ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 2ನೇ ದಿನ ಅಂದರೆ 2026ನೇ ಇಸ್ವಿ, ಜುಲೈ ತಿಂಗಳ 24ನೇ ತಾರೀಕು ಶುಕ್ರವಾರ. ನಿಲಯದಿಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:32. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದಿಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ರಾಷ್ಟಗಳ ವಿಪತ್ತು ಅಪಾಯ ತಗ್ಗಿಸುವಿಕೆ ಕುರಿತ ಸಚಿವರ ಸಭೆಯನ್ನು ಆಯೋಜನೆ ಮಾಡಲಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ವಿವಿಧ ಹಿತಾಸಕ್ತಿದಾರರೊಂದಿಗೆ ಸಮಾಲೋಚನೆ ಹಾಗೂ ತಜ್ಞ ಸಂಸ್ಥೆಗಳ ಪರಿಶೀಲನೆಯ ಬಳಿಕ ಹಂತ ಹಂತವಾಗಿ ಜಾರಿಗೊಳಿಸಲಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಲೋಕಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ಭಾರತವನ್ನು ಕೃತಕ ಬುದ್ದಿಮತ್ತೆ ಆಧಾರಿತ ಜಾಗತಿಕ ಉತ್ಪನ್ನ ರಾಷ್ಟವನ್ನಾಗಿ ರೂಪಿಸಲು ಸರ್ಕಾರ, ಉದ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ರಾಜ್ಯ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ ನೀಡಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯ ಸಿ ವಿಭಾಗದ ಅಡಿಯಲ್ಲಿ ರಾಜ್ಯದಲ್ಲಿ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರ

ಸ್ಥಾಪನೆಗೆ ಸಂಬಂಧಪಟ್ಟಂತೆ ಬೆಸ್ಕಾಂ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳ ಜೊತೆ ಇದೇ 27ರಂದು ಬೆಸ್ಕಾಂ ನಿಗಮ ಕಚೇರಿಯಲ್ಲಿ ಸಮಾಲೋಚನಾ ಸಭೆ ನಡೆಸಲಿದೆ. ರಾಜ್ಯದ ಮಲೆನಾಡು ಕರಾವಳಿ ಸಹಿತ ಕೆಲವು ಭಾಗಗಳಲ್ಲಿ ಜುಲೈ 3ನೇ ವಾರದ ಬಳಿಕ ಮಳೆ ಚುರುಕುಗೊಂಡಿದ್ದು ಜಲಾಶಯಗಳ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ಕಳೆದ 23 ದಿನಗಳಲ್ಲಿ ಮಳೆ ಪ್ರಮಾಣದಲ್ಲಿ ಏರಿಕೆ ಕಂಡಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ 216 ಟಿಎಂಸಿ ನೀರು ಹರಿದು ಬಂದಿದೆ. ಕೆನಡಾದ ಒಂಟಾರಿಯೋದಲ್ಲಿ ನಡೆಯುತ್ತಿರುವಂತಹ ವಿಶ್ವ ಜೂನಿಯರ್ ಇಂಡಿವಿಜುವಲ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಮಹಿಳಾ ವಿಭಾಗದಲ್ಲಿ ಭಾರತದ ಅಗ್ರ ಶ್ರೇಯಾಂಕದ ಆಟಗಾರ್ತಿ ಅನಾಹತ್ ಸಿಂಗ್ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋ ನಗರದಲ್ಲಿ ಕಳೆದ ರಾತ್ರಿ ಚಾಲನೆ ದೊರೆತಿದೆ. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾಕೂಟದ ಮಹೋತ್ಸವದಲ್ಲಿ 74 ದೇಶಗಳು ಭಾಗಿಯಾಗಿವೆ. ಭಾರತವನ್ನು ಒಲಿಂಪಿಕ್ ಪದಕ ವಿಜೇತರಾದಂತಹ ನೀರಜ್ ಚೋಪ್ರಾ, ಮೀರಾಬಾಯಿ ಚಾನು ಮತ್ತು ಲವ್ಲಿನಾ ಬಾರ್ಗೋಹೈನ್ ಪ್ರತಿನಿಧಿಸುತ್ತಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 7 ಗಂಟೆಗೆ ಕೇಳಲಿದ್ದೀರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ.

ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಎಂದಿನಂತೆ ಮೊದಲಿಗೆ ರತ್ನಭಂಡಾರ, ಕನ್ನಡ ರತ್ನಭಂಡಾರ ಕೇಳಬಹುದು. ಇದಾದ ನಂತರ ಭಾವಗೀತೆಗಳು. 8:02 ಹಾಗೂ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿತ್ರಗೀತೆಗಳನ್ನು ನೀವು ಕೇಳಬಹುದು. 8:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ ಪ್ರಸಾರವಾಗಲಿದೆ. ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಈ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು, ಮಾನಸಿಕ ಆರೋಗ್ಯ ವಿಭಾಗ, ಭಾಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 9:00-10:00 ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಯಂ ಆರೈಕೆಯ ಹಾರೈಕೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಜೊತೆಗೆ ಹಾಡುಗಳು ಕೂಡ ಇರುತ್ತೆ. 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು ಪ್ರಸಾರವಾಗಲಿವೆ. ಹನ್ನೊಂದು ಗಂಟೆ 30 ನಿಮಿಷಕ್ಕೆ ಕಲಾಭಾರತಿ. 12:05 ಕರೆಗೊಂದು ಹಾಡು. ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:20 ಶುಕ್ರವಾರದ ವಿಶೇಷ ಸಿನಿ ಕ್ವಿಜ್, ನೀವು ಕೂಡ ಭಾಗವಹಿಸಬಹುದು ಇದರಲ್ಲಿ. ಇನ್ನು 2:15 2:30 ಸ್ಪಂದನ, ಇಮೇಲ್ ಆಧಾರಿತ ಕಾರ್ಯಕ್ರಮ, ನಮ್ಮ ಕೇಳುಗರ ಇಮೇಲ್ಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಇದು. ಇನ್ನು 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ. 3:00-4:00 ಸಖಿ ಸಹೇಲಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿರುತ್ತವೆ. ಇನ್ನು 4:00-4:30 ಪಿಟಾರ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು AISSMS ಪುಣೆ. 4:30 ಪರಿಮಳ. 5:05 ಸೇಫ್ ಟೈಮ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗಲಿದೆ. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಕೇಳಬಹುದು. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:30 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. 6:02

ವಂದೇ ಮಾತರಂ 150 ಸಂಭ್ರಮ, ಹಾಗೆಯೇ ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಮೊದಲನೇ ಭಾಗವನ್ನು ಇಂದು ನೀವು ಕೇಳಬಹುದು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. 7:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನ, 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಯುವಧ್ವನಿ. 9:15 10:00 ಹಿಂದಿ ಮೆಲೋಡೀಸ್ ಪ್ರಸಾರವಾಗುತ್ತೆ. ಇನ್ನು 10:02 ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ತಮಗೆಲ್ಲ ಆದರದ ಸ್ವಾಗತ. ಆರಂಭದಲ್ಲಿ ಆರ್ ಎನ್ ಜಯಗೋಪಾಲ್ ವಿರಚಿತ ಭಕ್ತಿಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವಂತಹ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿರುವ ಪುಟ್ಟರಾಜ ಗವಾಯಿಯವರ ರಚನೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಇಂದಿನ ನಾದೋಪಾಸನೆಯಲ್ಲಿ ಶ್ರೀ ವಾರಾಹಿ ದೇವಿಯ ಬಗ್ಗೆ ಒಂದಷ್ಟು ಮಾಹಿತಿ ಜೊತೆಗೆ ಭಕ್ತಿಗೀತೆಗಳನ್ನು ಕೇಳೋಣ. ವಾರಾಹಿ ದೇವಿ ಸಪ್ತ ಮಾತೃಕೆಯರಲ್ಲಿ ಒಬ್ಬಳು. ಹಾಗೆಯೇ ಭಗವಾನ್ ಮಹಾವಿಷ್ಣುವಿನ ವರಾಹ ಅವತಾರದ ಶಕ್ತಿಯ ಸ್ವರೂಪಿಣಿ. ಈ ತಾಯಿಯನ್ನು ಶಕ್ತಿ, ಸಮೃದ್ಧಿ ಮತ್ತು ರಕ್ಷಣೆಗಾಗಿ ವಿಶೇಷವಾಗಿ ಆರಾಧಿಸಲಾಗುತ್ತೆ. ಭಾರತದಲ್ಲಿರುವಂತಹ ಬಹಳಷ್ಟು ಪ್ರಮುಖ ವರಾಹಿದೇವಿ ದೇವಾಲಯ

ಗಳ ವಿವರಗಳು ಕೂಡ ಇಂದಿನ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ವಾರಾಹಿ ದೇವಿಯ ಧ್ಯಾನ ಮಾಡಬೇಕು ಅಂತಂದ್ರೆ ಈ ಒಂದು ಮಂತ್ರವನ್ನ ಶ್ಲೋಕವನ್ನ ಹೇಳಬೇಕು. ಕೃಷ್ಣ ವರ್ಣಾಂತು ವಾರಾಹಿ ಮಹಿಷಸ್ತಾಂ ಮಹೋದರೀಂ ವರದಾಂ ದಂಡಿನೀಂ ಖಡ್ಗಂ ಭಿಭತ್ರೀಂ ದಕ್ಷಿಣೇಕರೆ ಖೇಟಪಾತ್ರ ಭಯಾನವಾಮೇ ಸೂಕರಾಸ್ಯ ಭಜಾಮ್ಯಹಂ. ನಮೋಸ್ತು ದೇವಿ ವಾರಾಹಿ ಜೈಕಾರ ಸ್ವರೂಪಿಣಿ ಜಪಿತ್ವಾ ಭೂಮಿ ರೂಪೇಣ ನಮೋ ಭಗವತಃ ಪ್ರಿಯೇ ಅಂತಂದ್ರೆ ಇದೊಂದು ಶ್ರೀ ವಾರಾಹಿ ದೇವಿಗೆ ಸಮರ್ಪಿತವಾದ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರ ಸ್ತೋತ್ರ. ವಿಷ್ಣುವಿನ ವರಾಹ ಅವತಾರದ ಶಕ್ತಿಯ ಪ್ರತೀಕ ಈಕೆ. ಹಾಗಾಗಿ ಈ ಸ್ತೋತ್ರ ಭಕ್ತರಿಗೆ ಆಂತರಿಕ ಮತ್ತು ಬಾಹ್ಯ ಶತ್ರುಗಳಿಂದ ರಕ್ಷಣೆ, ಅಡೆತಡೆಗಳ ನಿವಾರಣೆ ಹಾಗೂ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಆಕೆಯನ್ನು ಪ್ರಾರ್ಥಿಸಲು ಒಂದು ಪ್ರಬಲ ಸಾಧನ ಅಂತ ಅನಿಸ್ಕೊಂಡಿದೆ. ಈ ಸ್ತುತಿಯ ನಿರಂತರ ಪಠಣದಿಂದ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾಗಿ ಜೀವನದಲ್ಲಿ ಸ್ಥಿರತೆ, ಧೈರ್ಯ ಮತ್ತು ವಿಜಯವನ್ನು ಪಡಿತಾರೆ ಅಂತ ಹೇಳಲಾಗುತ್ತೆ.

ಶ್ರೀ ವಾರಾಹಿದೇವಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಆಕೆಯನ್ನ ಸ್ತುತಿಸಬೇಕು ಅಂತಂದ್ರೆ ಈ ಒಂದು ಸ್ತೋತ್ರವನ್ನ ಹೇಳಬೇಕು. ನಮೋಸ್ತು ದೇವಿ ವಾರಾಹಿ ಜಯಕಾರ ಸ್ವರೂಪಿಣಿ ಜಪಿತ್ವಾ ಭೂಮಿ ರೂಪೇಣ ನಮೋ ಭಗವತಃ ಪ್ರಿಯೆ ಜಯ ಕ್ರೋಡಾಸ್ತು ವಾರಾಹಿ ದೇವಿ ತ್ವಾಂಚ್ ನಾಮಾಮ್ಯಹಂ ಜಯ ವಾರಾಹಿ ವಿಶ್ವೇಶಿ ಮುಖ್ಯ ವಾರಾಹಿ ತೇ ನಮಃ ಮುಖ್ಯ ವಾರಾಹಿ ವಂದೇ ತ್ವಾಂ ಅಂಧೇ ಅಂಧಿನಿ ತೇ ನಮಃ ಸರ್ವದುಷ್ಟ ಪ್ರದುಷ್ಟಾನಾಂ ವಾಕ್ ಸಂಬಂಧನ ಕ್ರೀ ನಮಃ ನಮಸ್ತಂಬಿನಿ ಸ್ತಂಭೆ ತ್ವಾಂ ಜೃಂಭೆ ಜೃಂಭಿಣಿ ತೇ ನಮಃ ರಂಧೇ ರಂಧಿನಿ ವಂದೇ ತ್ವಾಂ ನಮೋ ದೇವಿ ತು ಮೋಹಿನಿ ಸ್ವಭಕ್ತಾನಾಂ ಹಿ ಸರ್ವೇಷಾಂ ಸರ್ವಕಾಮಪ್ರದೇ ನಮಃ ಬಾಹ್ವಾಸ್ತಂಭಕರೀ ವಂದೇ ಚಿತ್ತಸ್ತಂಭಿನಿ ತೇ ನಮಃ ಚಕ್ಷುಸ್ತಂಭಿನಿ ತ್ವಾಂ ಮುಖ್ಯ ಸ್ತಂಭಿನಿ ತೇ ನಮೋ ನಮಃ ಜಗತ್ಸ್ತಂಭಿನಿ ವಂದೇ ತ್ವಂ ಜಿಹ್ವ ಸ್ತಂಭನಕಾರಿಣಿ ಸ್ತಂಭನಂ ಕುರುಷು ಶತ್ರೂಣಾಂ ಕುರುಮೇ ಶತ್ರುನಾಶನಂ ಶೀಘ್ರಂ ವಶ್ಯಂತ ಕುರುತೇ ಯೋಗ್ಯೇ ವಾಚಕ್ಮಕ್ಯೇ ನಮಃ ಚತುಷ್ಟಯ ರೂಪೇ ತ್ವಾಂ ಶರಣಂ ಸರ್ವದಾ ಭಜೇ ಹೋಮಾತ್ಮಕೇ ಫಟ್ ರೂಪೇಣ ಜಯ ಧ್ಯಾನ ಕೇಶಿವೇ ದೇಹಿ ಮೇ ಸಕಲಾನ್ ಕಾಮಾನ್ ವಾರಾಹಿ ಜಗದೀಶ್ವರಿ ನಮಸ್ತುಭ್ಯಂ ನಮಸ್ತುಭ್ಯಂ ನಮಸ್ತುಭ್ಯಂ ನಮೋ ನಮಃ. ಈ ಸ್ತೋತ್ರವು ಭಕ್ತರಿಗೆ ಆಂತರಿಕ ಮತ್ತು ಬಾಹ್ಯ ಶತ್ರುಗಳಿಂದ ರಕ್ಷಣೆ, ಅಡೆತಡೆಗಳ ನಿವಾರಣೆ ಹಾಗೂ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಆಕೆಯನ್ನು ಪ್ರಾರ್ಥಿಸಲು ಒಂದು ಪ್ರಬಲ ಸಾಧನ ಅಂತಲೇ ಅನಿಸ್ಕೊಂಡಿದೆ. ಸ್ತೋತ್ರದ ಆರಂಭದಲ್ಲಿ ಬರುವ ಧ್ಯಾನ ಶ್ಲೋಕ ಇದೆಯಲ್ಲ, ಅದು ದೇವಿಯ ಮನೋಹರ ಮತ್ತು ಶಕ್ತಿಶಾಲಿ ರೂಪವನ್ನು ವರ್ಣಿಸುತ್ತೆ. ಆಕೆ ಕೃಷ್ಣವರ್ಣದವಳು, ಹಾಗಾಗಿ ಕೃಷ್ಣವರ್ಣಾಂ ಅಂತ ಆಕೆಯನ್ನು ಸ್ತುತಿಸಲಾಗುತ್ತೆ. ಮಹಿಷದ ಮೇಲೆ ಆಸೀನಳಾಗಿದ್ದಾಳೆ, ಮಹಿಷಸ್ಥಾಂ ಅಂತ ಹೇಳಲಾಗುತ್ತೆ. ದೊಡ್ಡ ಉದರವನ್ನು ಹೊಂದಿದ್ದಾಳೆ ಅಂದರೆ ಮಹೋದರೀಂ. ಆಕೆಯ ಬಲಗೈಯಲ್ಲಿ ವರಮುದ್ರೆ ಅಂದರೆ ವರದ ಮುದ್ರೆ, ದಂಡ ಮತ್ತು ಖಡ್ಗವನ್ನು ಹಿಡಿದಿದ್ದಾಳೆ. ಎಡಗೈಯಲ್ಲಿ ಖೇಟ ಅಂದರೆ ಗುರಾಣಿ ಪಾತ್ರೆ ಅಂತ, ಹಾಗೆಯೇ ಅಭಯ ಮುದ್ರೆಯನ್ನು ಧರಿಸಿದ್ದಾಳೆ. ಆಕೆಯ ಮುಖವು ವರಾಹದ ಮುಖದಂತೆ ಇದೆ ಅಂದರೆ ಸೂಕರಾಸ್ವಾಂ ಅಂತ. ಈ ರೂಪ ಭೂಮಿಯನ್ನು ರಕ್ಷಿಸುವ ಮತ್ತು ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ಆಕೆಯ ಸಾಮರ್ಥ್ಯವನ್ನು ಸೂಚಿಸುತ್ತೆ. ವರಾಹ ಮುಖವು ಜ್ಞಾನ, ಶಕ್ತಿ ಮತ್ತು ಭೂಮಿಯೊಂದಿಗೆ ಆಕೆಯ ಸಂಪರ್ಕವನ್ನು ಪ್ರತಿನಿಧಿಸಿದರೆ, ಮಹಿಷ ಅಹಂಕಾರ ಮತ್ತು ಅಜ್ಞಾನದ ಮೇಲೆ ಆಕೆಯ ವಿಜಯವನ್ನು ಸಂಕೇತಿಸುತ್ತೆ.

0: ಕಮಲ್ಲಿತರಲ್ಲ ಕಮಲ್ಲರಜಿ.
1: ಜೊತೆಗೆ ಈ ಸ್ತುತಿ ಮುಖ್ಯವಾಗಿ ವಾರಾಹಿದೇವಿಯ ಸ್ತಂಭಿನಿ ಶಕ್ತಿಯನ್ನು ಸ್ತುತಿಸುತ್ತೆ. ಸ್ತಂಭಿನಿ ಅಂದರೆ ಅಡೆತಡೆಗಳನ್ನು ನಿಲ್ಲಿಸುವವಳು ಅಥವಾ ಸ್ಥಗಿತಗೊಳಿಸುವವಳು ಅಂತ ಅರ್ಥ. ಭಕ್ತರು ತಮ್ಮ ಶತ್ರುಗಳ ವಾಕ್ಶಕ್ತಿ, ಮನಸ್ಸು, ಕಣ್ಣುಗಳು ಮತ್ತು ಚಟುವಟಿಕೆಗಳನ್ನು ಸ್ತಂಭಿಸುವಂತೆ ಪ್ರಾರ್ಥಿಸುತ್ತಾರೆ. ಇದರಿಂದ ಅವರು ಯಾವುದೇ ಹಾನಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂತಹ ನಂಬಿಕೆ ಇದೆ. ಇದು ಕೇವಲ ಬಾಹ್ಯ ಶತ್ರುಗಳ ಬಗ್ಗೆ ಮಾತ್ರವಲ್ಲದೆ ನಮ್ಮೊಳಗಿನ ನಕಾರಾತ್ಮಕ ಆಲೋಚನೆಗಳು, ಭಯಗಳು, ದುರ್ಗುಣಗಳನ್ನು ಕೂಡ ನಿಗ್ರಹಿಸುವ ಶಕ್ತಿಯನ್ನು ಸೂಚಿಸುತ್ತೆ. ದೇವಿ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ಕರುಣಾಮಯಿ ತಾಯಿಯಾಗಿದ್ದಾಳೆ ಅಂತ ಸ್ತೋತ್ರದಿಂದ ಸ್ಪಷ್ಟವಾಗುತ್ತೆ. ಪ್ರತಿಪದ್ಯದಲ್ಲಿ ದೇವಿಯನ್ನ ಜೈಕಾರ ಸ್ವರೂಪಿಣಿ ಅಂದರೆ ವಿಜಯದ ಸ್ವರೂಪ, ಭೂಮಿ ರೂಪ ಅಂದರೆ ಭೂಮಿಯ ಒಂದು ಸಂಕೇತ ಅಂತ ತೋರಿಸಲಾಗುತ್ತೆ. ಹಾಗೆಯೇ ವಿಶ್ವೇಶಿ ಅಂದರೆ ವಿಶ್ವದ ಅಧಿಪತಿ, ಅಂಧಿ ಮತ್ತು ಅಂಧಿನಿ ಅಂದರೆ ಅಜ್ಞಾನವನ್ನು ಅಂಧಗೊಳಿಸುವವಳು, ಮೋಹಿನಿ ಅಂದರೆ ಮೋಹಗೊಳಿಸುವವಳು ಅಂತ ಸಂಬೋಧಿಸಲಾಗುತ್ತೆ. ಆಕೆ ದುಷ್ಟರ ವಾಕ್ ಸ್ತಂಭನ, ಮನಸ್ಸಿನ ಸ್ತಂಭನ, ಚಕ್ಷು ಸ್ತಂಭನ ಮತ್ತು ಜಿಹ್ವಾ ಸ್ತಂಭನ ಮಾಡುವವಳು ಅಂತ ನಂಬಲಾಗಿದೆ. ಅಂತಿಮವಾಗಿ ಭಕ್ತರು ತಮ್ಮ ಶತ್ರುಗಳನ್ನು ನಾಶ ಮಾಡೋದಕ್ಕೆ, ಅವರನ್ನು ವಶಪಡಿಸಿಕೊಳ್ಳೋದಕ್ಕೆ ಅಥವಾ ತಮ್ಮ ಮಾತಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ದೇವಿಯನ್ನು ಪ್ರಾರ್ಥಿಸ್ತಾರೆ. ಈ ಸ್ತೋತ್ರದ ಪಠಣ ಭಕ್ತರಿಗೆ ದೈವಿಕ ರಕ್ಷಣೆ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತೆ, ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ನೀಡುತ್ತೆ ಅಂತ ಕೂಡ ಹೇಳಿ.

ಅನವದ್ಯಂ ಅರ್ಘ್ಯಂ ಆನಂದಬಾಷ್ಪಪಾದ್ಯಂ ಅನಿರ್ವಚನೀಯಂ ಆಚಮನಂ ಸಮರ್ಪಯಾಮಿ. ಸಪ್ತಸ್ವರಸ್ನಾನಂ ಭಕ್ತಿಪೀತಾಂಬರಂ ನಯವಿನಯ ಹರಿದ್ರಾಕುಂಕುಮಂ ಸಮರ್ಪಯಾಮಿ. ಪುಲಕಾಂಕುರಪುಷ್ಪಂ ಗಾನಗಂಧಂ ಶರಣಾಗತಿಯಾಭರಣಂ ಅರಿಷಡ್ವರ್ಗಧೂಪಂ ಸಮರ್ಪಯಾಮಿ. ಜ್ಞಾನದೀಪಂ ದರ್ಶಯಾಮಿ.

ನಮಃ. ಓಂ ಕಾಶ್ಮೀರ ವಲ್ಲಭವರಸುತಾಯೈ ನಮಃ. ಓಂ ಜಮದಗ್ನಿಪ್ರಿಯಾಯೈ ನಮಃ. ಓಂ ಪರಶುರಾಮಜನನ್ಯೈ ನಮಃ. ಓಂ ಚಿಕತಾಕುಂಭ ನಿರ್ಮಾಣ ಕುಶಲಿನ್ಯೈ ನಮಃ. ಓಂ ಬುಧೋನಾದನತಾಯೈ ನಮಃ. ಓಂ ರಾಜಮುತ್ತೈದನಾಮರಂಜಿತ

ಈ ಸ್ತೋತ್ರದ ಮೂಲಕ ಶತ್ರುನಾಶ ಮತ್ತು ರಕ್ಷಣೆ ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ. ಶತ್ರುಗಳ ದುಷ್ಟ ಆಲೋಚನೆಗಳು ಕಾರ್ಯಗಳನ್ನು ನಿಷ್ಕ್ರಿಯಗೊಳಿಸುವ ಶಕ್ತಿಯನ್ನು ನೀಡ್ತಾಳೆ ಅಂತ ಹೇಳಲಾಗುತ್ತೆ. ಜೊತೆಗೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಎದುರಾಗುವ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಯಶಸ್ಸನ್ನು ಸಾಧಿಸೋದಕ್ಕೆ ದೇವಿಯ ಕೃಪೆ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಭಕ್ತರ ಸದ್ಭಾವನೆಯಿಂದ ಕೂಡಿದ ಎಲ್ಲ ಆಸೆಗಳನ್ನು ವಾರಾಹಿ ದೇವಿ ಪೂರೈಸ್ತಾಳೆ ಅಂತ ನಂಬ್ತಾರೆ. ಹಾಗೆಯೇ ಧರ್ಮಬದ್ಧ ಆಸೆಗಳು ಕೂಡ ಈಡೇರುತ್ತವೆ, ಜೀವನದಲ್ಲಿ ಸಮೃದ್ಧಿ ಪ್ರಾಪ್ತವಾಗುತ್ತೆ ಅಂತ ಹೇಳಲಾಗುತ್ತೆ. ಜೊತೆಗೆ ಈ ಸ್ತೋತ್ರದಿಂದ ಭಕ್ತರ ಮಾತಿನ ಶಕ್ತಿ ಮತ್ತು ಆತ್ಮವಿಶ್ವಾಸ ಕೂಡ ಹೆಚ್ಚಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ನಿರ್ಭಯವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಮತ್ತು ಸವಾಲುಗಳನ್ನು ಎದುರಿಸೋದಕ್ಕೆ ಸಮರ್ಥರಾಗ್ತಾರೆ ಅಂತ ಕೂಡ ನಂಬಲಾಗುತ್ತೆ. ಇನ್ನು ವಾರಾಹಿ ದೇವಿ ಭೂಮಿಯೊಂದಿಗೆ ಸಂಬಂಧ ಹೊಂದಿರುವುದರಿಂದ ಭೂಮಿ ಆಸ್ತಿ ಅಥವಾ ಕೃಷಿ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಸ್ತೋತ್ರ ಪರಿಹಾರ ನೀಡುತ್ತೆ ಅಂತ ಕೂಡ ಹೇಳ್ತಾರೆ. ಕೆಲವೊಂದು ದೇವಸ್ಥಾನಗಳನ್ನು ನಾವು ನೋಡೋದಾದರೆ, ವಾರಣಾಸಿ ಉತ್ತರ ಪ್ರದೇಶದಲ್ಲಿರುವಂತಹ ಕಾಶಿ ವಿಶ್ವನಾಥ ದೇವಸ್ಥಾನದ ಸಮೀಪ ಇರುವ ಮನ್ಮಂದಿರ ಘಾಟ್ನಲ್ಲಿ ವಾರಾಹಿ ದೇವಿಯ ಪ್ರಸಿದ್ಧ ಮತ್ತು ಪುರಾತನ ದೇವಾಲಯ ಇದೆ. ಈ ದೇವಿಯನ್ನು ಕಾಶಿಯ ರಕ್ಷಕ ದೇವತೆ ಅಂತ ಕೂಡ ಪರಿಗಣಿಸಲಾಗಿದೆ. ಇನ್ನು ಚೌರಾಸಿ ಒಡಿಶಾದಲ್ಲಿದೆ. ಇದು ಪುರಿ ಜಿಲ್ಲೆಯ ಚೌರಾಸಿ ಎಂಬಲ್ಲಿರುವ 9ನೇ ಶತಮಾನದ ಪ್ರಾಚೀನ ವಾರಾಹಿ ದೇವಿ ದೇವಸ್ಥಾನ. ಅತ್ಯಂತ ಪ್ರಸಿದ್ಧವಾಗಿದೆ. ಇಲ್ಲಿ ತಾಯಿಗೆ ಮೀನು ನೈವೇದ್ಯ ಮಾಡುವ ಒಂದು ವಿಶಿಷ್ಟವಾದ ಸಂಪ್ರದಾಯ ಕೂಡ ಇದೆ. ಇನ್ನು ದೇವಿಧುರ ಉತ್ತರಾಖಂಡದಲ್ಲಿದೆ. ಇದು ಚಂಪಾವತ್ ಜಿಲ್ಲೆಯಲ್ಲಿರುವ ಐತಿಹಾಸಿಕ ವಾರಾಹಿ ಮಾತಾ ದೇವಸ್ಥಾನ. ವಿಶೇಷವಾಗಿ ರಕ್ಷಾಬಂಧನ ದಿನದಂದು ನಡೆಯುವಂತಹ ಭಗವಾಲ್ ಮೇಳಕ್ಕೆ ಹೆಸರುವಾಸಿಯಾಗಿದೆ. ಇನ್ನು ತಮಿಳುನಾಡಿನಲ್ಲಿದೆ. ಚೆನ್ನೈನಲ್ಲಿರುವ ಮೈಲಾಪುರದಲ್ಲಿರುವ ಪಚ್ಚಯಮ್ಮನ್ ವಾರಾಹಿ ದೇವಾಲಯ, ಹಾಗೆಯೇ ವೆಳಚೇರಿ ವಾರಾಹಿ ದೇವಸ್ಥಾನಗಳು, ಕೊಯಮತ್ತೂರಿನ ಆನೆಕಟ್ಟೆಯಲ್ಲಿರುವ ವಾರಾಹಿ ಮಂದಿರ ಭಕ್ತರ ಪ್ರಮುಖ ಆಕರ್ಷಣೆ ಕೇಂದ್ರಗಳಾಗಿವೆ. ಕರ್ನಾಟಕದಲ್ಲಿ ನಮ್ಮ ಶೃಂಗೇರಿಯಲ್ಲಿ ದೊಡ್ಡ ಹೊನ್ನೆ ಅಂತ ಹೆಸರಿರುವ ಜಾಗದಲ್ಲಿ ವಿಶಿಷ್ಟವಾದ ಒಂದು ವಾರಾಹಿ ದೇವಿಯ ದೇವಸ್ಥಾನ ಕೂಡ ಇದೆ. ಇಲ್ಲಿ ಭೂ ಸಂಬಂಧಿತ ವಿವಾದಗಳಿದ್ರೆ, ಹಾಗೆಯೇ ಚಿನ್ನ ಆಭರಣಗಳು ಏನಾದರೂ ಕಳವಾಗಿದ್ದರೆ ಇಲ್ಲಿ ಬಂದು ಕೋರಿಕೆ ಮಾಡಿಕೊಂಡ್ರೆ ಅಥವಾ ನಿವೇದಿಸ್ಕೊಂಡ್ರೆ ಆ ದೇವಿ, ಆ ತಾಯಿ ವಾರಾಹಿ ದೇವಿ ಇದನ್ನು ಪೂರೈಸ್ತಾಳೆ ಅಂತ ಕೂಡ ಹೇಳಲಾಗುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮಾತುಕತೆಗೆ ಬರಬೇಕೆಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮನವಿ ಮಾಡಿದ್ದು, ಎಲ್ಲಾ ವಿಷಯಗಳ ಕುರಿತು ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದಾರೆ. ಸಂವಾದದಿಂದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಆಸಿಯಾನ್ ಪ್ರಾದೇಶಿಕ ವೇದಿಕೆಯ 33ನೇ ಸಚಿವರ ಸಭೆಯಲ್ಲಿ ಪಾಕಿಸ್ತಾನದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾನ್ ದಾರ್ ಜಮ್ಮು ಕಾಶ್ಮೀರ ಮತ್ತು ಸಿಂಧು ಜಲ ಒಪ್ಪಂದ ಕುರಿತು ಮಾಡಿದ ಹೇಳಿಕೆಗಳನ್ನು ಭಾರತ ನಿರಾಧಾರ ಮತ್ತು ಅನಗತ್ಯ ಎಂದು ತಳ್ಳಿಹಾಕಿ ಖಂಡನೆ ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ಬಹುಪಕ್ಷೀಯ ವೇದಿಕೆಯನ್ನು ಪಾಕಿಸ್ತಾನ ಮತ್ತೊಮ್ಮೆ ಸುಳ್ಳು ಮಾಹಿತಿ ಹರಡಲು ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲದಿಂದ ಗಮನ ಬೇರೆಡೆ ಸೆಳೆಯಲು ದುರುಪಯೋಗಪಡಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಪೆಟ್ರೋಲ್ನಲ್ಲಿ 20% ಹೆಚ್ಚಿನ ಎಥನಾಲ್ ಮಿಶ್ರಣ ಮಾಡುವ ಕುರಿತು ಈವರೆಗೆ ಯಾವುದೇ ನಿರ್ಧಾರ ಕೈಗೊಳ್ಳಲಾಗಿಲ್ಲ ಎಂದು ಲೋಕಸಭೆಗೆ ಲಿಖಿತ ಉತ್ತರದಲ್ಲಿ ಪೆಟ್ರೋಲಿಯಂ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ತಿಳಿಸಿದ್ದಾರೆ. ಶಬರಿಮಲೆ ಚಿನ್ನದ ಹಗರಣಕ್ಕೆ ಸಂಬಂಧಪಟ್ಟಂತೆ ತಿರುವಾಂಕೂರು ದೇವಸ್ವಂ ಮಂಡಳಿಯ ಮಾಜಿ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ಅವರನ್ನು ವಿಶೇಷ ತನಿಖಾ ತಂಡ ಬಂಧಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಕರ್ನಾಟಕ ಉದ್ಯಮಶೀಲತಾಭಿವೃದ್ಧಿ ಕೇಂದ್ರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಸಾಮರ್ಥ್ಯ ಸೌಧದಲ್ಲಿ ಇದೇ 28ರಂದು ಒಂದು ದಿನದ ಉದ್ಯಮಶೀಲತಾ ತಿಳುವಳಿಕೆ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆಯಿಂದಾಗಿ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಶಿವನ ಸಮುದ್ರ ಮತ್ತು ಶಿಂಷಾ ಕೇಂದ್ರಗಳಲ್ಲಿ 1.5 ತಿಂಗಳಿಂದ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಜಲವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ನೀರಿನ ಅಭಾವ ತಲೆದೋರಿದೆ. ಇದರಿಂದಾಗಿ ಜೂನ್ 6ರಿಂದಲೇ ಜಲವಿದ್ಯುತ್ ಉತ್ಪಾದನಾ ಘಟಕಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಹರಾರೆಯಲ್ಲಿ ಕಳೆದ ರಾತ್ರಿ ನಡೆದಂತಹ 3 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಮೊದಲನೆಯ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ದ ಭಾರತ 7 ವಿಕೆಟ್ಗಳಿಂದ ಗೆಲುವು ದಾಖಲಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 7:02:40.
1: ಪೊಲೀಸ್?
2: ಮಿಸ್ ಸೀಮಾ?
1: ಹೌದು.
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
1: ಯಾಕೆ ಅಂದ್ರೆ ನಾನು
2: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದ್ ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
1: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ BP, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನಶೆ ಮುಕ್ತ ಕರ್ನಾಟಕ. ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ. ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚುಗಾರೆ ಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ, ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ

0: ಮತ್ತು ಮಾದಕ ವಸ್ತುಗಳ ಸಾಗಣೆ ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಗ್ರಾಮೀಣಾಭಿವೃದ್ಧಿ ತಜ್ಞ ಸಮಾಜ ವಿಜ್ಞಾನಿ ಧಾರವಾಡದ ಡಾ ಪ್ರಕಾಶ್ ಭಟ್ ನೇತೃತ್ವದಲ್ಲಿ ಧಾರವಾಡ ಹಾಗೂ ಗದಗ್ ಜಿಲ್ಲೆಯ ಆಯ್ದ 12 ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ವಿಕಾಸ ಕಾರ್ಯ ನಡೆಯುತ್ತಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿ ಕೊಪ್ಪದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ಯುವಜನತೆ ತಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಹಕ್ಕೊತ್ತಾಯ ಮಂಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ಪ್ರಕಾಶ್ ಭಟ್.
1: ಸುರಶೆಟ್ಟಿಕೊಪ್ಪ ಕಲಗಡಿಗೆ ತಾಲೂಕಿನ ಹಳ್ಳಿ, ತಮ್ಮೂರಲ್ಲಿ ನಡೆಯುತ್ತಿರುವಂತಹ ಕಾನೂನು ಪರವಾನಿಗೆ ಇಲ್ಲದಂತಹ ಮದ್ಯದ ಅಂಗಡಿಗಳನ್ನ ಮೊದಲು ಮುಚ್ಚಿಸಬೇಕು, ಅವುಗಳಿಂದಾಗಿ ತಮ್ಮೂರಲ್ಲಿ ಕುಡಿತ ಜಾಸ್ತಿಯಾಗಿದೆ ಅಂತನ್ನುವ ಕಾರಣಕ್ಕೆ ಅವರು ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಾಕೊಂಡ್ರು. ಅವುಗಳಲ್ಲಿ ಒಂದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿ ಪತ್ರ ಕೊಟ್ಟು ಇದನ್ನು ನೀವು ಪರಿಹರಿಸಿಕೊಡಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ದು. ಹೆಣ್ಣು ಮಕ್ಕಳು, ಗಂಡಸು ಮಕ್ಕಳು ಎಲ್ಲರೂ ಸೇರಿ ತಮ್ಮೂರಲ್ಲಿ ಇರುವಂತಹ ಮನೆಯಲ್ಲಿ ಮದ್ಯ ವ್ಯಾಪಾರ ಮಾಡ್ತಾ ಇರುವಂತಹ ಪರವಾನಿಗೆ ಇಲ್ಲದ ವ್ಯವಸ್ಥೆಯನ್ನ ಮುಚ್ಚಬೇಕು ಅಂತ ಹೇಳಿ ಎಕ್ಸೈಸ್ ಅಬಕಾರಿ ಇಲಾಖೆಯವರು ಬಂದಿದ್ರು, ಪೊಲೀಸ್ ಇಲಾಖೆಯವರು ಬಂದಿದ್ರು. ಅವರು ಸಹ ತಾವು ಅದನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಈಗ ಹಳ್ಳಿಯ ಸುತ್ತಲೂ ಹೋದಂತಹ ಜಾಥಾ ಯಶಸ್ವಿಯಾಗಿದೆ ಅಂತ ಈಗ ಕಾಣ್ತಾ ಇದೆ, ನೋಡೋಣಂತೆ.
0: ರಾಷ್ಟೀಯ ಶಿಕ್ಷಣ ನೀತಿ 2020, ಬಹುಶಿಸ್ತೀಯ ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಹಾಗೂ ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ವಿಶೇಷ ಒತ್ತು ನೀಡಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಗದಗ್ ಜಿಲ್ಲೆ ಗಜೇಂದ್ರಗಡದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಘಟಿಕೋತ್ಸವದಲ್ಲಿ ಅವರು ಮಾತನಾಡಿದರು. ಆಯುರ್ವೇದ ಶಿಕ್ಷಣವನ್ನು ಆಧುನಿಕ ಸಂಶೋಧನೆ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಆರೋಗ್ಯ ಹಾಗೂ ಪುರಾವೆ ಆಧಾರಿತ ವೈದ್ಯಕೀಯದೊಂದಿಗೆ ಸಂಯೋಜಿಸುವುದು ಕಾಲದ ಅಗತ್ಯವಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ರಾಷ್ಟೀಯ ಆಯುಷ್ ಮಿಷನ್, ಆಯುಷ್ಮಾನ್ ಭಾರತ, ಡಿಜಿಟಲ್ ಹೆಲ್ತ್ ಮಿಷನ್ ಯೋಜನೆಗಳ ಮೂಲಕ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸುತ್ತಿದೆ ಎಂದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿಚಾರಣೆಗೆ 4 ರಾಜ್ಯಗಳಲ್ಲಿ ತ್ವರಿತ ನ್ಯಾಯಾಲಯ ರಚಿಸಲಾಗಿದೆ. ಈ ಕುರಿತು ಸಂಬಂಧಿಸಿದ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೀಘ್ರ ಪತ್ರ ರವಾನಿಸಲಾಗುವುದು ಎಂದು ಕೇಂದ್ರ ಕಾನೂನು ಖಾತೆ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಮಧ್ಯರಾತ್ರಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಲೈವ್ನಲ್ಲಿ ಪ್ರಧಾನಮಂತ್ರಿಯವರು ಸ್ಪಷ್ಟಪಡಿಸಿದ್ದು, ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಸೋಮವಾರ ಸದನದಲ್ಲಿ ಕಠಿಣ ಶಿಕ್ಷೆಯ ಪ್ರಾವಧಾನಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆ ಮಂಡನೆಯಾಗಲಿದೆ ಎಂದರು. ಕೇಂದ್ರ ಡಿಜಿಟಲ್ ಕೃಷಿ ಮಿಷನ್ ಭಾಗವಾಗಿ ಅಭಿವೃದ್ಧಿಪಡಿಸಲಾದ ಕಿಸಾನ್ ಸಾರಥಿ ಅಪ್ಲಿಕೇಶನ್ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ರಾಜಶೇಖರ್ ಬಸನಾಯಕ್ ತಿಳಿಸಿದ್ದಾರೆ. ರೈತರಿಗಾಗಿ ಆಯೋಜಿಸಿದ್ದ ಕಿಸಾನ್ ಸಾರಥಿ ಆಪ್ ಬಳಕೆ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ರೈತರು ನೂತನ ಆಪ್ ಮೂಲಕ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ವೈಜ್ಞಾನಿಕ ಸಲಹೆ ಪಡೆಯಬಹುದು. ಹವಾಮಾನ ವೈಪರೀತ್ಯ, ಕೀಟ ಹಾಗೂ ರೋಗಗಳ ಹಾವಳಿ, ಮಣ್ಣಿನ ಫಲವತ್ತತೆ, ಬೆಳೆ ನಿರ್ವಹಣೆ, ಮಾರುಕಟ್ಟೆ ಬೆಲೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ತ್ವರಿತ ಮಾಹಿತಿ ಪಡೆಯಲು ಆಪ್ ಸಹಕಾರಿಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದು ಸಂಜೆ 5:30 ಕನ್ನಡ ಪ್ರಪಂಚ ಡಾ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಮಹಾರಾಷ್ಟದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ

0: ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ಸಂಸ್ಥಾಪಕ ಅಧ್ಯಕ್ಷ ಡಾ ಆರ್.ಕೆ. ಪಾಟೀಲ್ ಅವರಿಗೆ ಸಂಘದ ಗೌರವ ಉಪಾಧ್ಯಕ್ಷ ಡಾ ಅಜಿತ್ ಪ್ರಸಾದ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಅಥಣಿಯ ವಿಮೋಚನಾ ಸಂಸ್ಥೆ ಅಧ್ಯಕ್ಷ ಬಿಎಲ್ ಪಾಟೀಲ್ ಅಭಿನಂದನಾ ನುಡಿಗಳನ್ನಾಡುವರು. ಸಿಯು ಬೆಳ್ಳಕ್ಕಿ ಅವರು ರಚಿಸಿದ ಪಾಟೀಲ್ ಪುಟ್ಟಪ್ಪ ಪುಸ್ತಕ ಬಿಡುಗಡೆಯಾಗಲಿದೆ. ಸ್ವ ಆರೈಕೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇರಿಸುತ್ತದೆ. ಪರೀಕ್ಷಿಸಿ ಜಾಡು ಹಿಂಬಾಲಿಸಿ ಸುದೃಢರಾಗಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸ್ವ ಆರೈಕೆ ದಿನಾಚರಣೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ವ ಆರೈಕೆ ಮೂಲಕ ರೋಗ ತಡೆಗಟ್ಟಿ ಒತ್ತಡ ನಿಭಾಯಿಸಿ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ನಿರ್ವಹಿಸಲು ಪ್ರೋತ್ಸಾಹಿಸುತ್ತದೆ. ಸ್ವ ಆರೈಕೆ ಮಾಸಿಕ ಕಾರ್ಯಕ್ರಮಕ್ಕೆ ಇಂದು ವಿವಿಧೆಡೆ ಚಾಲನೆ ನೀಡಲಾಗುತ್ತಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಿನ್ನೆ ಗುರುವಾರ ಆರಂಭವಾದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ನಗರ ತಾಲೂಕು ಕಂಚಿಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F57 ಶಾರ್ಟ್ಪಟ್ ಡಿಸ್ಕಸ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಅಂತಾರಾಷ್ಟೀಯ ಅಥ್ಲೀಟ್ ಹಾಗೂ ಖ್ಯಾತ ತರಬೇತುದಾರ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಬೆಂಗಳೂರಿನ ಎಸ್ಟಿ ಈಶನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ವಿದ್ಯಾರ್ಥಿ ಕೆಎಸ್ ಶಿಲ್ಪಾ ಅವರ ಬಗ್ಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನನ್ನೊಂದು ಅಥ್ಲೆಟ್ ಶಿಲ್ಪಾ ಕೆಎಸ್ ಕಾಮನ್ವೆಲ್ತ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. 27 ಜುಲೈ ಸ್ಕಾಟ್ಲೆಂಡ್ನ ಗ್ಲಾಸ್ಕೋನಲ್ಲಿ ನಡೆಯುತ್ತದೆ. ಬಹಳ ಸಂತೋಷ, ಕಾರಣ ಏಕೈಕ ಅಥ್ಲೆಟ್ಸ್ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಿರುವಂತದ್ದು ಬಹಳ ಹೆಮ್ಮೆಯ ವಿಷಯ. ಜೊತೆಯಲ್ಲಿ ಶಿಲ್ಪಾ ಸುಮಾರು 2 ವರ್ಷಗಳಿಂದ ಶಾರ್ಟ್ಪುಟ್ ಡಿಸ್ಕಸ್ ನಂತರ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಮೈಸೂರು ಡಿಸ್ಟಿಕ್ KR Pete ತಾಲೂಕಿನ ಒಂದು ಕುಗ್ರಾಮ ಅಲ್ಲಿಂದ ಬಂದಂತ ಅಥ್ಲೆಟ್ ಶಿಲ್ಪಾ. ಬಹಳ ಡೆಡಿಕೇಟೆಡ್, ಡಿಟರ್ಮಿನೇಷನ್ಸ್ ಮತ್ತು ಕಮಿಟೆಡ್ ಅಥ್ಲೀಟ್. ಆ ದೃಷ್ಟಿಯಿಂದ ಮುಂದಿನ ಒಂದು ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸಹ ನಮ್ಮ ತರಬೇತಿ ನಡೆಯುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಸುಮಾರು 2 ತಿಂಗಳ ಹಿಂದೆ ದುಬೈನಲ್ಲಿ ಸೆಲೆಕ್ಷನ್ಸ್ ಪ್ರೊಸೀಜರ್ ನಡೆದಿದೆ. ಶಿಲ್ಪ ಕ್ವಾಲಿಫೈ ಆಗ್ತಾರೆ, ನಂತರ ಈಗ ಗ್ಲಾಸ್ಕೋಗೆ ತೆರಳಿದ್ದಾರೆ. ಸೊ ಅವಳಿಗೂ ಸಹ ಆಲ್ ದ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಮಾಡಲಿ ಅಂತ ನಾನು ಭಾವಿಸ್ಕೊಂಡು ಆಸ್ ಎ ಕೋಚ್ ಆಗಿ ಅವರಿಗೆ ನಾನು ಇದೇ ಒಂದು ಒಲಿಂಪಿಕ್ಸ್ಗೂ ಸಹ ತರಬೇತಿಯನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್.
0: ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 MyGov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. 1922ಕ್ಕೆ ಮಿಸ್ ಕಾಲ್ ನೀಡಿ ಲಿಂಕ್ ಪಡೆದು ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಸಹ ಹಂಚಿಕೊಳ್ಳಬಹುದು. ಮೈಸೂರು ಮಲ್ಲಿಗೆ ಕವಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಕೊಡಮಾಡುವ 2025ನೇ ಸಾಲಿನ ಕೆಎಸ್ನ ಸಾಹಿತ್ಯ ಪ್ರಶಸ್ತಿಗೆ ಕವಿ ಬಿಆರ್ ಲಕ್ಷ್ಮಣರಾವ್ ಹಾಗೂ ಕಾವ್ಯಗಾಯನ ಪ್ರಶಸ್ತಿಗೆ ಪುತ್ತೂರು ನರಸಿಂಹನಾಯಕ್ ಆಯ್ಕೆಯಾಗಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆ ವಿಜಯಪುರ ಜಿಲ್ಲೆಯ ಫಲಾನುಭವಿಗಳ ಸಮಸ್ಯೆ ಪರಿಹರಿಸಲು 15 ಗ್ರಾಮಗಳಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪಿಂಚಣಿ ಅದಾಲತ್ ನಡೆಯಲಿದೆ. ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಾಳೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಕರ್ನಾಟಕ, ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ, ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚಿಗಾರಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು ಕೇಳಬಹುದು.

0: ಆಕಾಶವಾಣಿ
1: ಆಯಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಭುಶಂಕರ ಲೇಖಕರು ಅಧ್ಯಾಪಕರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಪ್ರಥಮ ಪ್ರಾಧ್ಯಾಪಕರಾಗಿದ್ದರು. ಕನ್ನಡದಲ್ಲಿ ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಪ್ರಕಟವಾಗುವಾಗ ಅವರು ಸಲ್ಲಿಸಿದ ಸೇವೆ ಗಮನಾರ್ಹ. ವಿದ್ವತ್ತು ಮತ್ತು ವಿನೋದದ ಸಂಗಮ ಪ್ರಭುಶಂಕರ ಅನೇಕರಿಗೆ ಸ್ಫೂರ್ತಿಯಾಗಿದ್ದರು. ಪ್ರಭುಶಂಕರ ಅವರ ಮಾತಿನ ವೈಖರಿ.
3: ಒಂದ್ ದಿವಸ ನನ್ನ 10-11 ಗಂಟೆವರೆಗೆ ಕ್ಲಾಸ್ ಇತ್ತು. ಒಬ್ಬ ಹುಡುಗ 11:05 ಬಂದ ಅವನು ಕ್ಲಾಸ್ ಒಳಕ್ಕೆ. ನನ್ನ ನೋಡಿ ದಿಗ್ಭ್ರಾಂತನವಾದ ಅವನು ಹಾಗೆ ನಿಂತು ಬಿಟ್ಟ. ಅವನು ಕೇಳಿದ, ನಿನ್ ಯಾವ ವಿವರಣೆಯೂ ನಾನು ಕೇಳೋದಿಲ್ಲ, ಆದ್ರೆ ಯಾಕೆ ತಡವಾಗಿ ಬಂದ್ರಿ ಅಂತ ನೀವು ಒಂದೇ ಒಂದು ವಾಕ್ಯದಲ್ಲಿ ದಯವಿಟ್ಟು ಹೇಳ್ತೀರಾ ನನಗೆ. ನನಗೆ ನಿಮ್ಮನ್ನೇನು ಆಕ್ಷೇಪಿಸೋ ಇದಿಲ್ಲ. ನೀವು ಪಾಠ ಮಾಡಿಬಿಟ್ಟು ಹೊರಟೋಗಿರ್ತೀರಿ ಅಂತ ಬಂದೆ ಸರ್, ಇನ್ನೂ ಇದ್ದೀರಿ ನೀವು, ನಾನೇನ್ ಮಾಡ್ಲಿ ಅಂತ ಹೇಳಿದ. ಏನ್ ಮಾಡ್ತೀರಿ? ಒಂದ್ ದಿವಸ ನನ್ಗೆ 10-11 ಗಂಟೆವರೆಗೆ ಕ್ಲಾಸ್ ಇತ್ತು. ಒಬ್ಬ ಹುಡುಗ 11:05 ಬಂದ ಅವನು ಕ್ಲಾಸ್ ಒಳಕ್ಕೆ. ನಾನು ನೋಡಿ ದಿಗ್ಭ್ರಾಂತನವಾದ ಅವನು ಹಾಗೆ ನಿಂತು ಬಿಟ್ಟ. ಅವನು ಕೇಳಿದ, ನಿನ್ ಯಾವ ವಿವರಣೆಯೂ ನಾನು ಕೇಳೋದಿಲ್ಲ, ಆದ್ರೆ ಯಾಕೆ ತಡವಾಗಿ ಬಂದ್ರಿ ಅಂತ ನೀವು ಒಂದೇ ಒಂದು ವಾಕ್ಯದಲ್ಲಿ ದಯವಿಟ್ಟು ಹೇಳ್ತೀರಾ ನನಗೆ. ನನಗೆ ನಿಮ್ಮನ್ನೇನು ಆಕ್ಷೇಪಿಸೋ ಇದಿಲ್ಲ. ನೀವು ಪಾಠ ಮಾಡಿಬಿಟ್ಟು ಹೊರಟೋಗಿರ್ತೀರಿ ಅಂತ ಬಂದೆ ಸರ್, ಇನ್ನೂ ಇದ್ದೀರಿ ನೀವು, ನಾನೇನ್ ಮಾಡ್ಲಿ ಅಂತ ಹೇಳಿದ. ಅವನು ಏನ್ ಮಾಡ್ತೀರಿ ಹೇಳಿ? ಮೇಷ್ಟ್ರಾದವನಿಗೆ ಹೊಟ್ಟೆಗೆ ಎಷ್ಟು ಹಂಡೆ ಹಾಲು ಕುಡಿದಾಗಬೇಕು ಇಂಥದನ್ನೆಲ್ಲ ಕೇಳಿ ಇದೆಲ್ಲ ನಾವು ಇದು ಮಾಡಲೇಬೇಕಾಗತ್ತೆ, ಸಹಿಸ್ಕೊಳ್ಳೇಬೇಕಾಗತ್ತೆ. ಇನ್ನೊಬ್ಬ ಹುಡುಗ ನಮ್ಮ ಕಸ್ತೂರಿಯವರಂಥ ಭಾಳ ಒಳ್ಳೆ ಮೇಷ್ಟ್ರು, ನಾ ಕಸ್ತೂರಿಯವ್ರು ಕೇಳಿದಿರಲ್ಲ, ನನಗೂ ಮೇಷ್ಟ್ರು ಅವರು. ಅವನು ಕ್ಲಾಸಲ್ಲಿ ಬರ್ಕೋತಾ ಇರಲಿಲ್ಲ, ಪಾಠ ಬರ್ಕೊಳ್ಳದೆ ಕೂತ್ಕೊಂಡಿದ್ದ. ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲ, ಅವರು ಗ್ರೀಕ್ ಆ್ಯಂಡ್ ರೋಮನ್ ಹಿಸ್ಟ್ರಿ ಪಾಠ ಹೇಳೋರು. ಅವ್ರು ಕಷ್ಟವಾದ್ದು ಒಂದು ಟೆಕ್ಸ್ಟ್ ಅಂತ ಸಿಗ್ತಾ ಇರಲಿಲ್ಲ, ಅದಕ್ಕೆ ಸೊಗಸಾಗಿ ನೋಟ್ಸ್ ಬರ್ಸೋರು ಅವರು. ಚೆನ್ನಾಗಿ ವಿವರಣೆ ಮಾಡಿಬಿಟ್ಟು ನಕ್ಕ ನಕ್ಕ ಸಾಕಾಕ್ ಹೋಗೋದು ನಮಗೆ, ಅದ್ರ ಜೊತೆಲೆಯೇ ಒಳ್ಳೆ ನೋಟ್ಸು ಬರ್ಸೋರು ಅವರು. ಅವನು ಬರ್ಕೋತಾ ಇರಲಿಲ್ಲ. ಅವ್ರು ಕೇಳಿದ್ರು, ಹೇಳಪ್ಪ ಯಾಕೆ ನೀನು ಬರ್ಕೋತಾ ಇಲ್ಲ, ಹೇಳಪ್ಪ ಯಾಕೆ ಬರ್ಕೋತಾ ಇಲ್ಲ? ನನ್ನ ಹತ್ರ ನಮ್ಮ ಅಪ್ಪಂದು ಚರಿತ್ರೆ ನೋಟ್ಸ್ ಇದೆ, ಅದನ್ನು ನೀ ಬರೆಸಿದ್ದು. ಅದು ಸರಿ, ಒಂದು ವೆರೈಟಿ ತರೋದಿಗೆ, ವೈವಿಧ್ಯ ತರೋದು ಅಂತ ಪ್ರತಿ ವರ್ಷ ಚರಿತ್ರೆದು ಬದಲಾಯಿಸೋಕ್ಕಾಗತ್ತೆ. ಔರಂಗಜೇಬ ಜಹಾಂಗೀರು ಎಲ್ಲ ಮಾಡಿದ್ದು ಒಂದೇ ತಾನೆ, ಅದನ್ನೇ ಪಾಪ ಅವರು ಗ್ರೀಕ್ ರೋಮನ್ ಹಿಸ್ಟ್ರಿ ಬದಲಾವಣೆ ಆಗಿಲ್ಲ ಬರೆಸ್ತಾ ಇದ್ದಾರೆ. ಅವನು ಅಚ್ಚುಕಟ್ಟಾಗಿ ಕೈ ಕಟ್ಕೊಂಡು ಕೂತಿದ್ದಾನೆ. ಇಂಥ ಪ್ರಸಂಗಗಳು ಬಂದು ಬಂದು ಬಂದು ಬಂದು ಬಂದು ನಮಗೂ ನೋಡಿ ನೋಡಿ ನೋಡಿ ನೋಡಿ ಆಗ ನಮ್ಗನ್ಸುತ್ತೆ, ಇಲ್ಲ ಮುಂದಿನ ತರಗತಿಯಲ್ಲಿ ಇವರು ಯಾರೂ ನಿದ್ದೆ ಮಾಡದೆ ಇದ್ದಾಗ ನೋಡ್ಕೊಳ್ಳೋಣ, ಮುಂದಿನ ತರಗತಿಯಲ್ಲಿ ಒಬ್ಬ ಹುಡುಗ ನೋಟ್ಸ್ ಬರ್ಕೊಳ್ಳದೇ ಇದ್ದಾಗೆ ಮಾಡೋಣ, ಬರ್ಕೊಳ್ಳೋ ಹಾಗೆ ಮಾಡೋಣ ಪ್ರತಿಯೊಬ್ಬರೇ. ಹೀಗೆ ಅಂತ ಅನೇಕ ಸಂದರ್ಭಗಳಲ್ಲಿ ನಮಗನ್ಸಿ ಸ್ಫೂರ್ತಿ ಬಂದು ಒಳ್ಳೆ ಮೇಷ್ಟ್ರಾಗೋದಕ್ಕೆ ಪ್ರಯತ್ನ ಪಡ್ತೀವಿ. ನಮಗಿದ್ದಂಥ ಮೇಷ್ಟ್ರುಗಳು ಅಷ್ಟೆಯೇ, ರಾಜರತ್ನಂ ಅವರು, ತೀನಂ ಶ್ರೀಕಂಠೇನವರು, ಎಂಥೆಂಥ ಒಳ್ಳೆ ಮೇಷ್ಟ್ರುಗಳು ನಮಗೆ ಇಂಟರ್ಮೀಡಿಯೇಟಲ್ಲಿ ಇದ್ದರು ಅಂತೀರಿ, ಅವರಿಂದನೂ ನಮಗೆ ಸ್ಫೂರ್ತಿ. ಶ್ರೀಕಂಠಯ್ಯನವರು ಬೇರೆ ನಿಯಮ ನಿಷ್ಠೆಗಳು ಎಲ್ಲ ಇತ್ತಲ್ಲ, ಅಚ್ಚುಕಟ್ಟಾಗಿ ಅದನ್ನು ಪಾಲಿಸೋರು ಅವರು. ತಾವೇ ಭಾರತೀಯ ಕಾಮಮೀಮಾಂಸೆ ಮೇಲೆ ಪುಸ್ತಕ ಬರೆದಿದ್ದಾರೆ ಅವರು. ಒಂದಿನ ನಮ್ಮ ಕ್ಲಾಸಿಗೆ ಬಂದು ಇವತ್ತು ನಾನು ರಜಾ ಹಾಕ್ತಾ ಇದ್ದೀನಿ ಅಂದರು. ನೀವು ಯಾಕೆ ರಜಾ ಹಾಕ್ತೀರಿ, ಏನಾಗಿದೆ, ಬಂದಿದ್ದೀರಲ್ಲ ಅಂದೆ. ಇಲ್ಲ ನಾನು ನೋಟ್ಸ್ ತಂದಿಲ್ಲ, ನಾನು ಹಾಗೆ ಬಂದಿದ್ದೀನಿ, ಬೆಂಗಳೂರಿಂದ ಬಂದೆ, ರೈಲಲ್ಲಿ ಡಿಕ್ಷನರಿ ಮೀಟಿಂಗಿಂದ ತಂದಿಲ್ಲ, ನಾನು ಮನೆಗೆ ಹೋಗಿ ನೋಟ್ಸ್ ತರಬೇಕು, ಅಷ್ಟು ಟೈಮ್ ಇಲ್ಲ, ರಜಾ ಹಾಕ್ತೀನಿ. ನೀವು ಭಾರತೀಯ ಕಾವ್ಯಮೀಮಾಂಸೆ ಮೇಲೆ ಪುಸ್ತಕ ಬರೀರಿ, ನೋಟ್ಸ್ ಯಾಕೆ ನಿಮಗೆ ಅಂದೆ. ನೋಟ್ಸ್ ಇಲ್ಲದೆ ಪಾಠ ಹೇಳಬಾರ್ದು ಅಂದರು ಅವರು. ಈ ಥರ ನಿಷ್ಠೆಗಳು ನಮಗೆ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಕಾರಣ ಏನು ಅಂದರೆ, ಅಂಥ ಒಳ್ಳೆ ಮೇಷ್ಟ್ರುಗಳಿರ್ತಾರೆ ನಮಗೆ, ದಿನೇ ದಿನೇ ಆ ಥರ ಒಳ್ಳೆ ಮೇಷ್ಟ್ರಾಗಬೇಕು.

0: ಬೇಕು, ನಾವು ಸಂಬಳ ತಗೊಳ್ಳೋದಕ್ಕೆ ಸರಿಯಾಗಿ ಪಾಠ ಹೇಳಬೇಕು, ಹುಡುಗರಿಗೆ ಇದನ್ನು ಬೋಧಿಸಬೇಕು ಅಂತಕ್ಕಂಥ ಸಂಕಲ್ಪ ತಾನಾಗೇ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ನಾವು ಸದಾ ಅದಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕಾಗುತ್ತೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಪ್ರಭುಶಂಕರ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ಭಾವಗೀತೆಗಳನ್ನು ಕೇಳೋಣ. ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಕುವೆಂಪು ಅವರ ರಚನೆ.

ಕೆ ಸುರೇಖ ಅವರ ಧ್ವನಿಯಲ್ಲಿ ಕುವೆಂಪು ಅವರ ಒಂದು ರಚನೆಯನ್ನು ಕೇಳಿದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೆಲವೇ ಕ್ಷಣಗಳಲ್ಲಿ ವಾರ್ತಾ ಪ್ರಸಾರ, ಇದಾದ ನಂತರ ಭಾವಗೀತೆಗಳು ಮುಂದುವರಿಯುತ್ತವೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ಕುರಿತ ಕರಡು ಪ್ರಸ್ತಾವನೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಪ್ರಧಾನಿ ಭರವಸೆ. ಷರತ್ತುಗಳ ಸುದೀರ್ಘ ಚರ್ಚೆ ಬಳಿಕ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್. ಬಹುಪಕ್ಷೀಯ ವೇದಿಕೆಗಳನ್ನು ದುರ್ಬಲಗೊಳಿಸುವಿಕೆ ಪಾಕಿಸ್ತಾನದ ನಡೆ ಖಂಡಿಸಿದ ಭಾರತ. ಗ್ಲಾಸ್ಗೋ ಕಾಮನ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ, ಭಾರತೀಯ ನಿಯೋಗದಿಂದ ಆಕರ್ಷಕ ಪಥ ಸಂಚಲನ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ 7 ವಿಕೆಟ್ ಜಯ. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳನ್ನು ತ್ವರಿತವಾಗಿ ನಡೆಸುವುದು ಅತ್ಯಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ಕುರಿತು ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾಗಿ ಪ್ರಧಾನಿ ತಿಳಿಸಿದ್ದಾರೆ. ಇಲಾಖೆಗಳು ನಿರಂತರವಾಗಿ ಕಾರ್ಯನಿರ್ವಹಿಸಿ ಕರಡು ಪ್ರಸ್ತಾವನೆಯನ್ನು ಕಳೆದ ರಾತ್ರಿ ತಡವಾಗಿ ಸಲ್ಲಿಸಿವೆ ಎಂದು ಅವರು ಹೇಳಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡಿರುವಂತಹ ಈ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಸೋಮವಾರದಿಂದ ಸಂಸತ್ತಿನ 2nd ವಾರದ ಕಲಾಪ ಆರಂಭವಾಗಲಿದ್ದು, ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ಗುರುಗ್ರಾಮದ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ರಾತ್ರಿ 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದ್ದಾರೆ.

0: ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಸಮ್ಮುಖದಲ್ಲಿ ಅವರು ಉಪವಾಸವನ್ನು ಮುಕ್ತಾಯಗೊಳಿಸಿದರು. ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅಂಗ್ಮೋ ಮತ್ತು ಲೇಹ್ ಲಡಾಖ್ ಎಪೆಕ್ಸ್ ಬಾಡಿಯ ಹಿರಿಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿವಿಧ ಷರತ್ತುಗಳ ಕುರಿತು ಸುದೀರ್ಘ ಮಾತುಕತೆ ನಡೆಸಿದ ಬಳಿಕ ಈ ನಿರ್ಧಾರ ಕೈಗೊಂಡಿರುವುದಾಗಿ ವಾಂಗ್ಚುಕ್ ತಿಳಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಹಿಂಸೆಗೆ ಅವಕಾಶ ನೀಡದಂತೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಗೆ ಹೊಣೆಗಾರಿಕೆ ನಿಗದಿಪಡಿಸುವಂತೆ ಆಗ್ರಹಿಸಿ ಸೋನಂ ವಾಂಗ್ಚುಕ್ ಕಳೆದ ತಿಂಗಳ 28ರಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದರು. ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ವೈದ್ಯರ ಸಲಹೆಯಂತೆ ದಿನಚರಿಯನ್ನು ಪಾಲಿಸಿ ಶೀಘ್ರದಲ್ಲೇ ಹಿಂದಿನ ತೂಕವನ್ನು ಮರಳಿ ಪಡೆಯುವಂತೆ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಸೋನಂ ವಾಂಗ್ಚುಕ್ ಅವರು ಉತ್ತಮ ಆರೋಗ್ಯದಿಂದ ಇರಲೆಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ರ ಅಡಿಯಲ್ಲಿ ದಾಖಲಾಗುವ ಪ್ರಕರಣಗಳ ವಿಚಾರಣೆಗಾಗಿ ದೆಹಲಿ ಹೈಕೋರ್ಟ್ ತಕ್ಷಣದಿಂದ ಜಾರಿಗೆ ಬರುವಂತೆ ನೂತನ ತ್ವರಿತ ನ್ಯಾಯಾಲಯವನ್ನು ಸ್ಥಾಪಿಸಿದೆ. ಹೈಕೋರ್ಟ್ ಹೊರಡಿಸಿರುವಂತಹ ಅಧಿಸೂಚನೆಯ ಪ್ರಕಾರ ರೌಸ್ ಅವೆನ್ಯೂ ನ್ಯಾಯಾಲಯದ ನ್ಯಾಯಾಂಗ ಅಧಿಕಾರಿ ಅನು ಗ್ರೋವರ್ ಬಲಿಗ ಅವರ ನ್ಯಾಯಾಲಯವು ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳು ಮತ್ತು ಅವಕ್ಕೆ ಸಂಬಂಧಿಸಿದ ಅಪರಾಧಗಳ ವಿಚಾರಣೆ ನಡೆಸುವ ವಿಶೇಷ ತ್ವರಿತ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸಲಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ನಡೆಯುವ ಅಕ್ರಮಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳ ತ್ವರಿತ ವಿಚಾರಣೆ ಮತ್ತು ಶೀಘ್ರ ತೀರ್ಪು ನೀಡುವ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆಸಿಯಾನ್ ಪ್ರಾದೇಶಿಕ ವೇದಿಕೆಯ 33ನೇ ಸಚಿವರ ಸಭೆಯಲ್ಲಿ ಪಾಕಿಸ್ತಾನದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವರು ಮಾಡಿದ ಹೇಳಿಕೆಗಳನ್ನು ಭಾರತ ನಿರಾಧಾರ ಮತ್ತು ಅನಗತ್ಯ ಎಂದು ತಳ್ಳಿಹಾಕಿದ್ದು ಖಂಡನೆ ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸುಳ್ಳು ಮಾಹಿತಿ ಹರಡುವುದು ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆಗೆ ಬೆಂಬಲ ನೀಡಿರುವ ತನ್ನ ನಡವಳಿಕೆಯಿಂದ ಗಮನ ಬೇರೆಡೆ ಸೆಳೆಯಲು ಪಾಕಿಸ್ತಾನ ಮತ್ತೊಮ್ಮೆ ಬಹುಪಕ್ಷೀಯ ವೇದಿಕೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾರತದ ಅವಿಭಾಜ್ಯ ಅಂಗಗಳಾಗಿದ್ದು ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿರುವ ಯಾವುದೇ ಹಕ್ಕು ಪಾಕಿಸ್ತಾನಕ್ಕಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಿಂಧು ಜಲ ಒಪ್ಪಂದ ಕುರಿತ ಭಾರತದ ನಿಲುವು ಬದಲಾಗಿಲ್ಲ ಎಂದು ಹೇಳಿದ ವಿದೇಶಾಂಗ ವಕ್ತಾರರು ಪಹಲ್ಗಾಮ್ ದಾಳಿ ಸೇರಿದಂತೆ ಗಡಿಯಾಚೆಗಿನ ಭಯೋತ್ಪಾದನೆಗೆ ಪಾಕಿಸ್ತಾನ ನೀಡುತ್ತಿರುವಂತಹ ಬೆಂಬಲದ ಹಿನ್ನೆಲೆಯಲ್ಲಿ ಒಪ್ಪಂದವನ್ನು ಅಮಾನತಿನಲ್ಲಿ ಇರಿಸಲಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದನೆಗೆ ನೀಡುತ್ತಿರುವಂತಹ ಬೆಂಬಲವನ್ನು ವಿಶ್ವಾಸಾರ್ಹವಾಗಿ ಮತ್ತು ಶಾಶ್ವತವಾಗಿ ನಿಲ್ಲಿಸುವವರೆಗೆ ಈ ಸ್ಥಿತಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೊಮಾನಿಯಾ ಪ್ರವಾಸದಲ್ಲಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಜಧಾನಿ ಬುಕಾರೆಸ್ಟ್ನ ವಿಕ್ಟೋರಿಯಾ ಅರಮನೆಯಲ್ಲಿ ರೊಮಾನಿಯಾ ಪ್ರಧಾನಿ ಇಲಿಯೆ ಬೊಲೋಜಾನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ರೊಮಾನಿಯಾ ಅಧ್ಯಕ್ಷ ನಿಕುಶೋರ್ ಡಾನ್ ಅವರೊಂದಿಗೆ ಭಾರತ ರೊಮಾನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ನಂತರ ರಾಷ್ಟಪತಿಯವರು ರೊಮಾನಿಯಾ ಸಂಸತ್ತಿಗೆ ಭೇಟಿ ನೀಡಿ ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯಾನ್ ಮತ್ತು ಪ್ರತಿನಿಧಿಗಳ ಸದನದ ಅಧ್ಯಕ್ಷ ಸೋರಿನ್ ಗ್ರಿಡೆಯಾನು ಅವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಅವರು ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ರಾಷ್ಟಪತಿಯವರು ಬುರಾಕೆಸ್ಟ್ ಆರ್ಥಿಕ ಅಧ್ಯಯನಗಳ ವಿಶ್ವವಿದ್ಯಾಲಯ ಮತ್ತು ರಾಷ್ಟೀಯ ಗ್ರಾಮೀಣ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಕೇಂದ್ರ ಸರ್ಕಾರವು ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ನೂತನ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿದೆ. ಪ್ರಸ್ತುತ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ವಿನೀತ್ ಜೋಶಿ ಅವರನ್ನು ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ನರೇಶ್ ಪಾಲ್ ಗಂಗ್ವಾರ್ ಅವರು ಉನ್ನತ ಶಿಕ್ಷಣ ಇಲಾಖೆಯ ನೂತನ ಕಾರ್ಯದರ್ಶಿಯಾಗಿ ಇರಲಿದ್ದು ಡಿಕೆ ಅನಿಲ್ ಕುಮಾರ್ ಅವರನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿಯಾಗಿರುವಂತಹ ಕಟಿಕಿತಾಲ ಶ್ರೀನಿವಾಸ್ ಅವರನ್ನು ಈಶಾನ್ಯ ಪ್ರದೇಶಾಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಕೇಶವ್ ಚಂದ್ರ ಅವರು ಗಣಿ ಸಚಿವಾಲಯದ ಕಾರ್ಯದರ್ಶಿಯಾಗಿರಲಿದ್ದು ಚಂದ್ರಭೂಷಣ್ ಕುಮಾರ್ ಅವರನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಸುಶೀಲ್ ಕುಮಾರ್ ಲೋಹಾನಿ ಅವರನ್ನು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಕಾರ್ಯದರ್ಶಿಯಾಗಿ, ಸತ್ಯೇಂದ್ರ ಸಿಂಗ್ ಅವರನ್ನು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ಹಾಗೂ ಡಿತಾರಾ ಅವರನ್ನು ರಾಜಧಾನಿ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಪಿಯೂಷ್ ಗೋಯಲ್ ಅವರನ್ನು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ ಮಹಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಈ ಎಲ್ಲ ನೇಮಕಾತಿಗಳಿಗೆ

ಕೇಂದ್ರ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಮುಕ್ತ, ಸಮಗ್ರ, ಪಾರದರ್ಶಕ ಮತ್ತು ನಿಯಮಾಧಾರಿತ ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಥೆಗೆ ಭಾರತ ತನ್ನ ಬದ್ಧತೆಯನ್ನ ಮತ್ತೊಮ್ಮೆ ಪುನರುಚ್ಚರಿಸಿದೆ. ಸ್ವಿಟ್ಜರ್ಲೆಂಡ್ ಜಿನೀವಾದಲ್ಲಿ ನಡೆದಂತಹ ವಿಶ್ವ ವ್ಯಾಪಾರ ಸಂಸ್ಥೆ WTO ಸಭೆಯಲ್ಲಿ ಭಾರತದ 8ನೇ ವ್ಯಾಪಾರ ನೀತಿ ಪರಿಶೀಲನೆಯ ಅಂತಿಮ ಅಧಿವೇಶನದಲ್ಲಿ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಈ ವಿಷಯವನ್ನು ತಿಳಿಸಿದ್ದಾರೆ. WTO ಸುಧಾರಣೆ ಅಭಿವೃದ್ಧಿ ಕೇಂದ್ರೀಕೃತವಾಗಿರಬೇಕು, ಅಭಿವೃದ್ಧಿಶೀಲ ರಾಷ್ಟಗಳ ನೀತಿ ರೂಪಿಸುವ ಅವಕಾಶವನ್ನು ಸಂರಕ್ಷಿಸಬೇಕು, ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಬಲಪಡಿಸಬೇಕು ಹಾಗೂ ಈಗಿರುವ ಆದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಎಂದು ಅವರು ಹೇಳಿದ್ದಾರೆ. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ವರ್ಣರಂಜಿತ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ದೊರೆತಿದೆ. ಬ್ರಿಟನ್ ದೊರೆ 3ನೇ ಚಾರ್ಲ್ಸ್ ಕ್ರೀಡಾಕೂಟವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾಕೂಟದಲ್ಲಿ 74 ದೇಶಗಳು ಭಾಗಿಯಾಗುತ್ತಿವೆ. ಧ್ವಜಧಾರಿ ಮೀರಾಬಾಯಿ ಚಾನು ಮತ್ತು ಬ್ಯಾಟನ್ ಬಾರಕಿ ಲವ್ಲಿನಾ ಬಾರ್ಗೋಹೈನ್ ನೇತೃತ್ವದಲ್ಲಿ ಕ್ರೀಡಾಂಗಣ ಪ್ರವೇಶಿಸಿದ ಭಾರತೀಯ ನಿಯೋಗ ರಾಷ್ಟ್ರ ಧ್ವಜವನ್ನು ಹಾರಿಸುತ್ತಾ ಸಾಗುವ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂತಹ ಆವೃತ್ತಿಯಲ್ಲಿ 61 ಪದಕ ಗೆದ್ದಿದ್ದ ಭಾರತಕ್ಕೆ ಈ ಬಾರಿ ಕ್ರೀಡಾ ವಿಭಾಗಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಹೊಸ ಸವಾಲು ಎದುರಾಗಲಿದೆ. ಹರಾರಿಯಲ್ಲಿ ನಡೆದಂತಹ 3 ಪಂದ್ಯಗಳ ಪುರುಷರ T20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 126 ರನ್ಗಳ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಭಾರತ ವೈಭವ್ ಸೂರ್ಯವಂಶಿ ಅವರ ಕೇವಲ 19 ಎಸೆತಗಳಲ್ಲಿ ಸಿಡಿಸಿದ ಆಕರ್ಷಕ ಅರ್ಧ ಶತಕದ ನೆರವಿನಿಂದ 13.2 ಓವರ್ಗಳಲ್ಲಿ 3 ವಿಕೆಟ್ಗಳನ್ನಷ್ಟಕ್ಕೆ ಗುರಿ ತಲುಪಿತು. ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳನ್ನಷ್ಟಕ್ಕೆ 125 ರನ್ ಗಳಿಸಿತು. ದೇಶಾದ್ಯಂತ ಮುಂಗಾರು ಪರಿಸ್ಥಿತಿಯನ್ನು ಕೇಂದ್ರ ಗೃಹ ಸಚಿವಾಲಯ ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ. ಭಾರಿ ಮಳೆಯಿಂದ ಎದುರಾಗಿರುವಂತಹ ಸವಾಲುಗಳನ್ನು ನಿಭಾಯಿಸಲು ಬಾಧಿತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಗತ್ಯವಿರುವಂತಹ ಎಲ್ಲ ರೀತಿಯ ನೆರವನ್ನು ಒದಗಿಸಲಾಗುತ್ತಿದೆ ಎಂದು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ಕುರಿತ ಕರಡು ಪ್ರಸ್ತಾವನೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಷರತ್ತುಗಳ ಸುದೀರ್ಘ ಚರ್ಚೆ ಬಳಿಕ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್. ಬಹುಪಕ್ಷೀಯ ವೇದಿಕೆಗಳನ್ನು ದುರ್ಬಲಗೊಳಿಸುವ ಪಾಕಿಸ್ತಾನದ ನಡೆ ಖಂಡಿಸಿದ ಭಾರತ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ, ಭಾರತೀಯ ನಿಯೋಗದಿಂದ ಆಕರ್ಷಕ ಪಥ ಸಂಚಲನ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಕ್ಕೆ FM ರೈನ್ಬೋ 101.3 ಮೆಗಾ

0: ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಎರಡು ಭಾವಗೀತೆಗಳು ಪ್ರಸಾರವಾದವು. ಒಂದು ಕರುಣಾಳು ಬಾ ಬೆಳಕೆ ಅನ್ನುವಂಥ ಹಾಡು, ಇನ್ನೊಂದು ಶ್ರೀ ಶಾರದಾ ದೇವಿ ಅನ್ನುವಂಥ ಹಾಡು ಕುವೆಂಪು ವಿರಚಿತ ಭಾವಗೀತೆಗಳಾಗಿದ್ದವು.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
3: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರೊಮೇನಿಯಾ ಪ್ರವಾಸದಲ್ಲಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಜಧಾನಿ ಬುಕಾರೆಸ್ಟ್ನ ವಿಕ್ಟೋರಿಯಾ ಅರಮನೆಯಲ್ಲಿ ರೊಮೇನಿಯಾ ಪ್ರಧಾನಿ ಇಲಿಯೆ ಬೋಲೋಜಾನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ರೊಮೇನಿಯಾ ಅಧ್ಯಕ್ಷ ನಿಕುಶೋ ಡಾನ್ ಅವರೊಂದಿಗೆ ಭಾರತ ರೊಮೇನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರವು ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ರ ಅಡಿಯಲ್ಲಿ ದಾಖಲಾಗುವ ಪ್ರಕರಣಗಳ ವಿಚಾರಣೆಗಾಗಿ ದೆಹಲಿ ಹೈಕೋರ್ಟ್ ತಕ್ಷಣದಿಂದ ಜಾರಿಗೆ ಬರುವಂತೆ ಹೊಸ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ನಡೆಯುವ ಅಕ್ರಮಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳ ತ್ವರಿತ ವಿಚಾರಣೆ ಮತ್ತು ಶೀಘ್ರ ತೀರ್ಪು ನೀಡುವ ಉದ್ದೇಶದಿಂದ ಈ ನ್ಯಾಯಾಲಯ ಸ್ಥಾಪನೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕೃಷಿಯ ಜೊತೆಗೆ ಪಶುಸಂಗೋಪನೆಯನ್ನು ಅಳವಡಿಸಿಕೊಂಡಿರುವಂತಹ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಹಿತದೃಷ್ಟಿಯಿಂದ ಅನುಗ್ರಹ ಯೋಜನೆಯ ಬಾಕಿ ಇರುವಂತಹ 97.57 ಕೋಟಿ ರೂಪಾಯಿ ಅನುದಾನವನ್ನು ತ್ವರಿತವಾಗಿ ಬಿಡುಗಡೆ ಮಾಡುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರ್ಥಿಕ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಕುಡಿಯುವ ನೀರು ವಿದ್ಯುತ್ ಸಂಪರ್ಕ ನೀಡಲು ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿ ತೊಂದರೆ ನೀಡಬಾರದು ಎಂದು ಅಧಿಕಾರಿಗಳಿಗೆ ಚಾಮರಾಜನಗರ ಸಂಸದ ಸುನೀಲ್ ಬೋಸ್ ಸೂಚನೆ ನೀಡಿದ್ದಾರೆ. ಹನೂರು ತಾಲೂಕಿನ ಪಾಲಾರ್ ಗ್ರಾಮದಲ್ಲಿ ಸ್ಥಗಿತಗೊಂಡಿರುವ ಕಾಮಗಾರಿಗಳು ಮತ್ತು ಇನ್ನಿತರ ಸಮಸ್ಯೆಗಳ ಕುರಿತು ಆಯೋಜಿಸಿದ್ದಂತಹ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇದೇ 25ರಂದು ಚಿತ್ರದುರ್ಗ ನಗರದ ಅನುಭವ ಮಂಟಪದಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಜರುಗಲಿದೆ. ಈ ಸಭೆ ವಿಶೇಷವಾಗಿ ಬರಕ್ಕೆ ಪೂರಕವಾಗಿ ನಡೆಯುತ್ತಿದೆ. ಈ ಸಭೆಗೆ ಬೆಂಗಳೂರು ವಿಭಾಗದ 9 ಜಿಲ್ಲೆಗಳ ಸಚಿವರು, ಶಾಸಕರು ಸೇರಿದಂತೆ ಪ್ರಮುಖ ಜನಪ್ರತಿನಿಧಿಗಳು ಆಗಮಿಸಲಿದ್ದಾರೆ. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ವರ್ಣರಂಜಿತ ಉದ್ಘಾಟನಾ ಸಮಾರಂಭದೊಂದಿಗೆ ಚಾಲನೆ ದೊರೆತಿದೆ. ಬ್ರಿಟನ್ ದೊರೆ 3ನೇ ಚಾರ್ಲ್ಸ್ ಕ್ರೀಡಾಕೂಟವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾಕೂಟದಲ್ಲಿ 74 ದೇಶಗಳು ಭಾಗಿಯಾಗುತ್ತಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. 8:02
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈಗ ಚಿತ್ರಗೀತೆಗಳು. ಜಯಸಿಂಹ ಚಿತ್ರದ ಟೈಟಲ್ ಸಾಂಗ್ ಒಂದು ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಟಿ ಉದಯಶಂಕರ್ ಅವರ ರಚನೆ, ವಿಜಯಾನಂದ್ ಅವರ ಸಂಗೀತ ಇದೆ.

0: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ವಿಸಿ ಪ್ರಮೋದ್. ದ ಹೆಡ್ಲೈನ್ಸ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪ್ರಾಮಿಸಸ್ ನ್ಯೂ ಲಾ ಟು ಟ್ಯಾಕಲ್ ಪೇಪರ್ ಲೀಕ್ಸ್. ಟುಡೇಸ್ ಕ್ಯಾಬಿನೆಟ್ ಮೀಟಿಂಗ್ ಟು ಕಮ್ ಔಟ್ ವಿತ್ ಸ್ಟ್ರಿಕ್ಟರ್ ಮೆಷರ್ಸ್ ಟು ಡೀಲ್ ವಿತ್ ದ ಇಶ್ಯೂ. ಡೆಲ್ಲಿ ಹೈಕೋರ್ಟ್ ಸೆಟ್ಸ್ ಅಪ್ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಫಾರ್ ಪೇಪರ್ ಲೀಕ್ ಕೇಸಸ್ ಆಫ್ಟರ್ ಪಿಎಂ ಮೋದಿಸ್ ಅನೌನ್ಸ್ಮೆಂಟ್. ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ ಎಂಡ್ಸ್ ಹಿಸ್ ಹಂಡರ್ ಸ್ಟ್ರೈಕ್ ಇನ್ ಪ್ರೆಸೆನ್ಸ್ ಆಫ್ ಯೂನಿಯನ್ ಮಿನಿಸ್ಟರ್ಸ್ ಜೆ ಪಿ ನಡ್ಡಾ ಅಂಡ್ ಜಿತೇಂದ್ರ ಸಿಂಗ್. ಇಂಡಿಯಾ ಡಿವೆಲಪ್ಸ್ ಇಟ್ಸ್ ಫಸ್ಟ್ ಎಕ್ಸ್ಪೆಂಡಬಲ್ ಟರ್ಬೋಜೆಟ್ ಇಂಜಿನ್ ಆಫ್ 350 kg ಥ್ರಸ್ಟ್ ಕ್ಲಾಸ್. ಇಂಡಿಯಾ ಅಂಡ್ ರೊಮೇನಿಯಾ ಸೈನ್ 3 ಅಗ್ರಿಮೆಂಟ್ಸ್ ಇನ್ ದ ಫೀಲ್ಡ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಜುಕೇಷನ್ ಅಂಡ್ ಸ್ಪೋರ್ಟ್ಸ್. ಅಂಡ್ 23rd ಕಾಮನ್ವೆಲ್ತ್ ಗೇಮ್ಸ್ ಬಿಗಿನ್ ಇನ್ ಗ್ಲಾಸ್ಗೋ, ಸ್ಕಾಟ್ಲೆಂಡ್ ವಿತ್ ಸ್ಪೆಕ್ಟ್ಯಾಕ್ಯುಲರ್ ಅಂಡ್ ಕಲರ್ಫುಲ್ ಓಪನಿಂಗ್ ಸೆರೆಮನಿ. Prime Minister Narendra Modi has said that he directed the departments to prepare a proposal for fast-track courts to tackle paper leaks, and they worked continuously and submitted the draft to him late last night. In a video message last night, Mr. Modi said this draft includes provisions for fast-track courts and stringent punishment will be discussed by the cabinet today. He said after incorporating the suggestions of cabinet colleagues, it will be given its final shape. The Prime Minister said, as the second week of Parliament begins on Monday, the government will make every effort to get this bill passed by the House at the earliest.
1: Maine fast track court ke liye vibhagon ko nirdesh diye the. Vibhagon ne lagatar mehnat karke der raat mujhe musadda bhi de diya. Fast track court aur kathor saza ke pravdhan ke sath ka ye musadda cabinet mein charcha hogi. Cabinet ke sathiyon ke sujhav ke baad uska antim roop diya jayega aur सोमवार से संसद का दूसरा सप्ताह शुरू हो रहा है, तब जल्द से जल्द उस बिल को सदन में पारित कराने का प्रयास किया जाएगा.
0: The Prime Minister said that over the past 2.5 months since the paper leak incident, several steps have been taken. The culprits have been arrested and are in jail. Mr. Modi said government's foremost responsibility was to ensure that students did not lose an academic year, and it was essential to conduct the examinations immediately.
1: Main janta hu ki paper leak ek koi mamooli vishay nahi hai. Lakhon vidyarthi aur unke abhibhavakon ke liye bahut hi peedadayak hai. और इसलिए पेपर लीक घटना से अब तक पिछले 2.5 महीनों में अनेक वीत कदम उठाए गए, गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का एक वर्ष बर्बाद न हो. सरकार ने अभी कम से कम समय में 22 लाख जितने विद्यार्थियों के एग्जाम हो जाएं.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಬ್ರಹ್ಮಾಸ್ತ್ರ ಚಿತ್ರದ ಹಾಡನ್ನು ಕೇಳಿದ್ರಿ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ ಸತ್ಯಂ ಅವರ ಸಂಗೀತ ಇತ್ತು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ತಾಯಿಯೇ ನನ್ನ ದೇವರು ಚಿತ್ರದ ಹಾಡಾಗಿತ್ತು ಇದು. ಚಿ ಉದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತದಲ್ಲಿ ಈ ಹಾಡನ್ನ ಕೇಳಿದ್ರಿ. ಅಪ್ಪಾಜಿ ಚಿತ್ರದ ಹಾಡು ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ್ದಾರೆ. ಎಂ ಎಂ ಕೀರವಾಣಿ ಅವರ ರಾಗ ಸಂಯೋಜನೆ ಈ ಹಾಡಿಗಿದೆ.

ಜುಲೈ 24 ಬಹಳ ವಿಶೇಷವಾದ ದಿನ. ಯಾಕೆಂದರೆ ಕನ್ನಡದ ಚಾರ್ಲಿ ಚಾಪ್ಲಿನ್ ಯಾರು ಅಂತ ಕೇಳಿದರೆ ಎಲ್ಲರಿಗೂ ತಿಳಿದೇ ಇದೆ ಇದರ ಉತ್ತರ. ನಮ್ಮ ಹಾಸ್ಯಬ್ರಹ್ಮ ನರಸಿಂಹರಾಜು ಅವರ ಹೆಸರು ಬಿಟ್ಟು ಬೇರೆ ಹೆಸರು ತಲೆಗೆ ಬರೋದೇ ಇಲ್ಲ. ಯಾಕೆಂದರೆ ಕಾಮಿಡಿ ಅಂತ ಬಂದರೆ ಅದು ಚಾರ್ಲಿ ಚಾಪ್ಲಿನ್ ಜಗತ್ತಿನಾದ್ಯಂತ ಒಬ್ಬರು ಅನ್ನೋದು ಗೊತ್ತಿರುವಂತಹ ವಿಚಾರ. ಆದರೆ ಕನ್ನಡದಲ್ಲಿ ಸುಮಾರು 60-70 ದಶಕದಲ್ಲಿ ಮೆರೆದಂತಹ ಹಾಸ್ಯ ನಟ ಅಂತಂದರೆ ಅದು ನಮ್ಮ ನರಸಿಂಹರಾಜು ಅವರು.

ಬೇಡಿಕೆಯಲ್ಲಿದ್ದಂತಹ ಹಾಸ್ಯ ನಟ, ಮೊದಲನೆಯ ಹಾಸ್ಯ ನಟ ಅಂತಂದ್ರೆ ನಮ್ಮ ನರಸಿಂಹರಾಜ್ ಅವರು. ಆಗಿನ ಸಮಯದಲ್ಲೇ 500 ರಿಂದ 1,000 ರೂಪಾಯಿ ಸಂಭಾವನೆಯನ್ನು ಪಡಿತಾ ಇದ್ರು. ಅದು ಆಗಿನ ಸಮಯಕ್ಕೆ ಅತ್ಯಂತ ಹೆಚ್ಚಿನ ಸಂಭಾವನೆ ಅಂತ ದಾಖಲಾಗಿತ್ತು. ಕಪ್ಪು ಬಿಳುಪು ಕಾಲದಲ್ಲೇ ಕನ್ನಡ ಚಿತ್ರರಂಗವನ್ನು ಉತ್ತುಂಗಕ್ಕೆ ತನ್ನ ಹಾಸ್ಯದ ಮೂಲಕ ಕೊಂಡೊಯ್ದಿದ್ದಂತಹ ಅಪರೂಪದ ಹಾಸ್ಯ ನಟ ಅಂತಂದ್ರೆ ನರಸಿಂಹರಾಜ್ ಅವರು. ಇನ್ನು ನಮ್ಮ ಹಿಂದಿ ಚಿತ್ರರಂಗದ ಕಡೆ ಸ್ವಲ್ಪ ನೋಡೋದಾದ್ರೆ, ಮೇರೆ ದೇಶ್ ಕಿ ಧರ್ತಿ ಸೋನಾ ಉಗ್ಲೆ ಉಗ್ಲೆ ಹೀರೆ ಮೋತಿ ಅನ್ನುವಂಥ ಹಾಡನ್ನು, ದೇಶಭಕ್ತಿ ಗೀತೆಯನ್ನು ಹಾಡಿ ಸಿನಿಮಾ ನೋಡುವವರ ಎದೆಯಲ್ಲಿ ದೇಶಭಕ್ತಿಯ ಕಿಡಿಯನ್ನು ಹೊತ್ತಿಸಿದವರು ಅಂತಂದರೆ ನಮ್ಮ ಮನೋಜ್ ಕುಮಾರ್ ಅವರು. ಉಪ್ಕಾರ್, ಕ್ರಾಂತಿ, ಪೂರ್ವ ಪಶ್ಚಿಮ್ ಮುಂತಾದ ಬಹುತೇಕ ಚಿತ್ರಗಳಲ್ಲಿ ಅವರಿಗಿದ್ದ ರಾಷ್ಟ್ರ ಪ್ರಜ್ಞೆ ಎದ್ದು ಕಾಣ್ತಾ ಇತ್ತು. ಅವರಲ್ಲಿದ್ದಂತಹ ದೇಶಭಕ್ತಿಯ ಕಾರಣ ಅವರನ್ನು ಭಾರತ್ ಕುಮಾರ್ ಅಂತ ಸಿನಿರಸಿಕರು ಕೊಂಡಾಡಿದರು. ಕೇವಲ ನಾಯಕ ನಟ ಮಾತ್ರವಲ್ಲದೆ ಗೀತ ರಚನೆಕಾರರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಮನೋಜ್ ಕುಮಾರ್ ಅವರು ದೊಡ್ಡ ಹೆಸರನ್ನೇ ಮಾಡಿದ್ದಾರೆ. ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಶೋರ್ ಅವರಲ್ಲಿರುವ ಕಲಾತ್ಮಕತೆಗೆ ಸಾಕ್ಷಿಯಾಗಿತ್ತು. ಅವರು ನಟಿಸಿದ್ದ ಕ್ರಾಂತಿಕಾರಿ ಭಗತ್ ಸಿಂಗ್ ಜೀವನಾಧಾರಿತ ಚಿತ್ರ ಶಹೀದ್ ಅಂದಿನ ಕಾಲದಲ್ಲೇ ಮನೆ ಮಾತಾಗಿತ್ತು. ಹಾಗೆಯೇ ಅವರ ನಿರ್ದೇಶನದಲ್ಲಿ ರೋಟಿ ಕಪ್ಡಾ ಔರ್ ಮಕಾನ್ ಈ ಚಿತ್ರ ಕೂಡ, ಹಾಗೆಯೇ ಉಪ್ಕಾರ್ ಈ ಚಿತ್ರಗಳನ್ನು ಚಿತ್ರರಸಿಕರು ಎಂದೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಭಾರತ್ ಕಾ ರಹನೆ ವಾಲಾ ಹೂ, ಭಾರತ್ ಕಾ ಗೀತ್ ಸುನಾತಾ ಹೂ ಅಂತ ತನ್ನದೇ ಹಾದಿಯಲ್ಲಿ ಕಲಾವಿದರಾಗಿ ಬೆಳೆದವರು ಮನೋಜ್ ಕುಮಾರ್ ಅವರು. ಅವರ ಕಲಾವಂತಿಕೆ ಸಾಧನೆಯನ್ನು ಪರಿಗಣಿಸಿ ಅವರಿಗೆ ಪದ್ಮಶ್ರೀ ಹಾಗೂ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳನ್ನಿತ್ತು ಭಾರತ ಸರ್ಕಾರ ಅವರನ್ನು ಗೌರವಿಸಿದೆ. ಅತ್ಯಂತ ಸ್ಫುರದ್ರೂಪಿಯಾಗಿದ್ದಂತಹ ಮನೋಜ್ ಕುಮಾರ್ ತಮ್ಮ ಸಂಭಾಷಣೆಯ ಶೈಲಿ, ಮನೋಜ್ಞ ಅಭಿನಯದ ಕಾರಣ ಹೆಸರುವಾಸಿಯಾಗಿದ್ದವರು. ಓ ಕಾಂಥಿ, ಹರಿಯಾಲಿ ಔರ್ ರಾಸ್ತಾ, ಆದ್ಮಿ, ಸನ್ಯಾಸಿ ಹೀಗೆ ಹತ್ತು ಹಲವು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ್ದಂತಹ ಮನೋಜ್ ಕುಮಾರ್ ಅವರು 60ರ ದಶಕದಲ್ಲಿ ಜನಪ್ರಿಯ ನಾಯಕ ನಟರಾಗಿ ಗುರುತಿಸಿಕೊಂಡಿದ್ದರು. ಮನೋಜ್ ಕುಮಾರ್ ಅವರು ತಮ್ಮ ತತ್ವ ಸಿದ್ಧಾಂತ ಹಾಗೂ ದೇಶಪ್ರೇಮ ಎತ್ತಿ ಹಿಡಿಯುವ ಚಿತ್ರಗಳ ಮೂಲಕ ಸದಾ ಅಮರರು.

ಮತ್ತೋರ್ವ ನಟಿಯ ಜನ್ಮದಿನ ಇವತ್ತು ಅಂತಂದ್ರೆ ಚಿತ್ರಾ ಶೆಣೈ ಅವರು, ನಮ್ಮ ಕನ್ನಡ ಚಿತ್ರರಂಗದ ಈಗಿನ ನಟರಿಗೆ ಯಂಗ್ ಮದರ್ ಆಗಿ ಯುವ ಜನರಿಗೆ ಅಂದರೆ ಯುವ ಹೀರೋಗಳಿಗೆ ತಾಯಿಯಾಗಿ ನಟಿಸಿ ಜನಪ್ರಿಯತೆಯನ್ನು ಪಡ್ಕೊಂಡಿರೋರು. ಇವರು ಕೇವಲ ನಟಿ ಮಾತ್ರ ಅಲ್ಲ, ನಿರ್ಮಾಪಕಿ ಕೂಡ. ಮುಖ್ಯವಾಗಿ ಕನ್ನಡ ಮತ್ತು ಮಲಯಾಳಂ ಚಿತ್ರಗಳಲ್ಲಿ ನಟಿಸಿ ಅಲ್ಲೂ ಕೂಡ ಧಾರಾವಾಹಿಗಳ ಅಂದರೆ ಮಲಯಾಳಂ ಧಾರಾವಾಹಿಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಕನ್ನಡ ಮತ್ತು ಮಲಯಾಳಂ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ 600 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅನೇಕ ಪ್ರಮುಖ ನಟರಿಗೆ ತಾಯಿಯ ಪಾತ್ರಗಳಲ್ಲಿ ಅಭಿನಯಿಸಿ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. 1990 ತೆರೆ ಕಂಡ ಮೌನ ಹೋರಾಟ ಈ ಕನ್ನಡ ಚಿತ್ರದ ಮೂಲಕ ಸಿನಿ ಪಯಣವನ್ನು ಆರಂಭಿಸಿದರು. ಹಲವಾರು ಜನಪ್ರಿಯ ಟಿವಿ ಧಾರಾವಾಹಿಗಳಲ್ಲೂ ಕೂಡ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಹೀಗೆ ಅವರ ಈ ಒಂದು ಪಯಣ ಸಾಗಲಿ, ಇನ್ನೂ ಹೆಚ್ಚು ಕಲಾತ್ಮಕ ಅಭಿರುಚಿಯ ಚಿತ್ರಗಳು ಧಾರಾವಾಹಿಗಳು ಹೊರಹೊಮ್ಮಲಿ ಅಂತ ಆಶಿಸ್ತಾ ಚಿತ್ರಾ ಶೆಣೈ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಅವರೇ ನಟಿಸಿದ ಈ ನೆನಪಿರಲಿ ಚಿತ್ರದ ಒಂದು ಹಾಡು.

0: ಆಕಾಶವಾಣಿ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ನಮಸ್ಕಾರ ಶ್ರೋತೃಗಳೇ, ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನ ಆಚರಿಸಲಾಯಿತು. ಇದೇ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಆಪರೇಷನ್ ರೈಸ್ ಹಾಗೂ ಬೇಡಾ ಬ್ರೋ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ಏನಿದು ಆಪರೇಷನ್ ರೈಸ್ ಹಾಗೂ ಬೇಡಾ ಬ್ರೋ ಅನ್ನೋದಾದ್ರೆ, ರೈಸ್ RISE, ಆರ್ ಅಂದ್ರೆ ರೆಫ್ಯೂಸ್ ನಿರಾಕರಣೆ, ಐ ಅಂದ್ರೆ ಇನ್ಫರ್ಮ್ ಮಾಹಿತಿ ನೀಡುವಿಕೆ, ಎಸ್ ಅಂದ್ರೆ ಸಪೋರ್ಟ್ ಬೆಂಬಲ ನೀಡೋದು, ಇ ಅಂದ್ರೆ ಎಂಪವರ್ ಸಬಲೀಕರಣ. ಈ ವಿಷಯದ ಮೇಲೆ ಈ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಹಾಗೆ ಬೇಡಾ ಬ್ರೋ 2028 ವೇಳೆಗೆ ಮಾದಕ ವಸ್ತು ಮುಕ್ತ ಕರ್ನಾಟಕ ರೂಪಿಸೋದು ಇದರ ಉದ್ದೇಶ. ಅದಕ್ಕಾಗಿ ಯುವಜನತೆ, ಶಿಕ್ಷಣ ಮತ್ತು ಸಮುದಾಯದ ಒಂದು ಸಹಭಾಗಿತ್ವ ತುಂಬಾ ಮುಖ್ಯ ಅಂತ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು. ಇದೇ ವಿಷಯವಾಗಿ ಇನ್ನು ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
3: ನಮಸ್ಕಾರ.
2: ಎಷ್ಟೇ ಜಾಗೃತಿಯನ್ನ ನಾವು ಮೂಡಿಸ್ತಾ ಇದ್ರು, ಸಮಾಜಕ್ಕೆ ಏನೇ ವಿಷಯವನ್ನ ತಲುಪಿಸ್ತಾ ಇದ್ರು, ಇದರಿಂದ ಮುಕ್ತರಾಗೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ವ್ಯಸನಿಗಳು ಜಾಸ್ತಿ ಆಗ್ತಾನೇ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ದುರುಪಯೋಗ ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರ್ತಾ ಇದೆ ಅಂತ ನಿಮಗೆ ಅನ್ಸತ್ತೆ?
3: ಮದ್ಯ, ಮಾದಕ ವಸ್ತು ಸೇವನೆ ದುರುಪಯೋಗದಿಂದ ಉಂಟಾಗುವಂತದ್ದು ಒಂದು ಆರೋಗ್ಯ ಸಮಸ್ಯೆಗಳು. ಎಲ್ರಿಗೂ ಗೊತ್ತು, ದೈಹಿಕ ಆರೋಗ್ಯ ಹಾಳಾಗುತ್ತೆ, ಮಾನಸಿಕ ಆರೋಗ್ಯ ಹಾಳಾಗುತ್ತೆ, ಸಾಮಾಜಿಕ ಸ್ವಾಸ್ಥ್ಯನೂ ಹಾಳಾಗುತ್ತೆ, ಸ್ಪಿರಿಚುವಲ್ ಸ್ವಾಸ್ಥ್ಯನು ಹಾಳಾಗುತ್ತೆ. ಅದಲ್ದಿರ ಹಾರ್ಮ್ ಟು ಸೆಲ್ಫ್ ಅಂತ ಮೊದಲು ಜಾಸ್ತಿ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀವಿ, ನಿಮ್ಗೇನ್ ತೊಂದರೆ ಆಗುತ್ತೆ, ನಿಮ್ಗೇನ್ ತೊಂದರೆ ಆಗುತ್ತೆ. ಈಗ ಹಾರ್ಮ್ ಟು ಅದರ್ಸ್, ಮನೆಯಲ್ಲಿ ಒಂದು ಯಂಗ್ ಅಡಲ್ಟ್ ತಗೊಳ್ತಾ ಇದ್ರಿ ಮಾದಕ ವಸ್ತುವನ್ನ, ಸುತ್ತ ಇರೋರ್ಗೆ ಏನೇನ್ ತೊಂದರೆಗಳಾಗ್ತಾ ಇದೆ. ನಾವು ಸ್ಮೋಕಿಂಗ್ ಅಲ್ಲಿ ನೋಡ್ತಾನೆ ಇದೀವಿ, ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ಬಿಟ್ಟು. ನೀವು ಯಾವಾಗ ಹೊಗೆ ಸೇವನೆ ಮಾಡ್ತೀರಾ, ಒಂದು 20-30% ಅಷ್ಟೇ ಒಳಗಡೆ ಹೋಗುತ್ತೆ, ಇನ್ ಮಿಕ್ಕಿದ್ದೆಲ್ಲ ಆಚೆ ಬರುತ್ತೆ. ಸೊ ಹಾರ್ಮ್ ಟು ಅದರ್ಸ್ ಅಂತೂ ಹ್ಯೂಜ್ ತುಂಬಾ. ಈ ಸಾಮಾಜಿಕ ಸಮಸ್ಯೆಗಳ ಜೊತೆಗೆ ಬೇರೆ ರಸ್ತೆ ಅಪಘಾತಗಳು, ಕಾನೂನು
2: ಉಲ್ಲಂಘನೆಗಳು,
3: ಮತ್ತೆ ಈವನ್ ಜೈಲ್ ಸೇರುವಂತದ್ದು, ಈ ಲೆವೆಲ್ಗೆ ಅವ್ರಿಗೆ ತೊಂದರೆಗಳಾಗತ್ತೆ. ಸೊ ಕುಟುಂಬ ಕಲಹ ಅಂತೂ ಕೇಳೋ ಅಷ್ಟೇ ಇಲ್ಲ, ಅಂಡ್ ಮಾನಸಿಕ ತೊಂದರೆಗಳು, ಮತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ, ಉತ್ಪಾದನೆ ಅವ್ರು ಎಷ್ಟು ಮಾಡಕ್ಕಾಗತ್ತೆ, ಹಿಂಗೆ ಹಲವಾರು ಸಮಸ್ಯೆ ಇದರಲ್ಲಿ.
2: ಈ ರೀತಿಯ ಯುವ ಜನರು ಈ ಮಾದಕ ವಸ್ತುಗಳ ಕಡೆಗೆ ಆಕರ್ಷಿತರಾಗೋದಿಕ್ಕೆ ಏನ್ ಕಾರಣ ಅಂತೀರಾ?
3: ಹಲವಾರು ಕಾರಣಗಳು. ಒಂದು ವಲ್ನರಬಿಲಿಟಿ ಅಂತ ಹೇಳ್ತೀವಿ, ಜೆನೆಟಿಕ್ ವಲ್ನರಬಿಲಿಟಿ. ಏನಂದ್ರೆ ತಂದೆ ತಾಯಿಗಳಲ್ಲಿ ಈ ಮದ್ಯ ಮಾದಕ ವಸ್ತು ಸೇವನೆಯ ಒಂದು ಚಟ ಇದ್ದಾಗ ಒಂದು ಮಟ್ಟದ ವಲ್ನರಬಿಲಿಟಿ ಇರುತ್ತೆ. ಅದಲ್ದಿರ ಕ್ಯೂರಿಯಾಸಿಟಿ, ಇದು ಹೇಗಿರುತ್ತೋ ಏನೋ ನೋಡ್ಬೇಕು ಅಂತ ಹೇಳ್ಬಿಟ್ಟು, ಪಿಯರ್ ಪ್ರೆಷರ್, ನಮ್ಮ ಸುತ್ತ ಇರೋ ಫ್ರೆಂಡ್ಸ್ ಇನ್ನೊಬ್ರು, ಏ ಏನಾಗಲ್ಲ ಒಂದ್ ತಗೋ, ಈ ಚೆನ್ನಾಗಿರುತ್ತೆ ನೋಡು, ಟ್ರೈ ಮಾಡ್ ನೋಡು, ಈ ತರ ಇದು. ಆಮೇಲೆ ನೋ ಅಂತ ಹೇಳಕ್ಕೆ ಕಲ್ತಿರಲ್ಲ. ಆ ಒಂದು ಜೀವನ ಕೌಶಲ್ಯ ಬಹಳಷ್ಟು ಮುಖ್ಯ. ಮತ್ತೆ ಸ್ಟ್ರೆಸ್, ಒತ್ತಡ, ಈ 16 ವಯಸ್ಸಲ್ಲಿ ಅದೊಂದು ವಸಂತ ಕಾಲ ಇದ್ದಂಗೆ ಎಲ್ಲಾ ತರ ಬದಲಾವಣೆಗಳಾಗ್ತಾ ಇರುತ್ತೆ. ಮತ್ತೆ ಎಕ್ಸಾಮ್ ಫಿಯರ್ ಇರ್ಬೋದು, ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರ್ಬಹುದು. ಸೊ ಆತಂಕ, ಬೇಜಾರು, ಖುಷಿ, ಅಂಡ್ ಮಾಡ್ಲಿಂಗ್ ಬಿಹೈಂಡ್ ವೇರಿಯಸ್ ಅದರ್ ಪೀಪಲ್, ಅನುಕರಣೆ ಮಾಡುವಂತದ್ದು, ಹಿಂಗೆ ಹಲವಾರು ಕಾರಣಗಳಲ್ಲಿ ಶುರುವಾಗತ್ತದು. ಯಾವುದೇ ಸಮಸ್ಯೆಗಳನ್ನ ನಿಭಾಯಿಸೋ ಒಂದು ಶಕ್ತಿಯನ್ನ, ಸರಿಯಾದ ರೂಟ್ ಅನ್ನ ಕಂಡಿಡ್ಕೋಬೇಕು.
2: ಇನ್ನು ಈ ಯಾರಾದ್ರೂ ಮಾದಕ ವ್ಯಸನಕ್ಕೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ನಾವು ಗುರುತಿಸೋದು ಹೇಗೆ? ಯಾಕೆಂತಂದ್ರೆ ಕುಟುಂಬದಲ್ಲಿ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದು ಗಮನಿಸ್ತಾ ಇದ್ರು ಅವ್ರ ಹಿಂದೆನೆ ಬಿದ್ದಿರೋದಕ್ಕಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರನ್ನ ಗುರುತಿಸೋದು ಹೇಗೆ?
3: ನಂಬಿಕೆ, ತಂದೆ ತಾಯಿ ಪಾಪ ನಂಬಿಕೆ ಇಟ್ಟಿರ್ತಾರೆ ಮಕ್ಕಳ ಮೇಲೆ, ಏನು ಮಾಡಲ್ಲ, ನನ್ನ ಮಗ ಇರ್ಬೋದು, ನನ್ನ ಮಗಳಿರ್ಬೋದು, ಬಹಳಷ್ಟು ನಮ್ಗೆ ಒಬಿಡಿಯಂಟ್ ಆಗಿರ್ತಾರೆ, ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾರೆ.
2: ಯಾಕಂದ್ರೆ ಮನೆಯಲ್ಲಿ ಅವ್ರ ವರ್ತನೆ ಹಾಗೆ ಇರುತ್ತೆ.
3: ಹೌದು ಹೌದು. ಸೊ ಏನೇನ್ ನೋಡ್ಬೇಕು ಅಂದ್ರೆ ಅವ್ರ ವರ್ತನೆಯಲ್ಲಿ ಸ್ವಲ್ಪ ಹಠಾತ್ ಬದಲಾವಣೆಗಳು, ಓದು ಅಥವಾ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂತದ್ದು, ಕುಟುಂಬದವರಿಂದ ಸ್ವಲ್ಪ ದೂರ ದೂರ ಇರುವಂತದ್ದು, ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ, ಸಡನ್ ಆಗಿ ಲೇಟ್ ಆಗಿ ಬರೋದು, ಸಡನ್ ಆಗಿ 2 ಕಾಣಿಸೋದೇ ಇಲ್ಲ, ಹೆಚ್ಚು ಹಣದ ಅಗತ್ಯತೆ ಬರುವಂತದ್ದು, ನಿದ್ರೆ ಮತ್ತೆ ಆಹಾರದಲ್ಲಿ ಏರುಪೇರಾಗುವಂತದ್ದು, ಸಾಮಾನ್ಯ ಕಣ್ಣು ಕೆಂಪುಗಾಗಿರುವಂತದ್ದು, ದೈಹಿಕ ಸ್ವಚ್ಛತೆ ಕಡೆ ಅವರು ಜಾಸ್ತಿ
2: ಗಮನ
3: ಕೊಡೋದಿಲ್ಲ, ಇಂತ ಯಾವುದೇ ಲಕ್ಷಣಗಳು ಬಂದ್ರೆ, ಮತ್ತೆ ಅವರ ಸ್ನೇಹಿತರು ಯಾರ್ಯಾರಿದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಂಗಂತ ಇವತ್ತು ಇವಾಗ ಹೇಳ್ಬಿಟ್ಟಿದೀವಿ ಅಂತ ಪೂರ್ತಿ ಅವ್ರನ್ನ ಮೈಕ್ರೋ ಮ್ಯಾನೇಜ್ ಮಾಡಕ್ ಹೋದ್ರೆ ಅವ್ರಿಗೆ ಇರಿಟೇಷನ್ ಶುರುವಾಗತ್ತೆ, ಆದ್ರೆ ತುಂಬಾ ಗಾಬರಿ ಮಾಡ್ಕೊಂಡ್ರೇನು ಸಮಸ್ಯೆ ಆಗುತ್ತೆ. ಇಟ್ ಶುಡ್ ಬಿ ಎ ಬ್ಯಾಲೆನ್ಸ್ಡ್ ಒನ್.

0: ಅವರಲ್ಲಿ ಯಾವುದೇ ಒಂದು ಬದಲಾವಣೆಗಳಾದ್ರೂ ಏನಕ್ಕೂ ಇರಬಹುದದು, ಮಾನಸಿಕ ಒತ್ತಡಗಳು ಸಮಸ್ಯೆಗಳು ಇರುತ್ತೆ. ಈ ಯುವ ಜನರನ್ನ ಚಿಕ್ಕ ಹುಡುಗರನ್ನ ಸಾಮಾನ್ಯವಾಗಿ ನೋಡುವಂಥದ್ದು ಬಹಳ ಮುಖ್ಯ. ಇನ್ನೊಂದೇನು ಅಂದರೆ 21 ವರ್ಷದ ಕೆಳಗೆ ನೀವು ಈ ಯಾವುದೇ ಮದ್ಯ ಮಾದಕ ವಸ್ತುಗಳ ಸೇವನೆಯನ್ನು ಶುರು ಮಾಡಿದರೆ ಅಡಿಕ್ಷನ್ಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸಾಮಾನ್ಯ ಯೂಸ್ 1-2 ಶುರುವಾಗುತ್ತೆ. ನೀವು ಯಾವುದೇ ವಸ್ತುವನ್ನು ತಗೊಂಡ್ರೆ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಟಾಲರೆನ್ಸ್ ಅಂತ ಹೇಳ್ತೀವಿ ಬ್ರೈನ್ ಅಲ್ಲಿ. ಈಗೇನು 1 ಸಿಗರೆಟ್ ಕುಡಿತಾ ಇರ್ತಾರೆ ಅದು 3 ಆಗತ್ತೆ, 8 ಆಗತ್ತೆ, 12 ಆಗತ್ತೆ, 30, 80 ತನಕ ಹೋಗ್ಬಿಡತ್ತೆ. ಸೊ ಹಿಂಗೆ ಟಾಲರೆನ್ಸ್ ಡೆವಲಪ್ ಆಗ್ಬಿಡತ್ತೆ. ಯಾಕೆ ಅಂದ್ರೆ 21 ವರ್ಷದಲ್ಲಿ ನಾವು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಈ ಬ್ರೈನ್ ಮೆದುಳಿನ ಮುಂಭಾಗ, ಅದು ಪೂರ್ತಿ ಮೆಚೂರ್ ಆಗೋದು 21-22 ವರ್ಷ ಆಗತ್ತೆ. ನಮ್ಮ ಏನು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಇರಬಹುದು, ತೀರ್ಮಾನಗಳು, ಡಿಸಿಷನ್ ತಗೊಳ್ಳುವಂತ ಒಂದು ಕೆಪಾಸಿಟಿ, ಮತ್ತೆ ಉದ್ವೇಗ ಪ್ರವೃತ್ತಿ, ಇವೆಲ್ಲವೂ ಕಂಟ್ರೋಲ್ಗೆ ಬರಕ್ಕೆ ಆ ವಯಸ್ಸಾಗುತ್ತೆ. ಅದಕ್ಕೆ ಮದುವೆಗೂ ಕೂಡ ಆ
1: ವಯಸ್ಸು
0: ಇಟ್ಟಿರೋಂಥದ್ದು. ಏನೋ ಕಾರಣಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಅಥವಾ ಇನ್ನೂ ಹೆಚ್ಚು ತೊಂದರೆಗಳಾಗೋಯ್ತು, ಅಡಿಕ್ಷನ್ ರೆಡ್ ಝೋನ್ಗೆ ಹೊರಟೋಗಿದ್ದಾರೆ, ಅವಲಂಬಿತರಾಗ್ಬಿಟ್ಟಿದ್ದಾರೆ, ಆ ಮಾದಕ ವಸ್ತು ಇಲ್ಲ ಅಂದ್ರೆ ಏನೂ ಕೆಲಸ ಮಾಡಕ್ಕಾಗಲ್ಲ, ರೆಸ್ಟ್ಲೆಸ್ನೆಸ್, ಕೈಕಾಲ್ ನಡ್ಕ ಬರುವಂತದ್ದು, ಏನೋ ಹುಚ್ಚಿಡದ್ ಬಿಡುತ್ತೇನೋ ಅಂತ ಆಗೋದು, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಕೆಲಸ ಮಾಡಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ಹಿಂಗೆ ಹಲವಾರು ವಿಡ್ರಾಯಲ್ ಸಿಂಪ್ಟಮ್ಸ್ ಶುರುವಾಯ್ತು ಅಂದ್ರೆ ಯಾವುದೇ ಸಮಯದಲ್ಲಿ ನೀವು ವೈದ್ಯರ ಸಂಪರ್ಕ ಮಾಡಬಹುದು, ಮನೋವೈದ್ಯರ ಸಂಪರ್ಕ ಮಾಡಬಹುದು. ಅಥವಾ ನಾನು ಮನೇಲಿ ಇದ್ದೀನಿ, ನನಗೆ ಅಥವಾ ನೇರ ಹೋಗಿ ಹೇಳ್ಕೊಳಕ್ಕೆ ನನಗೆ ಮುಜುಗರ, ಏನಾದರೂ ಬೇರೆಯವ್ರಿಗೆ ಹೇಳ್ಬಿಡ್ತಾರ, ಈ ತರ ಎಲ್ಲ ಭಯ ಇತ್ತು ಅಂದ್ರೆ ಟೆಲಿಮನಸ್ಗೆ ಕಾಲ್ ಮಾಡಬಹುದು. 1-4-4-1-6 24 ಗಂಟೆ ಕಾಲ್ ಮಾಡಬಹುದು, ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರೋದು ಶುರು ಮಾಡಬಾರದು. ಏನು ಆತಂಕಕಾರಿ ವಿಷಯ ಅಂದ್ರೆ ಈವನ್ ಲೋಯೆಸ್ಟ್ ಏಜ್ ಅಂದ್ರೆ 8 ವಯಸ್ಸು ಮಕ್ಕಳು ಶುರು ಮಾಡೋ ಅಂತದ್ದು. ಆಮೇಲೆ ಇನ್ನೂ ಒಂದೇನಂದ್ರೆ ಈ ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹೇಗಿರುತ್ತೆ ಗಾಂಜಾ, ನಾವೇನ್ ಚಿತ್ರದಲ್ಲಿ ನೋಡಿದಾಗ ಆ ಎಲೆ ಸೊಪ್ಪು ಈ ತರದ್ದೆಲ್ಲ ತೋರಿಸಿರ್ತಾರೆ, ಬಟ್ ವಿಭಿನ್ನ ಪ್ಯಾಕೇಜಸ್ ಬರ್ತಾ ಇದೆ ಇವಾಗ. ಈವನ್ ಚಾಕ್ಲೇಟ್ಸ್, ಕ್ಯಾಂಡೀಸ್, ಇ ಸಿಗರೇಟ್ಸ್, ವೇಪ್ಸ್, ಸೊ ರೂಪದಲ್ಲಿ
1: ಖಂಡಿತ
0: ಅಟ್ರಾಕ್ಟ್ ಮಾಡ್ತಾ. ಸೊ ಹೀಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು.
1: ಸೊ ಹಾಗಾದ್ರೆ ಇಂತ ಮಾದಕ ವ್ಯಸನವನ್ನ ಗುಣಪಡಿಸೋದಿಕ್ಕೆ ನೀವು ಹೇಳಿದ್ರಿ ಚಿಕಿತ್ಸೆಗಳಿದೆ, ಸಮಾಲೋಚನೆಗೆ ಬರಬಹುದು, ಟೆಲಿಮನಸ್ಗೆ ಕಾಲ್ ಮಾಡಿ ಅವರು ಸಲಹೆಯನ್ನ ಕೂಡ ಪಡಿಬಹುದು ಅಂತ. ಆದ್ರೆ ಪೋಷಕರು ಮಕ್ಕಳನ್ನ ಈ ಮಾದಕ ವಸ್ತುಗಳಿಂದ ದೂರ ಇಡೋದಿಕ್ಕೆ ಏನು ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ?
0: ಸೊ ಒಂದು ಚಿಕ್ಕ ವಯಸ್ಸಿನಿಂದಾನೆ ಈ ಪೇರೆಂಟಿಂಗ್ ಅಂತ ಹೇಳ್ತೀವಿ, ಯಾವ ರೀತಿ ಪೋಷಣೆ ಮಾಡ್ಬೇಕು ಮಕ್ಕಳನ್ನ ಅಂತ ಹೇಳ್ಬಿಟ್ಟು, ಒಂದು ಚಿಕ್ಕ ವಯಸ್ಸಿನಿಂದಾನೆ ಅವ್ರ ಜೊತೆ ಟೈಮ್ ಸಮಯ ಕಳೆಯುವಂತದ್ದು. ಒಂದು 40% ಏನ್ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ನಾವು ಅವ್ರನ್ನ ಯಾವಾಗ್ಲೂ ನಿಮ್ಮ ಬಾಲ್ಯ ಹೇಗಿತ್ತು ಸಾಮಾನ್ಯ ಕೇಳಿದಾಗ ಸುಮಾರು ಜನ ಏನ್ ಹೇಳ್ತಾರೆ, ನಮ್ ಬಾಲ್ಯ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ನಮ್ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೊಟ್ಟೋಗ್ಬಿಡ್ತಿದ್ರು, ನಮ್ಮನ್ನ ಇಲ್ಲ ಕೇರ್ ಟೇಕರ್ ಜೊತೆ ಬಿಟ್ಬಿಡ್ತಿದ್ರು, ಇಲ್ಲ ಅಜ್ಜಿ ಮನೇಲಿ ಒಂದ್ ಸ್ವಲ್ಪ ದಿನ, ಇಲ್ಲ ಇನ್ನು ಕ್ರೀಚಲ್ ಒಂದಷ್ಟು ಜನ,
1: ಇನ್ನೊಂದ್ ದಿನ ರಿಲೇಟಿವ್ಸ್, ಒಳ್ಳೆ ಮೆಮೊರಿ,
0: ವಾತಾವರಣ ಎಷ್ಟೊಂದ್ ಮನೇಲಿ. ಅಫ್ಕೋರ್ಸ್ ಪಾಪ ತಂದೆ ತಾಯಿ ಅವ್ರಿಗೆ ಆಗಷ್ಟು ಟ್ರೈ ಮಾಡಿರ್ತಾರೆ, ಯಾರು ಮಕ್ಕಳನ್ನ ಬೇರೆ ಕಡೆ ಬಿಟ್ಟಿರ್ಬೇಕು ಅಂತ ಆಸೆ ಇರಲ್ಲ. ಬಟ್ ಈಗಿರೋ ಅಂತ ಒಂದು ಒತ್ತಡದ ಜೀವನ, ಒಂದ್ ಟ್ರಾಫಿಕ್, ಹೋಗಿ ಬರ್ಲಿಕ್ಕೇನೆ 3-4 ಅವರ್ ಆಗತ್ತೆ,
1: ಜೊತೆಗೆ
0: ಮೊಬೈಲ್, ಇಡೀ ಪ್ರಪಂಚನೇ ಕೈಯಲ್ಲಿದೆ, ಆನ್ಲೈನ್ ಅಲ್ಲೇನೆ ಸುಮಾರು ವಿಚಾರಗಳು ಸಿಗ್ತಾ ಇದೆ. ಸೊ ಚಿಕ್ಕ ವಯಸ್ಸಿನಿಂದಾನೆ ಮೊಬೈಲ್ ನ ಬಂದು ಡಿಲೇ ಇನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಏನಂದ್ರೆ ಅದನ್ನ ತೋರಿಸೋ ಅಂತದ್ದು ವಯಸ್ಸನ್ನೇ ಬಹಳ ಡಿಲೇ ಮಾಡಬೇಕು. ಮುಂಚೆ ಎಲ್ಲ ಏನ್ ಹೇಳ್ತಿದ್ವಿ, ನೀವು 12th class ತನಕ ಮೊಬೈಲೇ ಕೊಡಬೇಡಿ ಅಂತೆಲ್ಲ ಹೇಳ್ತಿದ್ವಿ ಒಂದು 10 ವರ್ಷ ಮುಂಚೆ. ಈಗ ಕೋವಿಡ್ ಸಮಯದಿಂದ ಏನಾಗ್ಬಿಟ್ಟಿದೆ, ಮೊಬೈಲ್ ಒಂದು ಅನಿವಾರ್ಯ ಆಗ್ಬಿಡ್ತು. ಸೊ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ, 1/2 ಗಂಟೆ ಇರ್ಬೋದು. ಸೊ ಒಂದು ಮಗು ಬಂದ್ಬಿಟ್ಟು ನಂಗೆ ಯಾರೋ ಹೊಡೆದ್ರು ಅಂದ್ರೆ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ತಂದೆ ತಾಯಿದು,
1: ನೀನೇನು
0: ಆಗೋದಿಲ್ವಾ, ನೀನೇನು ಮಾಡ್ಬಿಟ್ಟಿರ್ತೀಯ. ಸೊ ಹಿಂಗೆ ದಯಮಾಡಿ ಮಾಡಬೇಡಿ. ಅದ್ ಏನೇ ಇರ್ಲಿ ನಿಮ್ ಮಗುಗೆ ಪ್ಲೀಸ್ ಸಪೋರ್ಟ್ ಯುವರ್ ಚೈಲ್ಡ್. ಇಲ್ಲಾಂದ್ರೆ ಏನೋ ದೊಡ್ಡ ದೊಡ್ಡ ಅನಾಹುತ ಆದ್ರೆ ಏನೋ ಬಂದ್ ಹೇಳೋದಿಲ್ಲ ಮಕ್ಕಳು. ಹಂಗಾಗಿ ಪೇರೆಂಟಿಂಗ್ ತುಂಬಾ ಇಂಪಾರ್ಟೆಂಟ್, ಇದು ಒಳ್ಳೆ ಪ್ರಶ್ನೆ ಕೇಳಿದಿರಾ. ಸೊ ಆ ಮಕ್ಕಳ ಜೊತೆ ಸಮಯ ಕಳಿಬೇಕು, ಅವ್ರದ್ದೇನೇ ಸಮಸ್ಯೆ ಇದೆಯೋ ಕಿವಿಗೊಟ್ಟು ಆಲ್ಸಿ, ಯಾವಾಗೂ ಮಾರ್ಕ್ಸ್ ಈ ತರ ತಗೋಬೇಕು, 98 ತಗೋಬೇಕು, ಇದೇ ಮಾತುಗಳಿರುತ್ತೆ. ನೀನ್ ಒಂದ್ ಕಷ್ಟ ಬಂದ್ರೆ ಹೇಗ್ ನಿಭಾಯಿಸೋದು, ಅಂಡ್ ತಂದೆ ತಾಯಿಗಳಲ್ಲಿ ಜಗಳಗಳು ಅಕಸ್ಮಾತ್ ಬಂತು ಅಂದ್ರೆ ಕೂಡ ಅದನ್ನ ಬೇಗ ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ತಮ್ಮ ಹತ್ರ ಸಾಲ್ವ್ ಆಗಿಲ್ಲ ಅಂದ್ರೆ ಮನೋವೈದ್ಯರ ಹತ್ರ ಬಂದು ಒಂದು ಸಮಾಲೋಚನೆ, ಒಂದು ಡಿಸ್ಕಷನ್ ಮಾಡಿ. ತಂದೆ ತಾಯಿಗಳಲ್ಲಿ ಜಗಳ ಇದ್ರೆ ಕೂಡ ಚಿಲ್ಡ್ರನ್ ಅವರು ಬಂದು
1: ಮಾನಸಿಕ ಆರೋಗ್ಯ
0: ಹದಗೆಡುತ್ತೆ. ಸೊ ಮಾನಸಿಕ ಆರೋಗ್ಯ ಹದಗೆಟ್ಟ ತಕ್ಷಣ ಆತಂಕ, ಬೇಜಾರು ಇವೆಲ್ಲ ಶುರುವಾದಾಗ ಈ ಕಡೆ ಬೇರೆ ಯಾರ ಪ್ರೀತಿ ತೋರಿಸ್ತಾರೆ, ಯಾರೇನೋ ಒಂದ್ ಬೇರೆ ಸಬ್ಸ್ಟೆನ್ಸಸ್, ಆ ಕಡೆ ಹೋಗೋ ಚಾನ್ಸಸ್.

0: ಜಾಸ್ತಿ ಇರುತ್ತೆ.
1: ಸಾಮಾನ್ಯವಾಗಿ ಮಕ್ಕಳು ಈಗಂತೂ ಬೆಳಗ್ಗೆನೆ ಹೋದ್ರೆ ಮತ್ತೆ ಅವರು ಬರೋದೇ ಸಂಜೆ.
2: ಹೌದು,
1: ಸಾಕಷ್ಟು ಸಮಯವನ್ನ ಶಾಲಾ ಕಾಲೇಜುಗಳಲ್ಲೇ ಕಳೆಯುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಈ
2: ಟೀಚರ್ಸ್ ಪಾತ್ರನೂ ಅದು ಇಂಪಾರ್ಟೆಂಟ್, ಯಾಕಂದ್ರೆ ಈ ಪೋಷಕರು ಒಂದ್ ಸ್ವಲ್ಪ ಟೈಮ್ ಸಿಗ್ತಾರೆ, ಬಟ್ ಟೀಚರ್ಸ್ಗೆ ಮಕ್ಕಳು ಬಹಳಷ್ಟು ಸಮಯ ಸಿಗ್ತಾರೆ. ಅಗೇನ್ ಟೀಚರ್ಸ್ಗೂ ಅದೇನೆ, ಯಾವುದೇ ಮಗು ಬಂದು ಲೇಟ್ ಆಗಿ ಬರ್ತಾ ಇದೆ, ಬಂಕ್ ಮಾಡ್ತಾ ಇದೆ, ಅಥವಾ ಗಮನ ಹರಿಸ್ತಾ ಇಲ್ಲ, ಏನೋ ಒಂದು ಅನುಮಾನಾಸ್ಪದವಾದ ಒಂದು ನಡವಳಿಕೆ, ಇದು ಯಾವುದೇ ಇದ್ರೂ ಟೀಚರ್ಸ್ಗೆ ಬೇಗ ಗೊತ್ತಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಸಡನ್ ಆಗಿ ಏನೋ ಬ್ಯಾಗ್ ಚೆಕ್ ಮಾಡೋದು, ಇನ್ನೇನೋ ಒಂದು ಎಲ್ಲಾರ ಮುಂದೆ ತೆಗೆದು ಬಿಡೋದು, ಅದನ್ನ ಎಲ್ಲರ ಮುಂದೆ ಪ್ರದರ್ಶಿಸ್ಬಿಡೋದು, ಈ ತರ ಮಾಡೋದು ಬಹಳ ತಪ್ಪಾಗ್ಬಿಡುತ್ತೆ. ಅಕಸ್ಮಾತ್ ಇವಾಗ ರ್ಯಾಂಡಮ್ ಆಗಿ ಬ್ಯಾಗ್ಸ್ ಚೆಕ್ ಮಾಡಿದ್ರೆ ಕೂಡ ಏನೋ ಒಂದು ಪದಾರ್ಥ ಸಿಕ್ತು, ಅವರಿಗೆ ಡೌಟ್ ಬಂತು ಅಥವಾ ಖಚಿತವಾಗಿ ಗೊತ್ತಾಯ್ತು ಅಂದ್ರೆ ಸಪರೇಟ್ ಆಗಿ ಹೋಗಿ ಮಗುನ ಯಾರಿಗೂ ಗೊತ್ತಾಗದಂಗೆ ಕರ್ಕೊಂಡು ಹೋಗಿ, ಯಂಗ್ಸ್ಟರ್ ಇರಬಹುದು, ಹದಿಹರೆಯದವ್ರು ಇರ್ಬೋದು, ಚಿಕ್ಕ ಮಕ್ಳು ಇರ್ಬೋದು, ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಮಾತಾಡಿಸಿ ಸಮಾಲೋಚನೆ ಮಾಡಿ ಏನಾದ್ರು ದೊಡ್ಡ ತೊಂದರೆ ಇತ್ತು ಅಂದ್ರೆ ಮತ್ತೆ ನಮ್ಮ ತರಹ ಮನೋವೈದ್ಯರ ಹತ್ರ ಕಳಿಸಬಹುದು. ಸೊ ಹೀಗಾಗಿ ಆ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಬಹಳ ಮುಖ್ಯ. ಇಲ್ಲಾಂದ್ರೆ ಎಷ್ಟೋ ಕಡೆ ನಾನು ಕೇಳಿದೀನಿ, ಮಕ್ಕಳು ಸ್ಕೂಲ್ಗೆ ಹೋಗೋದ್ ನಿಲ್ಸ್ತಾರೆ, ಕಾಲೇಜ್ಗೆ ಹೋಗೋದ್ ನಿಲ್ಸ್ತಾರೆ, ಓದೋದ್ ನಿಲ್ಸ್ಬಿಡ್ತಾರೆ, ಮತ್ತೆ ಈವನ್ ಆತ್ಮಹತ್ಯೆ ಪ್ರಯತ್ನಗಳು ಕೂಡ ನಡೆದಿದೆ. ಸೊ ಇದನ್ನ ತಡಿಬೇಕು ಅಂದ್ರೆ ಬೇಗ ಗುರುತಿಸೋದು, ಬೇಗ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದು.
1: ಈಗ ಕುಟುಂಬದಲ್ಲಿ ಯಾರಾದ್ರೂ ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ಕುಟುಂಬ ಸದಸ್ಯರು ಏನ್ ಮಾಡ್ಬೇಕು?
2: ಕುಟುಂಬ ಸದಸ್ಯರ ಪಾತ್ರ ಬಹಳ ಮುಖ್ಯ, ಯಾಕಂದ್ರೆ ಇವ್ರು ಕಂಡಿಡಿದ ತಕ್ಷಣ ಇವನು ಕುಡುಕ, ಇವನು ದಡ್ಡ, ಅಥವಾ ಇವನು ಕೆಟ್ಟವನು, ಈ ತರ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಅದ್ರ ಬದಲು ನಮ್ಗೆ ಗೊತ್ತಿರೋ ಹಂಗೆ ಇದು ಒಂದು ಬ್ರೈನ್ ಡಿಸೀಸ್, ಅಡಿಕ್ಷನ್ ಬಂದು ಒಂದು ಮೆದುಳಿನ ಕಾಯಿಲೆ ಅದು. ಸೊ ಬೇರೆ ನೀವು ಕೆಮ್ಮು, ನೆಗಡಿ, ಜ್ವರ, ಟಿಬಿ, ಫ್ರಾಕ್ಚರ್ ಆದ್ರೆ ಯಾವ ರೀತಿ ಪೋಷಣೆ ಮಾಡ್ತೀರಾ, ಇದಕ್ಕೂ ಅದೇ ತರ ಪೋಷಣೆ ಮಾಡ್ಬೇಕು. ಓಕೆ, ಈ ಸಮಸ್ಯೆ ಆಗೋಗಿದೆ, ಇದಕ್ಕೆ ಏನ್ ಸಮಾಲೋಚನೆ ಬೇಕು, ಏನ್ ಚಿಕಿತ್ಸೆ ಬೇಕು, ಅದನ್ನು ಕೊಡಿಸಿದ್ರೆ ಖಂಡಿತವಾಗ್ಲೂ ಅದರಿಂದ ಆಚೆ ಬರ್ತಾರೆ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ಯಾವುದೇ ನೀವು ಈ ಚಿಕಿತ್ಸೆಗೆ ಹೋದ್ರೆ ಕೂಡ ನಿಮ್ಮ ಮಾಹಿತಿಯನ್ನ ಗೌಪ್ಯವಾಗಿಡ್ಲಾಗುತ್ತೆ. ಈಗ ನಾವೇನೇ ಶೇರ್ ಮಾಡಿದ್ರೇನು ಅವ್ರಿಗೆ ಒಂದು ಅವೇರ್ನೆಸ್ ಗೊತ್ತಾಗ್ಲಿ ಅಂತ ಶೇರ್ ಮಾಡ್ತೀವಿ, ಆದ್ರೆ ಯಾರದೇ ಹೆಸರಾಗ್ಲಿ, ಅವರ ವಯಸ್ಸಾಗ್ಲಿ, ಇನ್ನೊಂದಾಗ್ಲಿ, ಅದನ್ನ ಯಾರಿಗೂ ಹೇಳೋದಿಲ್ಲ. ಸೊ ಅದರಿಂದ ಧೈರ್ಯವಾಗಿ ಮನೆಯವರು ಇವರಿಗೆ ಕರ್ಕೊಂಡು ಹೋಗಿ ಸಮಾಲೋಚನೆ ಮತ್ತೆ ಚಿಕಿತ್ಸೆ ಕೊಡಿಸಬಹುದು. ಇನ್ ಕೆಲವರಿಗೆ ಭಯ, ಚಿಕಿತ್ಸೆಯಿಂದ ಏನಾದ್ರು ತೊಂದರೆ ಆಗ್ಬಿಡತ್ತಾ ಅಂತ, ನಾವು ಕೊಡೋ ಒಂದು ಮಾತ್ರೆಯಿಂದ ತೊಂದರೆ ಆಗುತ್ತಾ, ಅದೊಂದು ಪ್ರಶ್ನೆ. ಆ ಮಾತ್ರೆಗಳಿಂದ ಏನೂ ಸಮಸ್ಯೆಗಳಾಗಲ್ಲ, ಅವರಿಗೆ ಸುಲಭವಾಗಿ ಅದರಿಂದ ಆಚೆ ಬರ್ಲಿಕ್ಕೆ, ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಅನ್ನ ಸರಿ ಮಾಡಿಕೊಂಡು ಸ್ಮೂತ್ ಆಗಿ ಅದರಿಂದ ಆಚೆ ಬರ್ಲಿಕ್ಕೆ ಚಿಕಿತ್ಸೆ ಸಮಾಲೋಚನೆ ಇದೆ, ಅದನ್ನ ಆರಾಮಾಗಿ ತಗೋಬಹುದು.
1: ಇದರಲ್ಲಿ ಸಮಾಜದ ಪಾತ್ರ ಎಷ್ಟಿದೆ ಅಂತ ಅನ್ಸುತ್ತೆ?
2: ತುಂಬಾ ಜಾಸ್ತಿ ಇದೆ. ಇದು ಬರೀ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಬರೀ ಮೀಡಿಯಾ ಇಷ್ಟಕ್ಕೆ ಮಾತ್ರ ಅಲ್ಲ, ಸಮಾಜದಲ್ಲಿ 7 ಕೋಟಿ ಜನ ಇದ್ದಾರೆ ಇಲ್ಲಿ ಅಂದ್ರೆ, ಅಷ್ಟು ಜನ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಇದನ್ನ ನಾವು ಕ್ರಾಸ್ ಮಾಡಬಹುದು. ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತ ಇರೋರು ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ, ಏನಾದ್ರು ಬಿಹೇವಿಯರ್ ಚೇಂಜ್ ಆಗ್ತಿದ್ಯಾ, ಅವ್ರೇನಾದ್ರು ಕಷ್ಟದಲ್ಲಿದ್ದಾರ, ಇಂಪಾರ್ಟೆಂಟ್. ಒಬ್ರಿಗೊಬ್ರು ಸಹಾಯ ಮಾಡಿ ಈ ಒಂದು ದೊಡ್ಡ ಪಿಡುಗಿನಿಂದ ಆಚೆ ಬರ್ಲಿಕ್ಕೆ ಪ್ರತಿಯೊಬ್ಬರೂನು ಕೈ ಜೋಡಿಸಿದ್ರೆ ಚೆನ್ನಾಗಿರುತ್ತೆ.
1: ಸೊ ಈ ರೀತಿ ಆದಾಗ ಮಾತ್ರ 2028 ವೇಳೆಗೆ ನಮ್ಮ ಕರ್ನಾಟಕ ಮಾದಕ ವಸ್ತು ವ್ಯಸನ ಮುಕ್ತ ಕರ್ನಾಟಕ ಆಗತ್ತೆ ಅಂತ ನಾವು ಹೇಳಬಹುದು. ಇನ್ನು ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ ಶ್ರೋತೃಗಳೇ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಆಗಿದೆ. ಜಾಗೃತಿ, ಎಚ್ಚರಿಕೆ, ಕುಟುಂಬದ ಬೆಂಬಲ ಮತ್ತು ಸಮಾಜದ ಸಹಕಾರದಿಂದ ಆರೋಗ್ಯವಂತ, ಸುರಕ್ಷಿತ ಹಾಗೂ ವ್ಯಸನ ಮುಕ್ತ ಕರ್ನಾಟಕವನ್ನ ನಾವೆಲ್ಲರೂ ನಿರ್ಮಿಸೋಕೆ ಕೈ ಜೋಡಿಸೋಣ. ವ್ಯಸನ ಮುಕ್ತ ಯುವ ಜನತೆ, ಆರೋಗ್ಯವಂತ ಕುಟುಂಬ, ಸದೃಢ ಕರ್ನಾಟಕ. ಶ್ರೋತೃಗಳೇ, ಆರೋಗ್ಯಕರ ಜೀವನ ಆರಿಸಿಕೊಳ್ಳೋಣ, ಮಾದಕ ವಸ್ತುಗಳಿಂದ ದೂರವಿರೋಣ, ವ್ಯಸನದಿಂದ ಹೊರಬರೋದಕ್ಕೆ ಪ್ರಯತ್ನಿಸುವವರಿಗೆ ಬೆಂಬಲ ನೀಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
3: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
4: ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ, ಇವರೊಂದಿಗೆ ನಿರ್ಮಲಾ ಎಸ್.
3: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
4: ಮನೋಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತು ಇಂಟರ್ನ್ಯಾಷನಲ್ ಸೆಲ್ಫ್ ಕೇರ್ ಡೇ, ಅಂದರೆ ಸ್ವಯಂ ಆರೈಕೆಯ ದಿವಸ. ಪ್ರತಿ ಸಾರಿ ನಾವು ಸ್ವಯಂ ಕಾಳಜಿ ಮತ್ತು ಆರೈಕೆಯನ್ನು ಮಾಡ್ಕೊಳ್ಬೇಕಾದ್ರೆ ಎಷ್ಟೋ ಸಲ ನಮಗೆ ಇದು ಸ್ವಾರ್ಥನ ಅಂತ ತಪ್ಪು ತಿಳ್ಕೊಂಡ್ಬಿಡ್ತೀವಿ. ಆದರೆ ಖಂಡಿತವಾಗ್ಲೂ ಇದು ಸ್ವಾರ್ಥ ಅಲ್ಲ. ಇದು ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಅಗತ್ಯತೆಗಳ ಬಗ್ಗೆ ನಿರ್ಲಕ್ಷ್ಯ ಮಾಡದೇನೆ ಇದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ ಅನ್ನೋದರ ಅರ್ಥ ಅಷ್ಟೆ. ಅಂದರೆ ನಮ್ಮ ಬಗ್ಗೆ ನಾವು ಆರೋಗ್ಯವಾಗಿ ಸಂತೋಷವಾಗಿ ಇರುವಂತೆ ಕಾಳಜಿ ವಹಿಸಿದಾಗ ಕುಟುಂಬದ ಇತರರ ಅಗತ್ಯಗಳನ್ನು ಕೂಡ ಇನ್ನೂ ಉತ್ತಮವಾಗಿ ಪೂರೈಸೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಒಂದು ಖಾಲಿ ಕೊಡದಿಂದ ಯಾವತ್ತೂ ನೀರು ಇನ್ನೊಬ್ಬರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹೌದು, ನಾವೇ ಖಾಲಿಯಾಗಿಬಿಟ್ರೆ ಮತ್ತೊಬ್ಬರಿಗೆ ಹೇಗೆ ಧಾರೆ ಎರೆದು ಕೊಡೋದು? ಹಾಗಾಗಿ ನಾವು ಮೊದಲು ಪೂರ್ತಿ ತುಂಬಿಕೊಳ್ಬೇಕು, ಆವಾಗ ಇತರರಿಗೂ ಇತರರ ಅಗತ್ಯಗಳನ್ನು ಪೂರೈಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸೆಲ್ಫ್ ಕೇರ್ ಈಸ್ ನಾಟ್ ಎ ಸಿನ್ ಅಂತ ಹೇಳ್ತಾರೆ. ಅಂದರೆ ಸ್ವಯಂ ಕಾಳಜಿ, ಸ್ವಯಂ ಆರೈಕೆ ಸ್ವಾರ್ಥ ಅಲ್ಲ. ಇದು ಬಹಳಷ್ಟು ಅಗತ್ಯ ಇರುವಂತಹ ಒಂದು ಕೆಲಸ ಅಂತಲೇ ಹೇಳ್ಬೋದು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂಟರ್ನ್ಯಾಷನಲ್ ಸೆಲ್ಫ್ ಕೇರ್ ಡೇ, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಜೊತೆಗೆ ಹೊಸ ಹಾಡುಗಳು ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇರ್ತೇವೆ, ಆಸೆ ಆಕಾಂಕ್ಷೆಗಳನ್ನು ಪೂರೈಸೋದಕ್ಕೆ ಕೆಲಸ ಮಾಡ್ತಾ ಇರ್ತೇವೆ. ನಮ್ಮ ಗುರಿ ತಲುಪೋದಕ್ಕೆ ಅಂಥೇಳಿ ಅಥವಾ ಪೋಷಕರ ಸಂತೋಷಕ್ಕಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕು ಅಂತ ಕಷ್ಟಪಡ್ತಿರಬಹುದು, ಅಥವಾ ಮನೆಯ ಅಗತ್ಯಗಳ ಪೂರೈಕೆಗೆ ಇರಬಹುದು, ಸಾಮಾಜಿಕ ಸ್ಥಾನಮಾನಕ್ಕಾಗಿ ಕೆಲವರು ಕೆಲಸದಲ್ಲಿ ಬಡ್ತಿ ಪಡಿಬೇಕು ಅಂತ ಕಷ್ಟಪಟ್ಟು ದುಡಿಯೋದು ನೋಡಿರ್ತೀವಿ. ಹಾಗೆಯೇ ತಮ್ಮನ್ನು ತಾವು ಸಾಬೀತುಪಡಿಸೋದಕ್ಕೆ ರಾಷ್ಟ್ರೀಯ ಕ್ರೀಡೆಗೆ ಆಯ್ಕೆ ಆಗಬೇಕು ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು ಅಂಥೇಳಿ ಎಷ್ಟೋ ಕಠಿಣ ಅಭ್ಯಾಸಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಇನ್ನು ತಂದೆ ತಾಯಿಗಳು ತೀರ್ಥಯಾತ್ರೆಯ ಆಶಯವನ್ನು ಪೂರೈಸಬೇಕು, ಅವರಿಗೂ ಕೂಡ ಆಸೆ ಇರುತ್ತೆ, ಅನ್ನೋದ್ರ ಮೇಲೆ ಕೆಲಸ ಮಾಡ್ತಿರಬಹುದು. ಇನ್ನು ಮಕ್ಕಳ ಜವಾಬ್ದಾರಿ ಇರುತ್ತೆ, ಅದನ್ನು ಪೂರೈಸೋಕೆ ಪ್ರಯತ್ನ ಪಡ್ತಿರಬಹುದು. ಮಕ್ಕಳಿಗೆ ಸಮಯ ನೀಡೋದಕ್ಕೆ ತನ್ನ ನೆಚ್ಚಿನ ವೃತ್ತಿಯಿಂದ ವಿರಾಮ ಪಡೆದಿರಬಹುದು. ಇಷ್ಟೆಲ್ಲ ದಿನನಿತ್ಯದ ಸವಾಲುಗಳು, ತ್ಯಾಗಗಳು, ಯಶಸ್ಸು ಹಾಗೂ ತಮ್ಮ ಪ್ರೀತಿ ಪಾತ್ರರ ಕನಸುಗಳನ್ನು ನನಸಾಗಿಸುವತ್ತ ದಿನದ ಹೆಚ್ಚಿನ ಸಮಯವನ್ನು ಕೊಡುವ ನಾವು ಎಲ್ಲದರ ಬಗ್ಗೆ ಸಮಯನೂ ಕೊಡ್ತೀವಿ. ಅವ್ರು ಕೇಳ್ತಾ ಇದ್ದಾರೆ, ಇವ್ರು ಕೇಳ್ತಾ ಇದ್ದಾರೆ, ಅವ್ರಿಗೆ ಅವಶ್ಯಕತೆ, ಇವ್ರಿಗೆ ಅವಶ್ಯಕತೆ ಇದೆ, ಮನೆಗೆ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಈ ಸಾಮಾನು ತರಬೇಕು, ಬೆಳಿಗ್ಗೆ ಆದರೆ ಇದನ್ನು ಮಾಡಬೇಕು, ಹೀಗೆ ದಿನಸಿ ತರಬೇಕು, ತರಕಾರಿ ತರಬೇಕು, ಹೀಗೆ ಎಲ್ಲವೂ ಪ್ರತಿಯೊಂದು ವಿಚಾರವು ಕೆಲಸಗಳು ಎಲ್ಲವೂ ಬೇರೆಯವರಿಗಾಗಿಯೇ ಮೀಸಲಿರುತ್ತೆ. ಹಾಗಾಗಿ ನಮ್ಮ ಬಗ್ಗೆ ಕಾಳಜಿ ಹಾಗೂ ಆಂತರಿಕ ಮಾನಸಿಕ ಪೋಷಣೆಯನ್ನೇ ನಾವು ಮರ್ತುಬಿಡ್ತೇವೆ. ಹಾಗಾದಾಗ ದೈಹಿಕ ಮತ್ತು ಮಾನಸಿಕ ದಣಿವು ಉಂಟಾಗೋದು ಸಹಜ. ಹಾಗಿದ್ರೆ ಏನು ಮಾಡಬೇಕು, ಈ ದಣಿವಾಗದೇ ಇರೋ ಹಾಗೆ ಏನು ಮಾಡ್ಬೋದು ಮಾತನಾಡೋಣ ಮುಂದಿನ ಭಾಗದಲ್ಲಿ. ಜೊತೆಗೆ ಹಾಡುಗಳು ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಹೇಗೆ ಜವಾಬ್ದಾರಿ ಯಶಸ್ಸು ಗುರಿ ತಲುಪಬೇಕು ಅಂತ ಹೇಳಿ, ಜೊತೆಗೆ ನಮ್ಮನ್ನು ನಾವು ಸಾಬೀತುಪಡಿಸಬೇಕು ಅಂತ ಹೇಳಿ, ಸಾಮಾಜಿಕ ಸ್ವೀಕಾರ ಇರಬಹುದು, ಇದನ್ನೆಲ್ಲ ಇನ್ನೂ ಅನೇಕ ಅಂಶಗಳ ಕಾರಣ ಯಾಂತ್ರಿಕ ಜೀವನ ಶೈಲಿ ನಮ್ಮದಾಗ್ಬಿಡುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಆಗ್ತಾ ಇರುವಂತಹ ದಣಿವಿನ ಅರಿವು ಕೂಡ ನಮಗೆ ಆಗೋದಿಲ್ಲ. ಒಂದು ವೇಳೆ ದಣಿವು ಗಮನಕ್ಕೆ ಬಂದರೂ ಕೂಡ ವಿಶ್ರಾಂತಿ ತೆಗೆದುಕೊಳ್ಳೋದು ಮುಖ್ಯ ಅಂತ ಅನಿಸೋದಿಲ್ಲ. ಬದಲಾವಣೆ ಬೇಕು ಅನಿಸ್ತಿರುತ್ತೆ, ಏನೋ ಒಂದು ಮಿಸ್ ಆಗ್ತಾ ಇದೆಯಲ್ಲ ಜೀವನದಲ್ಲಿ, ಏನೋ ಬದಲಾವಣೆ ಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೆ ತನಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ನಮ್ಮ ನೆಚ್ಚಿನ ಹವ್ಯಾಸಕ್ಕೆ ಸಮಯವೂ ಕೊಡದಂತೆ ಮುಂದಿರುವ ಕೆಲಸಗಳ ಪಟ್ಟಿ ಕಣ್ಣೆದುರಿಗೆ ಬಂದ್ಬಿಡುತ್ತೆ. ಇನ್ನು ಡೆಡ್ಲೈನ್ಗಳು ಬೇರೆ ಇರುತ್ತೆ, ಎಷ್ಟು ಬೇಕ ಬೇಡಗಳು ಕೂಡ ನಿರ್ಲಕ್ಷ್ಯ ಆಗ್ಬಿಡುತ್ತೆ. ದಣಿವಿನೊಂದಿಗೆ ಕೆಲಸ ಮಾಡಿರ್ತೀವಿ, ಆ ಕೆಲಸ ನಮಗೆ ತೃಪ್ತಿ ಕೊಡೋದಿಲ್ಲ, ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ, ಹತಾಶೆ ಉಂಟಾಗುತ್ತೆ. ಎಷ್ಟೇ ಕೆಲಸ ಮಾಡಿದರೂ ಯಾವ ಕೆಲಸವೂ ಪೂರ್ಣ ಆಗ್ತಾ ಇಲ್ವಲ್ಲ ಅಂತ ಆತ್ಮವಿಶ್ವಾಸ ಕೂಡ ಕಡಿಮೆ ಆಗುತ್ತೆ. ಇದರ ಜೊತೆಗೆ ಇತರರ ಬದುಕಿನೊಂದಿಗೆ ನಮ್ಮ ಜೀವನವನ್ನು ಹೋಲಿಸಿಕೊಳ್ಳುವಂತಹ ಒಂದು ರೂಢಿ ಬೆಳೆದ್ಬಿಡುತ್ತೆ, ಅದರಿಂದ ಖಿನ್ನತೆ ಕೂಡ ಶುರು ಆಗ್ಬಿಡುತ್ತೆ. ಸಾಮಾಜಿಕ ಜಾಲತಾಣದ ಬಳಕೆ ಹೆಚ್ಚಾಗಿ ಬೇರೆಯವರೊಂದಿಗೆ ಹೋಲಿಸಿಕೊಳ್ಳೋದು ಕೂಡ ಹೆಚ್ಚಾಗ್ಬಿಡುತ್ತೆ. ಇದರಿಂದ ನಮ್ಮ ಸಾಮರ್ಥ್ಯದ ಕಡೆ ಗಮನ ಕಡಿಮೆ ಆಗಿ ಬೇರೆಯವರ ಒಂದು ಮಾಡ್ತಾ ಇರುವಂತಹ ಕೆಲಸದ ಬಗ್ಗೆ ಹೆಚ್ಚು ಗಮನ ಹೋಗಿ ನಮ್ಮ ಕೆಪಾಸಿಟಿ ಕೇಪಬಿಲಿಟೀಸ್ ಏನಿದೆ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ನಕಾರಾತ್ಮಕ ಭಾವನೆ ಹೆಚ್ಚಾಗುತ್ತೆ. ಏನಾದರೂ ಮಾಡಬೇಕು ಅಂದರೆ ಏನು ಮಾಡೋದು ಬಿಡು, ಹೇಗೂ ಏನೂ ಸಾಧ್ಯ ಆಗೋದಿಲ್ಲ, ಒಂಥರ ಹತಾಶೆ ಮನೋಭಾವ ಉಂಟಾಗುತ್ತೆ. ಹೊಸದಾಗೇನೋ ಶುರು ಮಾಡಿ ಅದು ಸಕ್ಸಸ್ ಆಗದೆ ಹೋದರೆ, ಯಾರಾದರೂ ನಕ್ಬಿಟ್ರೆ, ನನ್ನನ್ನು ನೋಡಿ ಆಡ್ಕೊಂಡು ಬಿಟ್ಟರೆ, ಇವೆಲ್ಲ ಭಯ ಭಾವನೆಗಳು ಶುರು ಆಗಿಬಿಡುತ್ತೆ. ಈ ಎಲ್ಲ ನಕಾರಾತ್ಮಕತೆಗಳನ್ನು ದಾಟಿ ನಮ್ಮನ್ನು ನಾವು ಪ್ರೇರೇಪಿಸಿ ನಮ್ಮ ಆತ್ಮಗೌರವ ಹೆಚ್ಚಿಸ್ಕೊಂಡು ಮುಂದೆ ಹೋಗೋದು ಇದೆಯಲ್ಲ, ಅದೇ ಸ್ವಯಂ ಕಾಳಜಿ ಅಥವಾ ಸ್ವಯಂ ಆರೈಕೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.

ಸ್ವಯಂ ಪ್ರೀತಿ, ಸ್ವಯಂ ಆರೈಕೆ ಏಕೆ ಬೆಳೆಸ್ಕೊಳ್ಬೇಕು ಅಂತಂದರೆ, ಇದರಿಂದ ನಮಗೆ ಸಂತೋಷ ಸಿಗುತ್ತೆ, ಧನಾತ್ಮಕವಾಗಿ ಯೋಚಿಸೋದಕ್ಕೆ ಸಹಾಯ ಸಿಗುತ್ತೆ, ಒತ್ತಡವನ್ನು ನಿವಾರಿಸುತ್ತೆ, ಭಾವನಾತ್ಮಕ ಸ್ಥಿತಿ ಸ್ಥಾಪಕತ್ವ ಉತ್ತಮವಾಗುತ್ತೆ, ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರೇರೇಪಣೆ ನೀಡುತ್ತೆ, ಹಾಗೆಯೇ ಸಂಬಂಧಗಳನ್ನು ಸುಧಾರಿಸುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಆತಂಕ ಖಿನ್ನತೆಯಿಂದ ಹೊರಬರೋದಕ್ಕೆ ಸಹಾಯಕವಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ, ಗುರಿ ತಲುಪುವಲ್ಲಿ ಸಹಾಯವಾಗುತ್ತೆ, ಇತರರನ್ನು ಕೂಡ ಪ್ರೇರೇಪಿಸುವಂತಹ ಒಂದು ಮನಸ್ಥಿತಿ ನಮ್ಮದಾಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಾಗ ಖಂಡಿತವಾಗ್ಲೂ ಸ್ವಯಂ ಆರೈಕೆ, ಸ್ವಯಂ ಕಾಳಜಿ ಮಾಡಲೇಬೇಕಲ್ವಾ?

ಸ್ವಯಂ ಆರೈಕೆ ಆಗಿಂದಾಗಲೇ ಅಂದರೆ ಮಧ್ಯ ನಮಗೆ ಯಾವಾಗ ಸಮಯ ಸಿಗುತ್ತೋ ಅದಕ್ಕಾಗಿ ಸಮಯ ಮೀಸಲಿಟ್ಟರೂ ಪರವಾಗಿಲ್ಲ, ಸ್ವಯಂ ಕಾಳಜಿ ಮಾಡಲೇಬೇಕು. ಇದು ಸ್ವಾರ್ಥ ಅಲ್ಲ, ಸ್ವಾರ್ಥ ಸ್ವಯಂ ಆರೈಕೆ ಅನ್ನೋದು ಸ್ವಾರ್ಥ ಅನ್ನೋದ್ರ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಸ್ವಂತ ಅಗತ್ಯಗಳನ್ನು ನಿರ್ಲಕ್ಷಿಸೋದು, ಇದರಿಂದ ಕಿರಿಕಿರಿಗೆ ಒಳಗಾಗೋದು, ಅಸಮಾಧಾನಗೊಳ್ಳೋದು ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಕಡಿಮೆಗೊಳಿಸುತ್ತೆ. ಹಾಗಾಗಿ ಇದು ಸ್ವಾರ್ಥ ಹೇಗಾಯಿತು? ಸ್ವಾರ್ಥ ಅಂತಂದರೆ ತನಗಾಗಿ ಎಲ್ಲವನ್ನು ಮಾಡಿಕೊಳ್ಳೋದು, ತಾನೊಬ್ಬನೇ ಅಥವಾ

ತಾನೊಬ್ಬಳೇ ಸುಖವಾಗಿರಬೇಕು, ತಾನೊಬ್ಬಳೇ ನೆಮ್ಮದಿಯಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋದು ಸ್ವಾರ್ಥವಾಗುತ್ತೆ. ಆದರೆ ನಾನು ಚೆನ್ನಾಗಿದ್ದರೆ ಉಳಿದವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಸಾಧ್ಯ ಅನ್ನುವಂತಹ ಮನೋಭಾವ ಇದೆಯಲ್ಲ, ಅದು ಸ್ವಾರ್ಥ ಆಗಲಾರ್ದು. ನಮಗಾಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ, ನಮ್ಮ ಕೆಲಸ ಮಾಡ್ಕೊಳ್ಳೋದಕ್ಕೆ ನಮ್ಮ ಬಳಿ ಸಮಯನೇ ಇರೋದಿಲ್ಲ. ದಿನವೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀವಿ, ಬ್ಯುಸಿ ಆಗಿರ್ತೀವಿ, ಆರೈಕೆಗೆ ಸಮಯ ನೀಡೋದಿಲ್ಲ. ಹೋಗಲಿ ಬಿಡು, ನಾಳೆ ಮಾಡ್ಕೊಂಡ್ರಾಯ್ತು ಅನ್ನುವಂಥ ಮನೋಭಾವ ಒಂದಿರುತ್ತೆ, ಅಥವಾ ಸಮಯ ಇಲ್ಲ ಅನ್ನೋದು ಇನ್ನೊಂದು. ಇವೆಲ್ಲವೂ ಇಷ್ಟು ನಾವು ಸ್ವಯಂ ಆರೈಕೆಗೆ ಸಮಯ ಕೊಟ್ಟರೆ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಮಗೆ ಅರ್ಥವಾದರೆ ಖಂಡಿತವಾಗ್ಲೂ ಇದು ಸ್ವಾರ್ಥ ಅಂತ ಅನಿಸೋದಿಲ್ಲ. ಅದರ ಬದಲಾಗಿ ನಾವು ಇದಕ್ಕಾಗಿ ಸಮಯವನ್ನು ಮೀಸಲಿಡೋದಕ್ಕೆ ಶುರು ಮಾಡ್ತೇವೆ ಅನ್ನೋದು ಅಷ್ಟೇ ಸತ್ಯ. ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ಪೋಷಿಸುವ ಮೂಲಕ ಜೀವನದ ಸವಾಲುಗಳನ್ನು ನಿಭಾಯಿಸೋದಕ್ಕೆ, ಸುತ್ತಮುತ್ತಲಿನ ಪ್ರಪಂಚಕ್ಕೆ ಧನಾತ್ಮಕವಾಗಿ ಕೊಡುಗೆ ನೀಡೋದಕ್ಕೆ ನಾವು ಉತ್ತಮವಾದ ರೀತಿಯಲ್ಲಿ ಸಜ್ಜುಗೊಳ್ತೇವೆ. ಇದು ಸ್ವಾರ್ಥ ಅಲ್ಲ ಅಲ್ವಾ?

ಹೇಗೆ ಸ್ವಯಂ ಆರೈಕೆ ಮಾಡೋದು ಅಂತಂದ್ರೆ, ದೈಹಿಕ ಆರೈಕೆ, ಇದು ನಿಯಮಿತ ವ್ಯಾಯಾಮ, ಆರೋಗ್ಯಕರ ಆಹಾರ, ಸಾಕಷ್ಟು ನಿದ್ರೆ ಮತ್ತು ವೈದ್ಯಕೀಯ ತಪಾಸಣೆಗಳು, ಇವೆಲ್ಲದರ ಕಡೆ ಗಮನ ಕೊಡೋದ್ರ ಮೂಲಕ ನಮ್ಮ ದೇಹದ ಕಾಳಜಿಯನ್ನು ವಹಿಸೋದನ್ನು ಒಳಗೊಂಡಿರುತ್ತೆ. ಇದು ಸ್ವಯಂ ಆರೈಕೆಯಲ್ಲೇ ಬರುತ್ತೆ. ಇನ್ನು ಮಾನಸಿಕ ಆರೈಕೆ, ಇದು ಅಷ್ಟೇ ಮುಖ್ಯ. ನಮ್ಮ ಮನಸ್ಸನ್ನು ಉತ್ತೇಜಿಸಿ ಇಟ್ಕೊಳ್ಳೋದು, ಹಾಗೆಯೇ ಮೋಟಿವೇಶ್ನಲ್ ವೀಡಿಯೋಸು, ಸ್ಪೀಚಸ್ ಎಲ್ಲ ಕೇಳೋದು, ಓದೋದು, ಹೊಸ ಕೌಶಲ್ಯಗಳನ್ನು ಕಲಿಯೋದು, ಹವ್ಯಾಸಗಳಲ್ಲಿ ತೊಡಗಿಸ್ಕೊಳ್ಳೋದು, ಇವೆಲ್ಲವೂ ಮಾನಸಿಕವಾಗಿ ಬಹಳ ಸಹಾಯ ಮಾಡುತ್ತೆ. ಹಾಗೆಯೇ ಮೀ ಟೈಮ್ ಅಂತ ಹೇಳ್ತಾರೆ, ನಮ್ಮ ಜೊತೆ ನಾವು ಸಮಯವನ್ನು ಕಳೆಯೋದು, ಅದು ಹಾಡನ್ನು, ಮ್ಯೂಸಿಕನ್ನು ಕೇಳ್ತಾ ಇರಬಹುದು, ಅಥವಾ ಪುಸ್ತಕವನ್ನು ಓದೋದಿರಬಹುದು, ಅಥವಾ ನಮ್ಮ ಕೆಲಸ ನನಗೆ ಖುಷಿ ಕೊಡುವಂತಹ ಕೆಲಸಗಳನ್ನು ಮಾಡಿಕೊಂಡಿರಬಹುದು, ಅಥವಾ ಆರ್ಟ್ ಅಂದರೆ ಕಲಾತ್ಮಕವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬಹುದು. ಇವೆಲ್ಲವೂ ಮಾಡೋದ್ರಿಂದ ನಮ್ಮ ಮಾನಸಿಕ ಆರೈಕೆಯ ಕಡೆ ಗಮನ ಕೊಡೋದು ಒಂದು ಲೆಕ್ಕ ಬರುತ್ತೆ. ಇನ್ನು ಭಾವನಾತ್ಮಕ ಆರೈಕೆ ಇದೆ, ಆಧ್ಯಾತ್ಮಿಕ ಆರೈಕೆ ಕೂಡ ಇದೆ. ಹೇಗೆ ಅಂತಂದರೆ, ಭಾವನಾತ್ಮಕವಾಗಿ ಹೇಗೆ ನಾವು ಕೇರ್ ತೊಗೊಳ್ಬೋದು ಅಂತಂದರೆ, ನಮ್ಮನ್ನು ನಮ್ಮ ಭಾವನೆಗಳನ್ನು ನಿರ್ವಹಿಸೋದನ್ನು ಇದು ಒಳಗೊಂಡಿರುತ್ತೆ. ಸ್ನೇಹಿತರೊಂದಿಗೆ ಮಾತನಾಡೋದು, ಸೋಷಿಯಲೈಸಿಂಗ್ ಅಂತ ಹೇಳ್ತೀವಿ, ಅದಿರಬಹುದು, ವೃತ್ತಿಪರ ಸಹಾಯವನ್ನು ಪಡೆಯೋದಿರಬಹುದು, ಹೀಗೆ ನಮ್ಮ ಭಾವನೆಗಳನ್ನು ಟು ಕೀಪ್ ಇನ್ ಚೆಕ್ ಅಂತ ಹೇಳ್ತಾರಲ್ಲ, ಹಾಗೆ ಇದರ ಕಡೆ ಗಮನ ಹರಿಸೋದಕ್ಕೆ ಯಾವ ಯಾವ ಚಟುವಟಿಕೆಗಳು ಹೆಲ್ಪ್ ಆಗುತ್ತೋ ಅದನ್ನು ಮಾಡೋದು. ಸ್ನೇಹಿತರನ್ನು ಭೇಟಿಯಾದಾಗ ಖುಷಿಯಾಗುತ್ತೆ, ಹಾಗಾಗಿ ಇದನ್ನು ಹೆಚ್ಚು ಮಾಡಬಹುದು. ಹಾಗೆಯೇ ಆರ್ಟ್, ಮ್ಯೂಸಿಕನ್ನು ಕೇಳ್ಕೊಂಡಿರಬಹುದು, ಧ್ಯಾನ ಮಾಡಬಹುದು, ಇವೆಲ್ಲದರಿಂದ ಏನಾಗುತ್ತೆ, ಆಧ್ಯಾತ್ಮಿಕ ಆರೈಕೆ ಕೂಡ ಆಗುತ್ತೆ. ಅಂದರೆ ನಮ್ಮ ಒಳ ಮನಸ್ಸಿನೊಂದಿಗೆ ಸಂಪರ್ಕ ಸಾಧಿಸಿ ಜೀವನದ ಅರ್ಥವನ್ನು ಕಂಡುಕೊಳ್ಳೋದು, ಧ್ಯಾನ, ಪ್ರಾರ್ಥನೆ, ಪ್ರಕೃತಿಯಲ್ಲಿ ಸಮಯ ಕಳೆಯೋದು, ಇವೆಲ್ಲವೂ ಆಧ್ಯಾತ್ಮಿಕ ಆರೈಕೆ ಅಂತ ಲೆಕ್ಕ ಬರುತ್ತೆ.

ನಮಗೆ ನಾವು ಆದ್ಯತೆ ಕೊಟ್ಕೊಂಡಾಗ ಖಂಡಿತವಾಗ್ಲೂ ಸ್ವಯಂ ಆರೈಕೆಯನ್ನು ಮಾಡ್ಕೊಳ್ಬಹುದು. ಇದು ನಮ್ಮ ಜೀವನದ ಪ್ರಮುಖ ಭಾಗ. ಎಲ್ಲರಿಗೂ ಮಾಡಿ ನಮಗೆ ನಾವು ಮಾಡ್ಕೊಳ್ಳದೆ ಹೋದ್ರೆ ಖಂಡಿತವಾಗ್ಲೂ ಇದು ಅಪೂರ್ಣವಾದ ಜೀವನ ಅಲ್ವಾ? ನಮಗೆ ಈ ದೇಹ ಒಂದು ವರವಿದ್ದಂತೆ, ಒಂದು ಗಿಫ್ಟ್ ಅಂತ ಹೇಳ್ತಾರಲ್ಲ ಅದು. ಇದನ್ನು ಅಷ್ಟೇ ಉತ್ತಮವಾಗಿ ಗಿಫ್ಟನ್ನು ಹೇಗೆ ನಾವು ಜತನದಿಂದ ಕಾಪಾಡಿಕೊಳ್ತೇವೋ, ಹಾಗೆ ಈ ದೇಹವನ್ನು, ಮನಸ್ಸನ್ನು, ಭಾವನೆಗಳನ್ನು ಕೂಡ ನಾವು ಅಷ್ಟೇ ಜತನವಾಗಿ, ಜೋಪಾನವಾಗಿ ಕಾಪಾಡಿಕೊಳ್ಬೇಕು. ನಮ್ಮ ದೇಹ, ಮನಸ್ಸು ಏನು ಹೇಳ್ತಾ ಇದೆ ಅದನ್ನು ಆಲಿಸ್ಬೇಕು. ಅಗತ್ಯಗಳು ಏನಿದೆ ಅದಕ್ಕೆ ಗಮನ ಕೊಡಬೇಕು. ದಣಿದಿದ್ದರೆ ಅಥವಾ ಅತಿಯಾದ ಒತ್ತಡ ಇದ್ದರೆ ವಿರಾಮ ತೆಗೆದುಕೊಳ್ಳಲೇಬೇಕು. ಅದಾದ ನಂತರ ಒಂದು ಸ್ವಲ್ಪ ಬ್ರೇಕ್ ಸಿಕ್ಕಾಗ ಬಾಡಿ ಆ್ಯಂಡ್ ಮೈಂಡ್ ಎರಡೂ ಕೂಡ ಸ್ವಲ್ಪ ಆರಾಮಾಗುತ್ತೆ. ಹೆಚ್ಚು ಉತ್ತಮವಾಗಿ ಆಲೋಚನೆ ಮಾಡುವಂತಹ ಶಕ್ತಿ ಕೂಡ ಅದಕ್ಕೆ ಬರುತ್ತೆ. ಇನ್ನು ಸಾವಧಾನತೆ, ಸ್ಟಿಲ್ನೆಸ್, ಇದನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ಆಲೋಚನೆಗಳು, ಭಾವನೆಗಳು, ಸಂವೇದನೆಗಳ ಮೇಲೆ ಕೇಂದ್ರೀಕರಿಸಿ ಧ್ಯಾನ ಮತ್ತು ಆಳವಾದ ಉಸಿರಾಟದಂತಹ ಮೈಂಡ್ಫುಲ್ನೆಸ್ ತಂತ್ರಗಳನ್ನು ಮಾಡಿಕೊಂಡ್ರೆ, ಒತ್ತಡವನ್ನು ಕಡಿಮೆ ಮಾಡಿಕೊಂಡ್ರೆ ಒಟ್ಟಾರೆ ಯುವಕ್ಷೇಮ ಸುಧಾರಿಸುತ್ತೆ. ಇತರರೊಂದಿಗೆ ಕೂಡ ಸಂಪರ್ಕದಲ್ಲಿರೋದು ಅಷ್ಟೇ ಮುಖ್ಯ. ಅಂದರೆ ನಮ್ಮನ್ನು ಬೆಂಬಲಿಸುವ ಸ್ನೇಹಿತರೊಂದಿಗೆ, ಕುಟುಂಬದೊಂದಿಗೆ ಬಲವಾದ ಸಂಬಂಧಗಳನ್ನು ನಾವು ಹೊಂದಿದರೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅತ್ಯುತ್ತಮ ಆರೋಗ್ಯ ನಮ್ಮದಾಗುತ್ತೆ. ಇದಕ್ಕಾಗಿ ಸಾಮಾಜಿಕ ಸಂಪರ್ಕ ಅತ್ಯಗತ್ಯ. ನಾನು ಒಬ್ಬನೇ ಇರ್ತೀನಿ ಅಥವಾ ಒಬ್ಬಳೇ ಇರ್ತೀನಿ, ಇದರಿಂದ ನಾನು ಸರಿ ಹೋಗ್ತೀನಿ ಅನ್ನೋದೆಲ್ಲ ತಪ್ಪು. ಏನೋ ಸ್ವಲ್ಪ ಬೇಸರವಾದಾಗ ನಮ್ಮ ಗೆಳೆಯರನ್ನು, ಗೆಳತಿಯರನ್ನು ಭೇಟಿ ಮಾಡಿದಾಗ ಎಷ್ಟು ಸಂತೋಷ ಆಗುತ್ತಲ್ಲ, ಅಷ್ಟೇ ಸಾಕು ಆ ಒಂದು ಕ್ಷಣಕ್ಕೆ. ಅದು ಮುಂದೆ ಎಷ್ಟೋ ದಿನ ನಮ್ಮ ಜೊತೆ ಇರುತ್ತೆ. ಆ ಒಂದು ಆ ಸಮಯದ ದುಃಖ, ದುಗುಡ, ದುಮ್ಮಾನಗಳನ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ನಮಗಿಷ್ಟವಿಲ್ಲದ, ನಮ್ಮಿಂದ ಸಾಧ್ಯವಾಗದ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳೋದನ್ನು ನಾವು ಕಲಿಬೇಕು. ಎಷ್ಟೋ ಸಲ ನಮ್ಮ ಕೈಯಲ್ಲಿ ಆಗೋದಿಲ್ಲ, ಆದರೂ ಕೂಡ ಅವರಿಗೆ ಬೇಜಾರಾಗಬಾರ್ದು ಮತ್ತೊಬ್ಬರಿಗೆ ಅಂತ ಅನ್ನುವಂಥ ಒಂದು ಭಾವನೆಯಿಂದ ಓಕೆ ಅಂತ ಹೇಳಿರ್ತೀವಿ. ಆದರೆ ಅದರಿಂದ ನಮಗೆ ಒತ್ತಡ ಬರುತ್ತೆ. ಇದೆಲ್ಲವನ್ನು ನಿಭಾಯಿಸೋಕ್ಕೆ ನಮ್ಮ ಯೋಗಕ್ಷೇಮ ಕೂಡ ಆದ್ಯತೆ ನೀಡಬೇಕಾಗಿರುತ್ತೆ. ಒಟ್ಟಾರೆಯಾಗಿ ಸ್ವ ಆರೈಕೆ, ಸ್ವಕಾಳಜಿ, ಸ್ವಯಂ ಕಾಳಜಿ ಅನ್ನೋದು ನಿರಂತರ ಪಯಣ ಇದ್ದ ಹಾಗೆ, ಅವಶ್ಯಕತೆ ಇದ್ದ ಹಾಗೆ. ಇದನ್ನು ಇನ್ನಷ್ಟು ಉತ್ತಮಗೊಳಿಸೋದು, ಬಲಗೊಳಿಸೋದು ಎಲ್ಲ ನಮ್ಮ ಕೈಲೇ ಇದೆ. ಹಾಗಾಗಿ ದೇಹ ಮತ್ತು ಮನಸ್ಸಿನ ಆರೈಕೆಗಾಗಿ ಸ್ವಲ್ಪ ಸಮಯ ಮೀಸಲಿಟ್ಟರೆ ತಪ್ಪೇನೂ ಅಲ್ಲ.

0: जरूर सुनिए शाम 4 बजे पिटारा। इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स।
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ?

0: ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇದಾಗಿತ್ತು ಇಂದಿನ ವಿಶೇಷ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ಗುರುಗ್ರಾಮದ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ರಾತ್ರಿ 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದ್ದಾರೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಸಮ್ಮುಖದಲ್ಲಿ ಅವರು ಉಪವಾಸವನ್ನು ಮುಕ್ತಾಯಗೊಳಿಸಿದರು. ಸೋನಂ ವಾಂಗ್ಚುಕ್ ಅವರು ವೈದ್ಯರ ಸಲಹೆಯಂತೆ ತಮ್ಮ ದಿನಚರಿಯನ್ನು ನೋಡಿಕೊಳ್ಳಲಿ ಮತ್ತು ಆದಷ್ಟು ಶೀಘ್ರ ತಮ್ಮ ಎಂದಿನ ದೈಹಿಕ ಆರೋಗ್ಯವನ್ನು ಮರಳಿ ಪಡೆಯಲಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹಾರೈಸಿದ್ದಾರೆ. ಸೋನಂಜಿಯವರು ಆರೋಗ್ಯವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ಅವರು ತಿಳಿಸಿದ್ದಾರೆ. ಭಾರತವು 350 ಕಿಲೋಗ್ರಾಂ ಥ್ರಸ್ಟ್ ಸಾಮರ್ಥ್ಯದ ಮೊದಲ ಸ್ವದೇಶಿ ಎಕ್ಸ್ಪೆಂಡಬಲ್ ಟರ್ಬೋ ಜೆಟ್ ಎಂಜಿನ್ ಅನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ. ಈ ಎಂಜಿನ್ ಅನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅನಿಲ ಟರ್ಬೈನ್ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ದೇಶಾದ್ಯಂತ ಮುಂಗಾರು ಪರಿಸ್ಥಿತಿಯನ್ನು ಕೇಂದ್ರ ಗೃಹ ಸಚಿವಾಲಯ ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ. ಭಾರಿ ಮಳೆಯಿಂದ ಎದುರಾಗುವ ಸವಾಲುಗಳನ್ನು ನಿಭಾಯಿಸಲು ಬಾಧಿತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಗತ್ಯವಿರುವಂತಹ ಎಲ್ಲಾ ರೀತಿಯ ನೆರವನ್ನು ಒದಗಿಸಲಾಗುತ್ತದೆ ಎಂದು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಗುಜರಾತ್ನ ಹಲವು ಭಾಗಗಳಲ್ಲಿ ದಕ್ಷಿಣ ಗುಜರಾತ್ ಪ್ರದೇಶದಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅನೇಕ ಪಟ್ಟಣಗಳು ಮತ್ತು ಗ್ರಾಮಗಳು ಜಲಾವೃತಗೊಂಡಿದ್ದು ರಸ್ತೆ ಮತ್ತು ರೈಲು ಸಂಚಾರದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ರಾಜ್ಯದಲ್ಲಿ ಭಾರೀ ಮಳೆಯಿಂದ ಉಂಟಾಗಿರುವ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದುಕೊಂಡರು. ಬಳಿಕ ಅವರು ಕೇಂದ್ರದಿಂದ ಎಲ್ಲಾ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಕಸಮುಕ್ತ ಸ್ವಚ್ಛ ಮತ್ತು ಸುಂದರ ಬೆಂಗಳೂರು ನಿರ್ಮಾಣಕ್ಕಾಗಿ ಆಗಸ್ಟ್ 1ರಿಂದ ಸ್ವಚ್ಛ ಬೆಂಗಳೂರು ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ತ್ಯಾಜ್ಯ, ಕಟ್ಟಡ ಅವಶೇಷ, ಗಿಡಗಂಟೆಗಳು, ಮಣ್ಣಿನ ಗುಡ್ಡೆಗಳು, ಬ್ಲಾಕ್ ಸ್ಪಾಟ್ಗಳಿರುವಂತಹ ಕಸ ತೆರವು ಮಾಡಲು ಸರ್ಕಾರ ನಿರ್ಧರಿಸಿದೆ. ಖಾಸಗಿ ಒಡೆತನದ ಖಾಲಿ ಜಾಗಗಳಲ್ಲಿರುವಂತಹ ಕಸ ತೆರವಿಗೂ ಆಗಸ್ಟ್ 15ರವರೆಗೆ ಗಡುವು ವಿಸ್ತರಣೆ ಮಾಡಲಾಗಿದೆ. ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿರುವಂತಹ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಅವರಿಗೆ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಘೋಷಣೆ ಮಾಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಈ ಕಾರ್ಯಕ್ರಮದಲ್ಲಿ ಗಂಗೆ ಗೌರಿ ಚಿತ್ರದ ಹಾಡು ಇದರಿಂದ ಪ್ರಾರಂಭ ಮಾಡೋಣ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಜಿ ವಿ ಅಯ್ಯರ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ.

ಧರ್ಮದಾರಿ ತಪ್ಪಿತು ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ಸುಶೀಲಾ ಅವರು ಹಾಡಿದ್ರು, ನರೇಂದ್ರ ಬಾಬು ಅವರ ರಚನೆ, ರಮೇಶ್ ನಾಯ್ಡು ಅವರ ಸಂಗೀತ ಇತ್ತು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪ್ರೇಮಮಯಿ ಚಿತ್ರದ ಹಾಡೊಂದು ಪ್ರಸಾರವಾಗ್ತಾ ಇದೆ. ಇದು ಕೂಡ ನರೇಂದ್ರ ಬಾಬು ಅವರ ರಚನೆ, ಆರ್ ಸುದರ್ಶನಂ ಅವರ ಸಂಗೀತ ಇದೆ.

ಎಸ್ ಜಾನಕಿ ಹಾಗೂ ಎಲ್ಆರ್ ಈಶ್ವರಿಯವರ ಧ್ವನಿಗಳಲ್ಲಿ ಭಲೆಯ ಅದೃಷ್ಟವೋ ಅದೃಷ್ಟ ಚಿತ್ರದ ಹಾಡನ್ನು ಕೇಳಿದ್ರಿ. ಕೆಎಸ್ಎಲ್ ಸ್ವಾಮಿಯವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೆಯೇ ಹುಡುಗಿ ಬಲು ಜಾಣೆ ಅನ್ನುವಂಥ ಹಾಡು ಕೂಡ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದ್ರಿ. ಪ್ರೇಮಮಯಿ ಚಿತ್ರಕ್ಕಾಗಿ ಹಾಡಿದರು. ಎಂ ನರೇಂದ್ರ ಬಾಬು ಅವರ ರಚನೆ, ಆರ್ ಸುದರ್ಶನಂ ಅವರ ಸಂಗೀತ ಇತ್ತು. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಜಾಣೆ ಜಾಗರ್ತೆಣ್ಣೆ ಅನ್ನುವಂಥ ಹಾಡು, ಇದು ಬೀಸಿದ ಬಲೆ ಚಿತ್ರದ್ದು. ಬಿ ಎ ಅರಸುಕುಮಾರ್ ಹಾಗೂ ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತಹ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

0: ಬಾಳಬಂಧನ ಚಿತ್ರದ ಕಲಿಕೆಯೇ ಜಾಣ ಬಲ್ಲ ಅನ್ನುವಂಥ ಹಾಡನ್ನ ಕೇಳಿದ್ರಿ. ಪಿ ಸುಶೀಲಾ ಹಾಡಿದ್ರು, ಆರ್ ಎನ್ ಜೆ ಗೋಪಾಲ್ ಗೀತೆಯನ್ನ ಬರೆದಿದ್ರು, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಎಂಥ ಜಾಣ ಅನ್ನುವಂಥ ಹಾಡು, ಹೆಣ್ಣಿನ ಕೂಗು ಚಿತ್ರದ್ದು. ಎಸ್ ಜಾನಕಿ ಹಾಡಿದ್ದಾರೆ, ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ. ಜಾಣ ಜಾಣೆ ಈ ಶೀರ್ಷಿಕೆ ಇರುವ ಹಾಡುಗಳು ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ನಲ್ಲಿ ಪ್ರಸಾರ ಆಗ್ತಾ ಇವೆ. ಇಷ್ಟೊತ್ತು ಪ್ರಸಾರವಾದಂತಹ ಹಾಡುಗಳನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ, ಅಪರೂಪದ ಹಾಡುಗಳು ಅನ್ನುವಂಥ ಮೆಸೇಜ್ಗಳನ್ನ ಕಳಿಸಿದ್ದೀರಿ. ಎಸ್, ಧನ್ಯವಾದಗಳು. ಎಷ್ಟೋ ಹಾಡುಗಳು ನಾವು ಸಾಮಾನ್ಯವಾಗಿ ಕೇಳಿರೋದಿಲ್ಲ, ವಿವಿಧ ಭಾರತಿಯಲ್ಲಿ ಕೇಳ್ತಾ ಅರೆ ಈ ಹಾಡು ಇಷ್ಟು ಚೆನ್ನಾಗಿದೆ ಅಲ್ವಾ, ಇಷ್ಟು ಅಪರೂಪದ್ದು ಅನ್ನುವಂಥ ಒಂದು ಭಾವನೆ ಬರುತ್ತೆ. ಎಸ್, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ. ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: 10:30, 10 ಸೆಕೆಂಡುಗಳು.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಮಾಗಿಯ ಕನಸು ಚಿತ್ರಕ್ಕಾಗಿ ರವಿಯವರ ರಚನೆ, ವಿಜಯಭಾಸ್ಕರ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಎಲ್ಲಾರ್ ಈಶ್ವರಿ ಅವರು ಹಾಡಿರುವ ಸಿಟ್ಯಾಕೋ ಸಿಡುಕ್ಯಾಕೋ ನನಜಾಣ ವೀರ ಸಂಕಲ್ಪ ಚಿತ್ರದ ಹಾಡಿದು, ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

0: ಮಂಕಾಗಿ ಮಂಕಾಗಿ ಹರಿಸ್ತಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.
1: ಈ ಹಾಡು ನಾರಿ ಮುನಿದರೆ ಮಾರಿ ಚಿತ್ರದ ಎಲ್ಲಾರೀಶ್ವರಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತಪ್ರಿಯ ಬರೆದಂತಹ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಯಾರಿಗಾಗಿ ಆಟ ಅನ್ನುವಂತಹ ಹಾಡು ಭರ್ಜರಿ ಬೇಟೆ ಚಿತ್ರದ್ದು. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ. ಇಳೆಯರಾಜ ಅವರ ಸಂಗೀತ ಇದೆ.

ಕಾಡಿನ ನಡುವಿನ ದಾರಿಯಲ್ಲಿ ತನ್ನಯ ಕುವರಿಯ ಜೊತೆಯಲ್ಲಿ ಬ್ರಾಹ್ಮಣನೊಬ್ಬನು ಒಂದು ದಿನ ಸಾಗುತ್ತಲಿದ್ದನು ತವಕದಲ್ಲಿ. ಅಯ್ಯೋ ಧರ್ಮ

ಹಸಿದು ಹಸಿದು ಬಳಲಿದೆ ಒಳಗೆ ಕುಳಿತು ನರಳಿದೆ, ಹಸಿದು ಹಸಿದು ಬಳಲಿದೆ ಒಳಗೆ ಕುಳಿತು ನರಳಿದೆ. ನಾನು ಇರುವ ಕಡೆಗೆ ಇದೋ ಒಳ್ಳೆ ಊಟ ಬಂದಿದೆ, ನಿಮ್ಮನೀಗ ತಿಂದು ಬಿಡುವೆ.

0: ಬೇಡಿಕೊಂಡೆಯ?
1: ಹೌದು ನಾನು ಬೇಡಿಕೊಂಡೆ, ಆಗ ನಾನು ಕರೆಯಲಿದ್ದೆ. ಹಸಿದ ವೇಳೆ ಕೈಗೆ ಸಿಕ್ಕ ಊಟವನ್ನು ಬಿಡುವುದೇ ಹುಲಿಯು

ಹುಡುಗನು ಒಳ್ಳೆಯವನು ಕ್ರೂರಿ ಇರುವುದು ಈ ಹುಲಿ, ಹುಡುಗಿಯ ಕಂಡರೆ ಮರುಗುವುದು ಈ ಮನ, ಬುದ್ಧಿಯ ಓಡಿಸಿ ಈಗ ಇವರ ಬಿಡಿಸುವೆ. ಇರಲಿ ಇರಲಿ, ನಡೆದ ವಿಷಯ ತಿಳಿಯಬೇಕು ನಾನು, ಈಗ ಇವನು ಮುದುಕ.

ಬಲ್ಲ ದುಷ್ಟ ಜನರು ಎಂದಿಗೂ ಕೆರೆಯ ಒಳಗೆ ಸಾಯಬೇಕು, ಬಿಡಿಸಬಾರದೆಂದಿಗೂ. ಅಯ್ಯೋ ಮುದುಕ ಸ್ವಾರ್ಥಿಗಳಿಗೆ ಕರುಣೆ ತೋರಬಾರದು, ನಮಗೆ ಕೇಡು ಬಹಳ ಪಾಡು ಅಯ್ಯೋ ಎನ್ನಬಾರದು.

ಈಗಷ್ಟೇ ಕೇಳಿದ್ರಲ್ಲ ಜಾಣನರಿಯ ಕಥೆಯೊಂದ ಹೇಳುವೆನ್ನುವಂಥದ್ದು, ಈ ಅಪರೂಪದ ಹಾಡು ದೊಂಬರ ಕೃಷ್ಣ ಚಿತ್ರದ್ದು, ಸಿ ಕೆ ರಮಾ ಹಾಗೂ ಡಿ ಪ್ರಭಾಕರ್ ಅವರು ಹಾಡಿದರು. ಎಸ್ ಕೆ ಕರೀಂ ಖಾನ್ ಅವರ ರಚನೆ, ರಾಮ್ಲಾಲ್ ಸೆಹ್ರಾ ಅವರ ರಾಗ ಸಂಯೋಜನೆ ಈ ಹಾಡಿಗಿತ್ತು.

ಈ ಹಾಡು ಯಾವ ಚಿತ್ರದ ಅಂತ ನೀವು ಊಹೆ ಮಾಡೇ ಇರ್ತೀರಾ? ಮೈಸೂರು ಜಾಣ ಚಿತ್ರದ ಟೈಟಲ್ ಸಾಂಗ್ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಉಷಾ ಗಣೇಶ್ ಹಾಡಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ಜಾಣ ಜಾಣಿಯರ ಟೈಟಲ್ ಸಾಂಗ್ ಅಂದರೆ ಶೀರ್ಷಿಕೆ ಇರುವಂಥ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ, ಒಳ್ಳೆಯ ಕಾನ್ಸೆಪ್ಟ್ ಇದು ಅನ್ನುವಂಥ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದೀರಾ. ಧನ್ಯವಾದಗಳು. ತಾವೆಲ್ಲ ಈ ಈ ಒಂದು ಶೀರ್ಷಿಕೆಯ ಹಾಡುಗಳನ್ನು ಎಂಜಾಯ್ ಮಾಡಿದ್ದೀರಾ, ಧನ್ಯವಾದಗಳು. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ದೊಂಬರ ಕೃಷ್ಣ ಮತ್ತೊಮ್ಮೆ ಕೇಳಿ ಮೈಸೂರು ಜಾಣ ಚಿತ್ರದ ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇಲ್ಲಿಗೆ

ಆತ್ಮೀಯ ಕೇಳುವರೆ, ಇದುವರೆಗೂ ವರ್ಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳನ್ನು ಕೇಳಿದಿರಿ. ಸಮಯ ಇನ್ನೇನು 11 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ಉಪವಾಸ ಅಂತ್ಯಗೊಳಿಸಿರುವುದು ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ರಕ್ಷಿಸುವ ಸರ್ಕಾರದ ದೃಢ ಬದ್ಧತೆಯ ಮೇಲಿನ ಅವರ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಹೇಳಿದ್ದಾರೆ. ಪರೀಕ್ಷಾ ಸುಧಾರಣೆಗಳನ್ನು ಬಲಪಡಿಸಲು ಪ್ರಧಾನಿ ನರೇಂದ್ರ ಮೋದಿ ಸದೃಢ ಸಂಕಲ್ಪವನ್ನು ಪುನರುಚ್ಚರಿಸಿದ್ದಾರೆ ಎಂದು ಸಚಿವರು ಹೇಳಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಘೋಷಣೆಯನ್ನು ದೇಶದ ಶಿಕ್ಷಣ ವ್ಯವಸ್ಥೆಗೆ ಒಂದು ಮೈಲಿಗಲ್ಲು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಬಣ್ಣಿಸಿದ್ದಾರೆ. ಈ ಉಪಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನು ಖಚಿತಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಬಿಜೆಪಿ ಶಾಸಕರ ಮೇಲೆ ನಡೆದಿರುವ ಎನ್ನಲಾದಂತಹ ಮೊಟ್ಟೆದಾಳಿ ಪ್ರಕರಣವನ್ನು ಖಂಡಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಬಿಜೆಪಿ ನಿಯೋಗ ಮನವಿ ಸಲ್ಲಿಸಿದೆ. ಪ್ರತಿಪಕ್ಷ ನಾಯಕರಿಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಮತ್ತು ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಕುರಿತು ರಾಷ್ಟ್ರಪತಿಗಳಿಗೆ ವಿಶೇಷ ವರದಿ ಸಲ್ಲಿಸುವಂತೆ ರಾಜ್ಯಪಾಲರನ್ನು ಬಿಜೆಪಿ ಒತ್ತಾಯಿಸಿದೆ. ಒಡಿಶಾದ ಪವಿತ್ರ ಕರಾವಳಿ ನಗರಿ ಪುರಿಯಿಂದು ಶ್ರೀ ಗುಂಡಿಚಾ ದೇಗುಲದಿಂದ ಶ್ರೀ ಜಗನ್ನಾಥ ದೇವಸ್ಥಾನಕ್ಕೆ ಜಗನ್ನಾಥ ಬಲಭದ್ರ ದೇವಿ ಸುಭದ್ರ ಮತ್ತು ಸುದರ್ಶನ ದೇವರ ವಿದ್ಯುಕ್ತ ಮರಳುವ ಪ್ರಯಾಣವಾದಂತಹ ವಿಶ್ವಪ್ರಸಿದ್ಧ ಬೌದ್ಧ ಯಾತ್ರೆಗೆ ಸಾಕ್ಷಿಯಾಗಲು ಸಜ್ಜಾಗಿದೆ. ಇರಾನ್ ಬೆಂಬಲಿತ ಯಮನ್ನ ಹೌತಿ ಸಂಘಟನೆ ಸಮುದ್ರದಲ್ಲಿನ ಹಡಗುಗಳ ಮೇಲೆ ಮತ್ತಷ್ಟು ದಾಳಿ ನಡೆಸಿದರೆ ಅದಕ್ಕೆ ಇರಾನನ್ನೇ ನೇರ ಹೊಣೆಗಾರರನ್ನಾಗಿ ಪರಿಗಣಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 512 ಅಂಕಗಳಷ್ಟು ಇಳಿಕೆಯನ್ನು ಕಂಡು 75,869 ವಹಿವಾಟು ನಡೆಸಿದರೆ ನಿಫ್ಟಿ ಕೂಡ 153 ಅಂಕ ಇಳಿಕೆ ದಾಖಲಿಸಿ 23,713 ಆರಂಭಿಕ ವಹಿವಾಟು ನಡೆಸಿದೆ. ಕೆನಡಾದ ಒಂಟಾರಿಯೋದಲ್ಲಿ ನಡೆಯುತ್ತಿರುವಂತಹ ವಿಶ್ವ ಜೂನಿಯರ್ ವೈಯಕ್ತಿಕ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಅನಹತ್ ಸಿಂಗ್ ಈಜಿಪ್ಟ್ನ ಹಬೀಬಾ ರಿಜ್ಕ್ ಅವರನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00 ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳ್ತಿದ್ದೀರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ಮಿಲನ ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮನುಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:31. ಕೇಳುವಿರಿ ಈಗ ಮಧ್ಯಾಹ್ನದ ಪ್ರಸಾರದಲ್ಲಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರೋದು ಖ್ಯಾತ ಹಾಸ್ಯ ಕಲಾವಿದ ದಿವಂಗತ ನರಸಿಂಹರಾಜು ಅವರ ಕುರಿತಾಗಿ. ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿಯ ಹಬ್ಬದ ದಿನ. ಯಾಕಪ್ಪ ಅಂದರೆ ತಮ್ಮ ಮುಖಭಾವ, ಟೈಮಿಂಗ್ ಮತ್ತು ಅಪ್ರತಿಮ ಅಭಿನಯದಿಂದಲೇ ಕನ್ನಡಿಗರನ್ನು ದಶಕಗಳ ಕಾಲ ನಗಿಸಿ ನಲಿಸಿದಂತಹ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಜನ್ಮದಿನ. ನಗುವಿನ ರಾಜನಿಲ್ಲದೆ ಕನ್ನಡ ಸಿನಿಮಾನ ಅಂತ ಕೇಳೋ ಕಾಲ ಒಂದಿತ್ತು. ರಂಗಭೂಮಿಯಿಂದ ಬೆಳೆದು ಬಂದು ಬೆಳ್ಳಿ ಪರದೆಯ ಮೇಲೆ ತಮ್ಮದೇ ಆದಂತಹ ಸ್ವಂತ ಸಾಮ್ರಾಜ್ಯ ಕಟ್ಟಿದವರು ನರಸಿಂಹರಾಜು ಅವರು. ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ, ಇವೇ ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ಅವರ ಅಪರೂಪದ ನಟನೆಯ ಪಯಣವನ್ನು ಇವತ್ತು ನಾವು ನೆನೆಸ್ಕೊಳ್ತಾ ಹೋಗೋಣ. ಈಗ ಮೊದಲಿಗೆ ಕೇಳಿ ಕಿಟ್ಟು ಪುಟ್ಟು ಚಿತ್ರದ ಗೀತೆಯನ್ನು. ಅವರೇ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಒಂದು ಗೀತೆಗೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೆ ಕೆಜೆ ಜೇಸುದಾಸ್ ಅವರ ಧ್ವನಿಯಾಗಿದ್ದು, ಚಿವದಶಂಕರ್ ಅವರು ಸಾಹಿತ್ಯ ಬರೆದಿದ್ದಾರೆ, ಹಾಗೆಯೇ ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದ್ದಾರೆ.

ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ದಿವಂಗತ ಹಾಸ್ಯ ಕಲಾವಿದರಾದಂತಹ ನರಸಿಂಹರಾಜು ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ನರಸಿಂಹರಾಜು ಅವರ ನಟನೆ ರೂಪುಗೊಂಡಿದ್ದೆ ನಾಟಕ ಕಂಪನಿಗಳಲ್ಲಿ. ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ಪಳಗಿದಂತಹ ಅವರ ನಟನೆಗೆ ಬೆಳ್ಳಿ ಪರದೆ ಹೊಸ ಮೆರುಗನ್ನು ನೀಡಿತ್ತು. ನಿಮಗೆ ಗೊತ್ತಾ, ಬೇಡರ ಕಣ್ಣಪ್ಪ ಚಿತ್ರದಿಂದ ಪ್ರಾರಂಭವಾದಂತಹ ಡಾಕ್ಟರ್ ರಾಜ್ಕುಮಾರ್ ಮತ್ತು ನರಸಿಂಹರಾಜು ಅವರ ಕಾಂಬಿನೇಷನ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಅತ್ಯಂತ ಯಶಸ್ವಿ ಜೋಡಿ ಅಂತ ಅನ್ನಿಸ್ಕೊಳ್ತು. ಕೇವಲ ಕಾಮಿಡಿ ಮಾಡೋದಷ್ಟೇ ಅಲ್ಲ, ನಾಯಕನ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಸಾಗುವಂತಹ ಸದಾ ನಿಷ್ಠಾವಂತ ಮಿತ್ರನ ಪಾತ್ರಗಳಿಗೆ ಜೀವ ತುಂಬಿದವರು ನರಸಿಂಹರಾಜು ಅವರು. ಸತ್ಯ ಹರಿಶ್ಚಂದ್ರ ಚಿತ್ರದ ನಕ್ಷತ್ರಕನ ಪಾತ್ರ ಇದೆಯಲ್ಲ, ಅದು ನಿಮ್ಗೆ ನೆನಪಿದೆ ಅನ್ಕೊಳ್ತೀನಿ. ಆ ಒಂದು ಪಾತ್ರದಲ್ಲಿ ಕೋಪ, ತಾಪ, ಹಾಸ್ಯ ಎಲ್ಲವನ್ನ ಒಂದೇ ಪಾತ್ರದಲ್ಲಿ ತೋರಿಸಿ ಸೈ ಎನಿಸ್ಕೊಂಡವರು ನಮ್ಮ ನರಸಿಂಹರಾಜು ಅವರು. ಈಗ ಅವರ ನೆನಪಿನಲ್ಲಿ ಇನ್ನೊಂದು ಚಿತ್ರ ಗೋವಾದಲ್ಲಿ CID 999 ಚಿತ್ರದ ಗೀತೆಯನ್ನು ಕೇಳಿ. LR ಈಶ್ವರಿಯವರ ಧ್ವನಿಯಲ್ಲಿ, RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ GK ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆ ಇದು.

ಆತ್ಮೀಯ ಕೇಳುಗರೆ, ನರಸಿಂಹರಾಜು ಅವರ ನಟನೆಯಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಅಂದರೆ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್. ಅವರು ಜಸ್ಟ್ ಸ್ಕ್ರೀನ್ ಮೇಲೆ ಬಂದು ನಿಂತರೆ ಸಾಕು, ಪ್ರೇಕ್ಷಕರ ಮುಖದಲ್ಲಿ ನಗು ಉರುಳ್ತಿತ್ತು. ಡೈಲಾಗ್ ಡೆಲಿವರಿಯಲ್ಲಿ ಅವರದ್ದೇ ಆದ ಒಂದು ವಿಶಿಷ್ಟವಾದ ಟೈಮಿಂಗ್ ಇರ್ತಿತ್ತು. ಪ್ರೊಫೆಸರ್ ಹುಚ್ಚರಾಯ, ಅಜ್ಜ ಮೊಮ್ಮಗ, ಸ್ಕೂಲ್ ಮಾಸ್ಟರ್ನಂತಹ ಚಿತ್ರಗಳಲ್ಲಿ ಅವರ ಹಾಸ್ಯ ಕೇವಲ ನಗಿಸೋದಕ್ಕೆ ಸೀಮಿತವಾಗಿರಲಿಲ್ಲ, ಅದರಲ್ಲಿ ಒಂದು ರೀತಿಯ ನೈಜತೆ ಇರ್ತಿತ್ತು. ಯಾವುದೇ ಕಷ್ಟದ ಪಾತ್ರ ಕೊಟ್ಟರೂ ಅದನ್ನು ತೀರಾ ಸರಳವಾಗಿ ಅಭಿನಯಿಸಿ ಮುಗಿಸೋದು ಅವರ ಪ್ಲಸ್ ಪಾಯಿಂಟ್ ಆಗಿತ್ತು. ಅದೇ ಅವರ ವಿಶೇಷತೆ ಅಂದರೆ ತಪ್ಪಾಗಲಾರ್ದು. ಈಗ ಕೇಳಿ ಮಿಸ್ ಲೀಲಾವತಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಅವರು, ಹಾಗೆಯೇ ರಾಮಚಂದ್ರ ರಾವ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆಗೆ ಕುವೆಂಪು ಅವರ ರಚನೆ ಇದ್ದು ಆರ್ ಸಿದ್ದೇಶ್ವರನ್ ಅವರ ಸಂಗೀತವಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಜರೂರ್ ಸುನಿಯೇ ಶಾಮ್ 4 ಬಜೆ ಪಿಟಾರ್.

ಆತ್ಮೀಯ ಕೇಳುಗರೆ, ನಗುತ್ತಾ ನಗಿಸುತ್ತಾ ಬಾಳಬೇಕು ಅನ್ನುವಂತಹ ಸಾಲಿಗೆ ನಿಜವಾದ ಅರ್ಥ ನೀಡಿದವರು ದಿವಂಗತ ನರಸಿಂಹರಾಜವರು. ಅವರು ದೈಹಿಕವಾಗಿ ಇಂದು ನಮ್ಮೊಂದಿಗಿಲ್ಲದೇ ಇರಬಹುದು, ಆದರೆ ಅವರು ಅಭಿನಯಿಸಿದ ನೂರಾರು ಸಿನಿಮಾಗಳು, ಆ ಅದ್ಭುತ ಪಾತ್ರಗಳು ಮತ್ತು ಕನ್ನಡಿಗರ ಮುಖದಲ್ಲಿ ಅವರು ಮೂಡಿಸಿದ ನಗು ಎಂದೆಂದಿಗೂ ಅಮರ ಅಂತ ಹೇಳ್ತಾ, ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಈ ಮಹಾನ್ ಚೇತನಕ್ಕೆ ನಮ್ಮ ವಿವಿಧ ಭಾರತೀಯ ಪರವಾಗಿ, ನಮ್ಮ ಶೋತೃಗಳ ಪರವಾಗಿ ಕೋಟಿ ಕೋಟಿ ನಮನಗಳು. ಆತ್ಮೀಯ ಕೆಳಗರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನರಸಿಂಹರಾಜ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಿಮ್ಮ ಸಂದೇಶಗಳು ಹೇಳ್ತಾ ಇದ್ದಾವೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗಾಗಿ. ಈಗ ಕೇಳಿ ನಕ್ಕರೆ ಅದೇ ಸ್ವರ್ಗ ಚಿತ್ರದ ಗೀತೆಯನ್ನು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪರಿಷ್ಕೃತ ಉಡಾನ್ ಯೋಜನೆಯಡಿ ದೇಶದ 120 ಹೊಸ ತಾಣಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸಿ 4 ಕೋಟಿ ಹೆಚ್ಚುವರಿ ಪ್ರಯಾಣಿಕರಿಗೆ ಸೇವೆ ಒದಗಿಸುವ ಗುರಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಹೊಂದಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವರು ಲಿಖಿತ ಉತ್ತರ ನೀಡಿದ್ದಾರೆ. ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳ ನಿರ್ಮಾಣ, ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಪ್ರಾದೇಶಿಕ ಸಂಪರ್ಕ ಹೆಚ್ಚಿಸಲು ಯೋಜಿಸಲಾಗಿದೆ. ಭಾರತವನ್ನು ಕೃತಕ ಬುದ್ದಿಮತ್ತೆ ಎಐ ಆಧಾರಿತ ಜಾಗತಿಕ ಉತ್ಪನ್ನ ರಾಷ್ಟವಾಗಿ ರೂಪಿಸಲು ಸರ್ಕಾರ, ಉದ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ ನೀಡಿದರು. ಬೆಂಗಳೂರಿನಲ್ಲಿ ಆಯೋಜಿತ 22ನೇ ಸಿಐಐ ಭಾರತೀಯ ಕೈಗಾರಿಕಾ ಒಕ್ಕೂಟದ ನಾವೀನ್ಯತಾ ಸಮ್ಮೇಳನ ಇನ್ನೋವರ್ಜ್ 2026 ವಿಶೇಷ ಅಧಿವೇಶನದಲ್ಲಿ ನಾವೀನ್ಯತೆ, ವಿಶ್ವಾಸ ಮತ್ತು ತಂತ್ರಜ್ಞಾನದ ಆಧಾರದಲ್ಲಿ ಎಐ ಚಾಲಿತ ಉತ್ಪನ್ನ ರಾಷ್ಟವಾಗಿ ಭಾರತದ ಪರಿವರ್ತನೆ ವಿಷಯ ಕುರಿತು ಅವರು ಮಾತನಾಡಿದರು. ಕರ್ನಾಟಕ ದೇಶದ ಮಾಹಿತಿ ತಂತ್ರಜ್ಞಾನ ಹಾಗೂ ನವೋದ್ಯಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ತಂತ್ರಜ್ಞಾನ ಅಭಿವೃದ್ಧಿ, ಪ್ರತಿಭೆ, ಸಂಶೋಧನೆ, ಉದ್ಯಮಶೀಲತೆ ಜೊತೆಗೆ ಕೃತಕ ಬುದ್ದಿಮತ್ತೆ ಬಳಕೆ ಮೇಲೆ ಅವಲಂಬಿತವಾಗಿರಲಿದೆ ಎಂದು ಸಚಿವರು ಹೇಳಿದರು. ಸಂಚಾರ ನಿಯಮ ಕಡ್ಡಾಯ ಪಾಲನೆ ಖಾತ್ರಿಪಡಿಸಲು ಹಾವೇರಿ ಜಿಲ್ಲಾ ಪೊಲೀಸರು ಕೃತಕ ಬುದ್ದಿಮತ್ತೆ ಆಧಾರಿತ ಸಂಚಾರ ನಿರ್ವಹಣಾ ವ್ಯವಸ್ಥೆ ಜಾರಿಗೊಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಮಾಹಿತಿ ನೀಡಿ, ಮೊದಲ ಹಂತದಲ್ಲಿ ಜಿಲ್ಲಾ ಕೇಂದ್ರದ 4 ಕಡೆ 8 ಕ್ಯಾಮೆರಾ ಅಳವಡಿಸಲಾಗುತ್ತಿದೆ ಎಂದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 5,54,32,314 ಮತದಾರರ ನಮೂನೆಗಳನ್ನು ವಿತರಿಸಲಾಗಿದ್ದು 100% ಗುರಿ ಸಾಧಿಸಲಾಗಿದೆ. ರಾಜ್ಯದ 17 ಮತದಾನ ಕೇಂದ್ರಗಳ ಅಧೀನದಲ್ಲಿ ಮತದಾರರ ನಮೂನೆಗಳ 100% ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಪ್ರಕಟಣೆ ತಿಳಿಸಿದೆ. ಕೇಂದ್ರ ಸರ್ಕಾರ ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಉದ್ದೇಶದಿಂದ ಎಚ್ಪಿವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಉಚಿತ ಲಸಿಕಾ ಅಭಿಯಾನ ಆಯೋಜಿಸಿದೆ. ಧಾರವಾಡ ಜಿಲ್ಲೆಯಲ್ಲಿ 14 ವರ್ಷದಿಂದ 15 ವರ್ಷದೊಳಗಿನ ಒಟ್ಟು 11,244 ವಿದ್ಯಾರ್ಥಿನಿಯರಿಗೆ ಎಚ್ಪಿವಿ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಫ್ಕೆ ಪರಶುರಾಮ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಧಾರವಾಡ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಎಚ್ಪಿವಿ ವ್ಯಾಕ್ಸಿನೇಷನ್ ಅನ್ನ ಪ್ರಾರಂಭ ಮಾಡಿದ್ವಿ. ಎಚ್ಪಿವಿ ವ್ಯಾಕ್ಸಿನೇಷನ್ ಅಪ್ಪ ಅಂತಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ ನಾವು. ಈ ವ್ಯಾಕ್ಸಿನ್ ಕೊಡ್ತಾ ಇದೀವಿ. 14 ವರ್ಷ ಬರ್ಡೇ ಕಂಪ್ಲೀಟ್ ಆಗಿರ್ಬೇಕು, 15 ವರ್ಷ ಒಳಗಡೆ ಇರಬೇಕು. ನಮ್ಮ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕ್ಯಾನ್ಸರ್ ಯಾವ್ದಪ್ಪ ಅಂತಂದ್ರೆ ಮೇನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್, ಸೊ 2ನೇದ್ ಹೈಯೆಸ್ಟ್ ಗರ್ಭಗಂಟದ ಕ್ಯಾನ್ಸರ್ ಅಂತ ನಾವು ಹೇಳ್ಬೋದು. ಸೊ ಅದನ್ನ ತಡೆಗಟ್ಟಲಿಕ್ಕೆ ಸರ್ಕಾರದವರು ಅದನ್ನ ಮನಗಂಡು ಏನೈತಿ, ಆ ಪ್ರೊಡಕ್ಟಿವ್ ಏಜ್ ಬರುವ ಹೊತ್ತಿಗೆ ಯಾವುದೇ ರೀತಿ ಹೆಣ್ಣು ಮಕ್ಕಳಿಗೆ ಗರ್ಭಗಂಟದ ಕ್ಯಾನ್ಸರ್ ಬರಬಾರದು ಅನ್ನೋ ಉದ್ದೇಶದಿಂದ

0: ಈ ಒಂದು ವ್ಯಾಕ್ಸಿನೇಷನ್ ನಾವು ಪ್ರಾರಂಭ ಮಾಡಿದ್ವಿ. ನಮಗೆ 15,080 ಟಾರ್ಗೆಟ್ ಕೊಟ್ಟಿದ್ದಾರೆ ರಾಜ್ಯದಿಂದ, ಅದರಲ್ಲಿ ಈಗ 11,244 ಇಲ್ಲಿ ತನಕ ನಾವು ಅಚೀವ್ಮೆಂಟ್ ಮಾಡಿದೀವಿ. ಇನ್ನು 3,500 ಇದೆ. ನಾವು ಇನ್ನೂ ಒಂದು ವಾರದಲ್ಲಿ ನಾವು 100% ಅನ್ನ ಸಾಧಿಸುವಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಗ್ಲಾಸ್ಗೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವ ಲಾಂಗ್ ಜಂಪರ್ ಕನ್ನಡಿಗ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಹಾಗೂ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಮಂಜೂರು ಮಾಡಿದೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿ ಅಡಿ 125 ದಿನಗಳ ಕೂಲಿ ಒದಗಿಸಲಾಗುವುದು ಎಂದು ರಾಯಚೂರು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ತಿಳಿಸಿದ್ದಾರೆ. ವೈಯಕ್ತಿಕ ಮತ್ತು ಸಾಮುದಾಯಿಕ ಕಾಮಗಾರಿಗಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಸ್ತಾವ ಸಲ್ಲಿಸಬಹುದು ಎಂದು ಸಿಇಒ ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 MyGov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟದಲ್ಲಿ ಇಂದು 2ನೇ ಆಷಾಢ ಶುಕ್ರವಾರವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ. ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ಮೆಚ್ಚಿನ ಗೀತೆಗಳನ್ನು ಈ ಸಮಯ ಕೇಳಬಹುದು. ನಿಮ್ಮಲ್ಲಿ ಪ್ರತಿ ಸಲ ಕೇಳ್ತಾ ಇದ್ದೀನಿ, ಈ ಸಲಿನೂ ಒಂದು ವಿನಂತಿಯನ್ನು ಇಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ, ಆದಷ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನೋದು ನಮ್ಮ ವಿನಂತಿ. ನೀವು ನಮಗೆ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೇಗಿದೆ? 0802-22-370-799. ಮತ್ತೊಂದು ಸಂಖ್ಯೆ 0802-22-63-927. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು. ನೀವಿಲ್ಲಿ ಚಿತ್ರದ ಹೆಸರನ್ನು ಹೇಳಿ, ಹಾಗೆ ಗೀತೆಯ ಹೆಸರನ್ನು ಹೇಳಿ, ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನು ನಾನಿಲ್ಲಿ ಪ್ರಸಾರ ಮಾಡ್ತೇನೆ. ಹಾಗಾದರೆ ಈಗ ಮೊದಲಿಗೆ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ, ಆ ನಂತರ ನಿಮ್ಮ ಜೊತೆ ನಾನು ಮಾತಾಡ್ತಾ ಸಾಕ್ತೇನೆ. ನಾರಿ ಮುನಿದರೆ ಮಾರಿ ಚಿತ್ರದ ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ, ಗೀತಾಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ
1: ಸರ್. ನಮಸ್ಕಾರ ಸರ್.
0: ಯಾರು ಮಾತಾಡ್ತಾ ಇರೋದು?
1: ಸರ್, ನಮ್ಮ ದೊಡ್ಡಬಳ್ಳಾಪುರ ಕಾಲೇಜಿನಿಂದ ಬೈಮೂರ್ತಿ ಅಂತ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಸರ್, ಚೆನ್ನಾಗಿದ್ದೀವಿ ಸರ್.
0: ಏನ್ ಮಾಡಿದ್ರಿ ಬೆಳಿಗ್ಗೆ ತಿಂಡಿ?
1: ಸರ್, ನಮ್ಮಲ್ಲಿ ಇಡ್ಲಿ ಮಾಡಿದ್ರು ಬೆಳಿಗ್ಗೆ.
0: ಹಾ ಹಾ,
1: ಈಗ ಹೂವು ಬಿಡಿಸ್ಕೊಂಡು ಹಾಡು ಕೇಳ್ತಾ ಇದ್ವಿ.
0: ಹೌದಾ?
1: ನಾಲ್ಕು ಸುಮಾರು ನಾನು 80 ಕೇಳ್ತೀನಿ ಬಿಡಿ ಸರ್. ನಿಮ್ಮ ಸ್ಟೇಷನ್
0: ಎಷ್ಟಿರಲಿ? 1980 ಕೇಳ್ತಿದ್ದೀರಾ?
1: 82 ಅದು ಶೆಲ್ ಹಾಕೊಂಡು ಕೇಳ ನಾವು.
0: ಹಾ ಹಾ ಹಾ ಹಾ,
1: ಶೆಲ್ ಹಾಕೊಂಡು 4 ಶೆಲ್ ಹಾಕೊಂಡು ನಿಮ್ಮ ಸ್ಟೇಷನ್ ಕೇಳ.
0: ತುಂಬಾ ಸಂತೋಷ ಸರ್.
1: ಹೌದು ಸರ್.
0: ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು
1: ಸರ್? ನಮ್ಮ ಕರ್ಣ
0: ಕರ್ಣ ಚಿತ್ರದಿಂದನಾ?
1: ಹೌದು ಸರ್.

ಅದರಲ್ಲಿ ಯಾವ ಸಾಂಗ್, ಯಾವ ಗೀತ? ಆ ಕರ್ಣನಂತೆ ನೀದಾನಿಯಾದೆ. ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಸರ್. ಈಗ ಕೇಳಿ ಕರ್ಣ ಚಿತ್ರದ ಗೀತೆಯನ್ನ. ಕೆ ಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ, ಚಿವುದಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವರನ್ನ ಮಾತಾಡ್ಸೋಣ, ಬನ್ನಿ. ಹಲೋ.
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾನು ಸುಬ್ರಹ್ಮಣ್ಯ ಐತಾಳ ಅಂತ, ಉಡುಪಿ ಜಿಲ್ಲೆ ಸಾಲಿಗ್ರಾಮದಿಂದ ಸರ್.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ತಾವು ಚೆನ್ನಾಗಿದ್ದೀರಿ ಸರ್? ತಾವು ಚೆನ್ನಾಗಿದ್ದೀರಾ ಸರ್?
0: ನಾನು ಚೆನ್ನಾಗಿದ್ದೀನಿ. ಬೆಳಿಗ್ಗೆ ತಿಂಡಿ ಏನ್ ಮಾಡಿದ್ರಿ?
1: ಇವತ್ತು ತಿಂಡಿ ಪೊಂಗಲ್ ಸರ್.
0: ಪೊಂಗಲ್? ಪೊಂಗಲ್ ಸ್ಪೆಷಲ್?
1: ಹೌದು ಹೌದು ಸರ್, ಹೌದು ಸರ್.
0: ಹಾ ಸರ್, ಯಾವಾಗ?
1: ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಸರ್ ಇಲ್ಲಿ.
0: ಹೌದಾ?
1: ಹೌದು ಸರ್, ಹೌದು ಸರ್.
0: ನೆನ್ನೆನೂ ಮಳೆ ಬಿತ್ತಾ?
1: ಹೌದು ಸರ್, 3 ದಿವಸದಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಸರ್. ಇತ್ತೀಚೆಗೆ ಮಳೆಗಾಲ ಹೌದು ಅನ್ಸ್ತಾ ಇದೆ.
0: ಹೌದು
1: ಹೌದು ಸರ್.
0: ಸರ್, ಯಾವಾಗ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
1: ದೇವರ ದುಡ್ಡು ಚಿತ್ರದಿಂದ ತೈರಿ ಕೇರಿ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಅಂತ ಇದೆ ಸರ್. ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂತ ಒಂದು ಹಾಡು ಸರ್.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ ಸರ್, ಓಕೆ,
0: ಧನ್ಯವಾದ ಸರ್.
1: ನಾವು ಧನ್ಯವಾದಗಳು ಸರ್.
0: ಈಗ ಕೇಳಿ, ದೇವರ ದುಡ್ಡು ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ದಾಟಿಸಿದು ಬಾಯಲ್ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕೆಕ್ಕರಿಸ್ಕೊಂಡು

ಸೇರ್ಕೊಂಡು ತೋಳ ಮುದುರ್ಕೊಂಡು ಬಾಲ ತಪ್ಪಿಸ್ಕೊಂಡು ಓಡೋಯ್ತು ಬೇಡ ಹಾಕಿದ್ ಬಲೆ ಸಿಂಹ ಸಿಕ್ಕಿದು ತೋಳ ಓಡೋಯ್ತು ಸಿಂಹ ಸಿಕ್ಕಿದು ಇಷ್ಟೆಲ್ಲ ಆದರೂ

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ ಸರ್, ನಮಸ್ತೆ.
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
1: ನಾವು ಹಾಸನ ಜಿಲ್ಲೆ ಚನ್ನಪ್ಪಣ್ಣ ತಾಲೂಕು ಕಸ್ಬಾದಿಂದ ಬಂಡಿಯಲ್ಲಿಂದ ಸಂತೋಷ್ ಅಂತೇಳಿ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದೆ ಸರ್.
0: ಬೆಳಿಗ್ಗೆ ತಿಂಡಿ ಏನ್ ಮಾಡಿದ್ರಿ?
1: ತಿಂಡಿ ದೋಸೆ ಮಾಡಿದ್ವಿ.
0: ಹಾ ಹಾ ಹಾ, ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ತಾವು
1: ಕೃಷಿಕರು, ವ್ಯವಸಾಯ, ತೋಟ.
0: ಹಾ ಹಾ ಹಾ ಹಾ, ಏನ್ ಬೆಳೆದಿದ್ದೀರ ಸರ್ ಈ ಸಲ?
1: ನಮ್ದು ಖಾಲಿ ಜಮೀನ್ ಇಲ್ಲ, ತೆಂಗಿನ ತೋಟ. ಬರೀ ತೋಟ, ತೆಂಗಿನ ಮರಗಳು.
0: ಸಂತೋಷ ಸರ್.
1: ಅದು ಕಾರ್ಯಕ್ರಮದಲ್ಲಿ ಹೆಚ್ಚು ಹೊಸಬ್ರು, ಹೊಸ ಧ್ವನಿ ಇಡೀ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿಂದ ಯಾವುದು ಹೊಸ ಧ್ವನಿಗಳು ಕೇಳಿದ್ರೆ ಬಹಳ ಚೆನ್ನಾಗಿರ್ತದೆ.
0: ಹೌದು ಹೌದು, ಖಂಡಿತ.
1: ಹೊಸಬ್ರು ಮಾತಾಡ್ತಾ ಇದ್ರೆ ಇಡೀ ಕರ್ನಾಟಕದ ಜನತೆ ಆ ಭಾಷೆಗಳು ಇರ್ತದಲ್ಲ, ಎಲ್ಲ ಕರ್ನಾಟಕದಿಂದೆಲ್ಲ ಮಾತಾಡ್ತಾರಲ್ಲ, ಹಾಗಾಗಿ ಹೊಸ ಭಾಷೆ ಯಾರು ತುಂಬಾ ಎಷ್ಟು ತುಂಬಾ ದೂರದಲ್ಲಿ ನಿಮ್ಮಿಂದ ಮಾತಾಡಿದ್ರೆ ಬಹಳ ಅವ್ರನ್ನ ಕೇಳೋದಕ್ಕೆ ಬಹಳ ಚೆನ್ನಾಗಿರ್ತದೆ.
0: ಖಂಡಿತ ಖಂಡಿತ ಸರ್.
1: ಈ ಕಾರ್ಯಕ್ರಮದಲ್ಲಿ ಆತರ ಕೇಳ್ಬೋದು. ಹಾಗಾಗಿ ಇಡೀ ಎಲ್ಲಾ ಕರ್ನಾಟಕ ರಾಜ್ಯದಿಂದ ಎಲ್ಲಾ ಜಿಲ್ಲೆಗಳಿಂದನೂ ಮಾತಾಡ್ತಾರಲ್ಲ, ಚೆನ್ನಾಗಿರ್ತದೆ. ಅದ್ರಲ್ಲೂ ನಮ್ ಭಾಗದಲ್ಲಿ ಕಡಿಮೆ ಮಾತಾಡೋದು, ಈ ಕಡೆಯಿಂದ ಸ್ವಲ್ಪ ಹಾಸನ್, ಈ ಮಂಡಿ, ಈ ಭಾಗಗಳಲ್ಲಿ ಫೋನ್ ಗಳು ಕಡಿಮೆ ನಾನು ಕೇಳ್ತಾ ಇರ್ತೀನಿ. ಆದ್ರೆ ಉತ್ತರ ಕರ್ನಾಟಕ ತುಂಬಾ ಬರ್ತದೆ.
0: ಹೌದು ಹೌದು,
1: ಚೆನ್ನಾಗಿ ಚೆನ್ನಾಗಿರ್ತದೆ.
0: ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು
1: ನಮ್ಗೆ? ಚಕ್ರವ್ಯೂಹದಿಂದ ಹಣದ ಮೋಹ ಅನ್ನೋದು ಹಾಡು ಚೆನ್ನಾಗಿದೆ, ಅದು ಪ್ರಸಾರ ಮಾಡಿ
0: ಸರ್. ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಧನ್ಯವಾದ ಸರ್. ಈಗ ಕೇಳಿ ಚಕ್ರವ್ಯೂಹ ಚಿತ್ರದ ಶೀರ್ಷಿಕೆ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿವದಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವ ರಕ್ತವ ಘಟ ಘಟ ಕುಡಿಯುತ್ತ ತೇಗುವ ರಾಕ್ಷಸರು ಸುತ್ತಲು ಕುಳಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ಸುತ್ತಲು ಕುಳಿಯುತ್ತಲಿರಲು

0: ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ.
1: ಹಲೋ,
0: ನಮಸ್ಕಾರ ಸರ್. ಯಾರು ಮಾತಾಡ್ತಾ ಇರೋದು?
1: ನಮಸ್ಕಾರ, ನಾನು ಮಂಜಪ್ಪ ಅಂತ, ಯಲಂಕನಿ ಹುಟ್ಟವನಿಂದ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಸರ್.
0: ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
1: ಸಾವಿರ ಮೆಟ್ಟಿಲು ಚಿತ್ರದ ಸಾವಿರ ಮೆಟ್ಟು ಮೆಟ್ಟಿಲು ಹತ್ತಿ ಬನ್ನಿ ಅಂತ.
0: ಹಾ ಸರ್.
1: ಆಷಾಢ ಶುಕ್ರವಾರ ಚಾಮುಂಡೇಶ್ವರದ ವಿಶೇಷ ಪೂಜೆ ಬೆಟ್ಟದಲ್ಲೆಲ್ಲ. ಇವತ್ತ ಹಾಡು ಕೇಳ್ಬೇಕು ಅನಿಸ್ತು.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ, ಥ್ಯಾಂಕ್ ಯು ಸರ್.
0: ಧನ್ಯವಾದ. ಈಗ ಕೇಳಿ ಸಾವಿರ ಮೆಟ್ಟಿಲು ಚಿತ್ರದ ಶೀರ್ಷಿಕೆ ಗೀತೆಯನ್ನ ಪಿ ಬಿ ಶ್ರೀನಿವಾಸ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

0: ಸಾವಿರ ಮೆಟ್ಟಿಲು, ಸಾವಿರ ಮೆಟ್ಟಿಲು.
1: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ,
2: ಹಲೋ,
1: ನಮಸ್ಕಾರ. ಯಾರು ಮಾತಾಡ್ತಾ ಇರೋದು?
2: ಸರ್, ನನ್ನ ಹೆಸರು ಗೀತಾ ಅಂತ.
1: ನಮಸ್ಕಾರ ಗೀತಾ ಅವರೇ, ಏನ್ ಮಾಡ್ಕೊಂಡಿದ್ದೀರಿ ತಾವು?
2: ಸರ್, ನಾನು ಟೈಲರ್ ಕೆಲಸ ಮಾಡ್ತಾ ಇದ್ದೀನಿ.
1: ಟೈಲರ್ ಕೆಲಸ ಮಾಡ್ತಾ ಇದ್ದೀರಾ?
2: ಹೌದು.
1: ಬೆಳಿಗ್ಗೆ ತಿಂಡಿ ಏನ್ ಮಾಡಿದ್ರಿ?
2: ದೋಸೆ ಸರ್.
1: ದೋಸೆ ಮಾಡಿದ್ರ? ದೋಸೆಗೆ
2: ಆಲೂಗಡ್ಡೆ ಪಲ್ಯ ಚಟ್ನಿ.
1: ಹಾ ಹಾ, ಒಳ್ಳೆ ಕಾಂಬಿನೇಷನ್. ಹಾ ಮೇಡಮ್, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
2: ಸರ್, ಮಾಣಿಕೆಯಿಂದ, ಮಾಣಿಕೆ ಫಿಲಮ್ ಇಂದ ಜೀವ ಜೀವ ಸಾಂಗ್ ಬೇಕಾಗಿತ್ತು.
1: ಜೀವ ಜೀವ, ಖಂಡಿತ ಮೇಡಮ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಥ್ಯಾಂಕ್ ಯು ಸರ್.
1: ಧನ್ಯವಾದ ಮೇಡಮ್. ಈಗ ಕೇಳಿ, ಮಾಣಿಕ್ಯ ಚಿತ್ರದ ಗೀತೆಯನ್ನ ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನ

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಾರೆ, ಅವರನ್ನ ಮಾತಾಡ್ಸೋಣ, ಬನ್ನಿ. ಹಲೋ.
1: ಹಲೋ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ ಸರ್, ಚಿತ್ರದುರ್ಗದಿಂದ ನೇತ್ರ ನಟರಾಜ್ ಸರ್.
0: ಮೇಡಮ್ ನಮಸ್ಕಾರ.
1: ನಮಸ್ತೆ ಸರ್.
0: ಏನ್ ಮಾಡ್ಕೊಂಡಿದ್ರಿ ತಾವು?
1: ಸರ್, ನಾನು ಹೌಸ್ ವೈಫ್ ಸರ್.
0: ಹೌಸ್ ವೈಫಾ?
1: ನಾನು ಸರ್.
0: ಬೆಳಿಗ್ಗೆ ತಿಂಡಿ ಏನ್ ಮಾಡಿದ್ರಿ?
1: ತಿಂಡಿ ಪಲಾವ್ ಮಾಡಿದೆ ಸರ್.
0: ಪಲಾವ್ ಮಾಡಿದ್ರ?
1: ಹೌದು ಸರ್.
0: ಓಕೆ ಓಕೆ. ಮೇಡಮ್, ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
1: ಸರ್, ಯಜಮಾನ ಚಿತ್ರದಿಂದ ಓ ಮೈನಾ ಓ ಮೈನಾ ಅಂತ ಇದೆ ಸರ್ ಹಾಡು.
0: ಹಾ ಮೇಡಮ್.
1: ವಿಷ್ಣುವರ್ಧನ್ ಅವ್ರ ಸಾಂಗ್ ನಂಗೆ ತುಂಬಾ ಇಷ್ಟ ಸರ್.
0: ವಿಷ್ಣುವರ್ಧನ್ ಅವ್ರ ಸಾಂಗ್ಗಳೆಲ್ಲ ಇಷ್ಟನಾ?
1: ಹ್ಞೂ ಸರ್.
0: ಹಾ ಹಾ ಹಾ, ಖಂಡಿತ ಮೇಡಮ್, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ ಮೇಡಮ್. ಈಗ ಕೇಳಿ ಯಜಮಾನ ಚಿತ್ರದ ಗೀತೆಯನ್ನು ರಾಜೇಶ್ ಹಾಗೆ ಚೈತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಲೋ,
1: ನಮಸ್ತೆ ಸರ್, ನಾವು ಗಣಗಲದಿಂದ ರಾಮಕೃಷ್ಣ ರೆಡ್ಡಿ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಸರ್. ಮೊನ್ನೆ ಎಲ್ಲ ಟ್ರೈ ಮಾಡಿದ್ವಿ, ಸಿಗ್ತಾ ಇಲ್ಲ ಸರ್, ಇವತ್ತು ಸಿಕ್ತಿಲ್ಲ ಏನೋ ನಮ್ಗೆ.
0: ಸಂತೋಷ ಸರ್. ಸರ್, ಯಾವಾಗ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?

0: ಸರ್, ಕವಿರತ್ನ ಕಾಳಿದಾಸಿಂದ. ಪ್ರಿಯತಮ ಸಾಂಗ್ ಹಾಕಿದ್ರೆ?
1: ಓ ಪ್ರಿಯತಮ.
0: ಹೌದು ಸರ್.
1: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನ

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಆತ್ಮೀಯ ಕೇಳುಗರೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ತಿರತಗುಂಡಿಂದ ಕೂಡ್ಲಿಗೆ ತಾಲೂಕು ಎರಳ ನಾಯಕ ಸರ್.
0: ನಮಸ್ಕಾರ ಸರ್, ಹೇಗಿದ್ದೀರಿ
1: ಸರ್? ಆರಾಮಿದ್ದೀರಿ ಸರ್, ನೀವು ಸರ್?
0: ನಾನು ಆರಾಮಿದ್ದೀನಿ. ಸರಿ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು
1: ಸರ್? ಕೃಷ್ಣ ನೀ ಕುಣಿದಾಗ ಆ ಚಿತ್ರದಲ್ಲಿ ಈ ರಾಧೆ ಜೀವ ಅಂತಂದ ಸಾಂಗ್ ಇದೆಯಲ್ಲ ಸರ್, ಅದ್ ಬೇಕಾಗಿತ್ತು ಸರ್.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಕೇಳಿ ಕೃಷ್ಣ ನೀ ಕುಣಿದಾಗ ಚಿತ್ರದ ಗೀತೆಯನ್ನ ಕೇಳಿ. ಚಿತ್ರ ಅವರ ಧ್ವನಿಯಲ್ಲಿ ಒಂದು ಗೀತೆಗೆ ವಿಜಯ್ ಆನಂದ್ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಸಮಯ ಆಗಿದೆ 12:59. ಇದುವರೆಗೂ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳಿದ್ರಿ. ಸಮಯ 1:00 ಆಗ್ತಾ ಇದೆ. ನೀವು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯ ಅಂಗವಾಗಿ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಸೇರಿದಂತೆ ಹಲವು ಉದ್ಯಮಗಳೊಂದಿಗೆ ಇಂದು ಸಂವಾದ ನಡೆಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬೆಂಗಳೂರಿನ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಹೆದ್ದಾರಿ, ರಾಜ್ಯ ಮುಖ್ಯ ರಸ್ತೆಯ ಸಮೀಪದಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವ ಗ್ರಾನೈಟ್, ಮಾರ್ಬಲ್ ಮಾರಾಟ ಮಳಿಗೆಗಳು, ಡಾಬಾಗಳು, ಹೋಟೆಲ್ಗಳಿಗೆ ನಿಯಮದಾನುಸಾರ ತೆರಿಗೆ ವಿಧಿಸಲು ಸಮಿತಿ ರಚಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಆದೇಶ ನೀಡಿದ್ದಾರೆ. ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ರಾಜ್ಯ ಸಭೆಯ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭಾ ಕಲಾಪವನ್ನು ಸಭಾಧ್ಯಕ್ಷರು ಸೋಮವಾರಕ್ಕೆ ಮುಂದೂಡಿದ್ದಾರೆ. ನೀಟ್ ವಿವಾದ ಕುರಿತು ನಡೆಯುತ್ತಿರುವಂತಹ ಪ್ರತಿಭಟನೆಗಳನ್ನು ಸಮಾಜ ವಿರೋಧಿ ಶಾಂತಿಗಳು ಹಾಗೆ ಅಶಾಂತಿ ಸೃಷ್ಟಿಸಲು ಬಳಸಿಕೊಂಡಿವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ ಮತ್ತು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ದಾಳಿ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನವದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆ ಮುಂದುವರೆದಿದೆ. ಈ ನಡುವೆ ಸೇನೆಯನ್ನು ಗುರಿಯಾಗಿಸಿಕೊಂಡು ಡೀಪ್ ಫೇಕ್ ಅಭಿಯಾನ ನಡೆಯುತ್ತಿರುವಂತಹ ಬಗ್ಗೆ ಗುಪ್ತಚರ ಸಂಸ್ಥೆಗಳು ಎಚ್ಚರಿಕೆ ನೀಡಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಭಾಗದಲ್ಲಿ ನಡೆಯುತ್ತಿರುವಂತಹ ಹಿಂಸಾಚಾರವನ್ನು ನಿರ್ಲಕ್ಷಿಸುತ್ತಿರುವ ವಿಶ್ವಸಂಸ್ಥೆಯ ನಡೆಯ ಬಗ್ಗೆ ಭಾರತ ನಿರಾಶೆ ವ್ಯಕ್ತಪಡಿಸಿದೆ. ಪಾಕಿಸ್ತಾನದಲ್ಲಿ ಕಾಶ್ಮೀರಿಗಳ ಮೂಲಭೂತ ಹಕ್ಕುಗಳು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದೆ. 5 ಬಾರಿಯ ವಿಶ್ವ ಚಾಂಪಿಯನ್ ಭಾರತದ ಚೆಸ್ ಆಟಗಾರ ವಿಶ್ವನಾಥನ್ ಆನಂದ್ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಫಿಡೆ ಮಧ್ಯಂತರ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ರಷ್ಯಾದ ಅರ್ಕಾಡಿ ಡೋರ್ಕ್ವಿಚ್ ಯುರೋಪಿಯನ್ ಒಕ್ಕೂಟದ ಕಾನೂನುಗಳ ನಿರ್ಬಂಧಿತ ಕ್ರಮಗಳಿಗೆ ಒಳಪಟ್ಟಿರುವ ಹಿನ್ನೆಲೆಯಲ್ಲಿ ವಿಶ್ವನಾಥನ್ ಆನಂದ್ ಮಧ್ಯಂತರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಮತ್ತು ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್, 2 ಲಕ್ಷ
6: ಏನಾಯ್ತಪ್ಪ?
7: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
7: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
7: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
8: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
10: ಟ್ಯೂನ್ ಮಾಡಿದಿರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ನಿಮ್ಮ ಸಂದೇಶಗಳನ್ನು ಓದುವಂತಹ ಸಮಯ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ ನರಸಿಂಹರಾಜು ಅವರ ಕಲಾಭಾರತಿ.

ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ. ಹಾಗೆಯೇ ಹಲಸೂರು ರಾಜೇಶ್ ಅವರ ಸಂದೇಶ ಸಹ ಬಂದಿದೆ, ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಅವರ ಸಂದೇಶ, ಇನ್ನು ಎನ್ ಆರ್ ಕೃಷ್ಣಮೂರ್ತಿ ಅವರು ಹಸಿಕೆರೆಯಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ಇಂದಿನ ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ನರಸಿಂಹರಾಜ್ ಅವರ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ. ಅದೇ ರೀತಿಯಾಗಿ ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುರೇಶ್ ಭಟ್ ಅವರು ಸಂದೇಶ ಕಳಿಸಿದ್ದಾರೆ, ನರಸಿಂಹರಾಜ್ ಅವರ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಕೇಳ್ತಾ ಇದ್ದೀವಿ ನಾವು, ಮಾಹಿತಿ ಹಾಡುಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಅಂತ ಸಂದೇಶ ಕಳಿಸಿದ್ದಾರೆ. ಇನ್ನೊಂದು ಪೂರ್ಣಿಮಾ ಮೇಸ್ತ್ರಿ ಅವರು ಸಂದೇಶ ಬಂದಿದೆ ಧಾರವಾಡದಿಂದ, ಅವರು ಕಳಿಸಿದ್ದಾರೆ ಕಲಾಭಾರತಿಯಲ್ಲಿ ನರಸಿಂಹರಾಜು ಅವರ ಕುರಿತಾದ ಮಾಹಿತಿ ನಿರೂಪಣೆ ತುಂಬ ಚೆನ್ನಾಗಿದೆ ಅಂತ. ಇನ್ನು ಹಾಗೆಯೇ ಸಮಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನರಸಿಂಹರಾಜು ಅವರ ಕುರಿತಾದ ಮಾಹಿತಿ ಚೆನ್ನಾಗಿದೆ ಅಂತ. ಇನ್ನು ಮಂಜುನಾಥ್ ಇಂದರಗಿ ಅವರು ತಮ್ಮ ಸಂದೇಶ ಕಳಿಸಿದ್ದಾರೆ, ನರಸಿಂಹರಾಜು ಅವರು ಅದ್ಭುತ ಹಿರಿಯ ಹಾಸ್ಯ ಕಲಾವಿದರು, ಅವರ ಕುರಿತಾದ ಕಲಾಭಾರತಿ ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸಂಧ್ಯಾ ಮೋಹನ್ ಬಿ ಆರ್ ಎಂ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಸ್ಯ ನಟ ನರಸಿಂಹರಾಜು ಅವರ ಕುರಿತಾದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ. ಅದೇ ರೀತಿಯಾಗಿ ಮೈತ್ರಿ ಅವರು ಜೆಸಿ ನಗರದಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿವೆ ಅಂತ. ಇನ್ನು ಶೈಲಜಾ ಬಾಲಕೃಷ್ಣ ಅವರು ಸಿಟಿ ಪಾರ್ಕ್ ಹುಬ್ಬಳ್ಳಿಯಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಶ್ರೀ ನರಸಿಂಹರಾಜು ಕುರಿತಾದಂತಹ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಮೀರಾ ಸುಭಾಷ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಆಗಿರ್ಬೋದು ಮತ್ತು ಕಲಾವಾರ್ತಿ ಕಾರ್ಯಕ್ರಮ ಎಲ್ಲವೂ ತುಂಬ ಚೆನ್ನಾಗಿತ್ತು ಅಂತ ಸಂಡೂರು ರಾಮಚಂದ್ರಪ್ಪ ಅವರ ಸಂದೇಶ ಬಂದಿದೆ. ಹಾಗೆ ನಾಗೇಂದ್ರ ಗುಂಡಮ್ಮ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಚಳ್ಳಕೆರೆಯಿಂದ ಕಲಾವಾರ್ತಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಚಿತ್ರಗೀತೆಗಳೆಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದವು ಅಂತ. ಇನ್ನು ನಿರ್ಮಲಾ ಅವರ ಸಂದೇಶ ಸಹ ಬಂದಿದೆ, ಹಾಗೆ ಜನ್ನಾಪುರ ಮಯೂರ ಕೋಟಿ ಜನ್ನಾಪುರ ನಿಮ್ಮ ಸಂದೇಶ ಸಹ ಬಂದಿದೆ, ಹಾಗೆಯೇ ನಿರ್ಮಲಾ ಅವರ ಸಂದೇಶ ಸಹ ಬಂದಿದೆ. ಅವರು ಸಹ ಹೇಳ್ತಿದ್ದಾರೆ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿತ್ತು, ಬೆಳಗ್ಗೆಯಿಂದ ಚೆನ್ನಾಗಿ ಮೂಡಿ ಬಂದವು ಅಂತ. ಹಾಗೆಯೇ ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ್, ಪೂರ್ವಿ ಇವರ ಸಹ ಸಂದೇಶಗಳು ಸಹ ಬಂದಿವೆ, ಕಾರ್ಯಕ್ರಮ ಹಾಗೂ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದವು ಅಂತ. ಈಗ ಕೆಂಪೇಗೌಡ ಚಿತ್ರದ ಗೀತೆಯನ್ನು ಕೇಳಿ ವಿಜಯ್ ಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಗೋಷ್ಪಿರವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್, ಸತತ 5ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಿ, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳಲ್ಲಿ ತ್ವರಿತವಾಗಿ ನಡೆಸುತ್ತಿರುವುದು ಅಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡಿರುವ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದರು. ಸೋಮವಾರದಿಂದ ಸಂಸತ್ತಿನ 2ನೇ ವಾರದ ಕಲಾಪ ಆರಂಭವಾಗಲಿದ್ದು, ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿರುವುದು ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವಲ್ಲಿ ಸರ್ಕಾರದ ದೃಢ ಬದ್ದತೆಯ ಮೇಲಿನ ಅವರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಿಂಧಿಯಾ ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ದ ನಿರ್ಣಾಯಕ ಕ್ರಮ ಕೈಗೊಳ್ಳುವ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ಬಲಪಡಿಸುವ ಸಂಕಲ್ಪವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಂದಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಘೋಷಣೆಯು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿನ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪುರಿ ಅವರು ಈ ಕ್ರಮವು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಖಚಿತಪಡಿಸುವುದಲ್ಲದೆ ಇಂತಹ ಅಪರಾಧಗಳಿಗೆ ಬಲವಾದ ತಡೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ತ್ವರಿತ ನ್ಯಾಯಾಲಯಗಳು ಇಂತಹ ಸಮಸ್ಯೆಯಿಂದ ಬಾಧಿತರಾದ ಯುವ ವಿದ್ಯಾರ್ಥಿಗಳಿಗೆ ಶೀಘ್ರ ನ್ಯಾಯ ದೊರಕಿಸಿಕೊಡಲಿವೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಚರ್ಚೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನ ಉಭಯ ಸದನಗಳಲ್ಲಿ ವಿವಿಧ ವಿರೋಧ ಪಕ್ಷಗಳು ಗದ್ದಲ ಮುಂದುವರೆಸಿದ ಹಿನ್ನೆಲೆ ಸತತ 5ನೇ ದಿನವೂ ಕಲಾಪಗಳಿಗೆ ಅಡ್ಡಿಯಾಗಿದೆ. ಲೋಕಸಭೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದ್ದು, ರಾಜ್ಯಸಭೆಯ ಕಲಾಪ ಸದ್ಯಕ್ಕೆ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ ಸಭೆ ಸಮಾವೇಶಗೊಂಡಾಗ ಕಾರ್ಗಿಲ್ ಯುದ್ದದ ವೇಳೆ ಹುತಾತ್ಮರಾದ ಭಾರತೀಯ ಸೇನೆಯ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬಳಿಕ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆ ಕೂಗಲಾರಂಭಿಸಿದರು. ಸಭಾಧ್ಯಕ್ಷರ ಮನವಿಯ ನಂತರವೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಲಾಯಿತು.

0: ಹನ್ನೆರಡು ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಚರ್ಚೆ ನಡೆಸಲು ಸಿದ್ದವಿದ್ದು ಅವಕಾಶ ಕಲ್ಪಿಸಿಕೊಡಲು ವಿನಂತಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪೀಠಾಸೀನಾಧಿಕಾರಿಯಾದ ಜಗದಾಂಬಿಕಾ ಪಾಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿ ವಾತಾವರಣ ಕಂಡುಬಂದಿತು. ಮೊದಲಿಗೆ ಹನ್ನೆರಡು ಗಂಟೆಯವರೆಗೆ ಮುಂದೂಡಿಕೆಯಾಗಿ ಕಲಾಪ ಪುನರಾರಂಭಗೊಂಡಾಗ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದರು. ಇದರಿಂದಾಗಿ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಗಿ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲು ರಾಜ್ಯಸಭೆ ಸಭಾಧಿಪತಿ ಸಿಪಿ ರಾಧಾಕೃಷ್ಣನ್ ನಿರ್ಧರಿಸಿದರು. ಸಂಘಟಿತ ತಪ್ಪು ಮಾಹಿತಿ ಅಭಿಯಾನಗಳಲ್ಲಿ ತೊಡಗಿದ್ದ 480 ಪಾಕಿಸ್ತಾನ ಮೂಲದ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಗುರುತಿಸಿ ನಿರ್ಬಂಧಿಸಲಾಗಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ದೆಹಲಿ ಪೊಲೀಸ್ ಉಪ ಆಯುಕ್ತ ಸುಮಿತ್ ಝಾ ಅವರು ಈ ಸಾಮಾಜಿಕ ಜಾಲತಾಣ ಖಾತೆಗಳು ವಿದ್ಯಾರ್ಥಿಗಳು ಮತ್ತು ಯುವಜನರನ್ನು ದಾರಿ ತಪ್ಪಿಸುವ ಉದ್ದೇಶದಿಂದ ವದಂತಿಗಳು ಹಾಗೂ ಸುಳ್ಳು ಮಾಹಿತಿಗಳನ್ನು ಹರಿದಾಡುತ್ತಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ರೊಮಾನಿಯಾ ನಡುವೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಶಿಕ್ಷಣ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ 3 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ರೊಮಾನಿಯಾ ರಾಜಧಾನಿ ಬುಖಾರೆಸ್ಟ್ನಲ್ಲಿ ನಿನ್ನೆ ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ರೊಮಾನಿಯಾ ಅಧ್ಯಕ್ಷ ನಿಕುಶೋ ಡಾನ್ ಅವರ ನೇತೃತ್ವದಲ್ಲಿ ನಡೆದ ನಿಯೋಗ ಮಟ್ಟದ ಮಾತುಕತೆ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಮಾಡಲಾಯಿತು. ರಾಷ್ಟಪತಿಯವರು ಭಾರತ ಮತ್ತು ರೊಮಾನಿಯಾ ಕಳೆದ 7 ದಶಕಗಳಿಂದ ಪರಸ್ಪರ ನಂಬಿಕೆ, ಗೌರವ ಹಾಗೂ ಜನರ ನಡುವೆ ಬಲವಾದ ಬಾಂಧವ್ಯದ ಆಧಾರದ ಮೇಲೆ ನಿಕಟ ಮತ್ತು ದೀರ್ಘಕಾಲೀನ ಸ್ನೇಹ ಸಂಬಂಧವನ್ನು ಹೊಂದಿವೆ ಎಂದು ಹೇಳಿದ್ದಾರೆ. ಒಪ್ಪಂದಗಳಿಗೆ ಸಹಿ ಹಾಕಿದ ಬಳಿಕ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಹೆಚ್ಚಿನ ಮಹತ್ವಾಕಾಂಕ್ಷೆಯ ಗುರಿಗಳು, ಬಲವಾದ ಸಹಕಾರ ಮತ್ತು ಭವಿಷ್ಯದ ಹಂಚಿಕೆಯ ದೃಷ್ಟಿಕೋನದೊಂದಿಗೆ ಈ ಪಾಲುದಾರಿಕೆ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ರೊಮಾನಿಯಾ ಅಧ್ಯಕ್ಷರೊಂದಿಗೆ ನಡೆದ ಮಾತುಕತೆ ಅರ್ಥಪೂರ್ಣ ಮತ್ತು ಫಲಪ್ರದವಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಸಾಧಿಸಿರುವ ಪ್ರಗತಿಯ ಕುರಿತು ಪರಾಮರ್ಶೆ ನಡೆಸಲಾಗಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯವಹಾರಗಳನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಭಾರತ ಮತ್ತು ರೊಮಾನಿಯಾ ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಯುರೋಪಿಯನ್ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದವು ಕೈಗಾರಿಕೆಗಳು ಮತ್ತು ನುರಿತ ವೃತ್ತಿಪರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಕಲ್ಪಿಸಲಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಉತ್ಪಾದನೆ, ಔಷಧ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಕೃಷಿ ಉತ್ಪಾದನೆ, ರಸಗೊಬ್ಬರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಿಸಲು ಭಾರತ ಮತ್ತು ರೊಮಾನಿಯಾ ಒಪ್ಪಿಕೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹಾಗೂ ಸ್ವತಃ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ದಮನಕಾರಿ ನೀತಿಯನ್ನು ವಿಶ್ವಸಂಸ್ಥೆ ನಿರ್ಲಕ್ಷಿಸುತ್ತಿರುವುದಕ್ಕೆ ಭಾರತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚರ್ಚೆಯ ವೇಳೆ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಎತ್ತಿದಾಗ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತ್ಯುತ್ತರ ನೀಡಿದರು. ವಿಶ್ವದ ಇತರೆಡೆಗಳಲ್ಲಿ ನಡೆಯುವ ಬೆಳವಣಿಗೆಗಳನ್ನು ಖಂಡಿಸುವ ವಿಶ್ವಸಂಸ್ಥೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಳೆದ 8 ದಶಕಗಳಿಂದ ಮೂಲಭೂತ ಹಕ್ಕುಗಳು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಂಘಟನಾ ಸ್ವಾತಂತ್ರ್ಯವನ್ನು ಹತೋಟಿಗೆ ತರುತ್ತಿರುವುದನ್ನು ಕಣ್ಣೆತ್ತಿಯೂ ನೋಡದಿರುವುದು ನಿರಾಶಾದಾಯಕವಾಗಿದೆ ಎಂದರು. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಈಜಿಪ್ಟ್ನ ಹಬೀಬಾ ರಿಜ್ಕ್ ಅವರನ್ನು 11-5, 6-11, 11-9 ಸೆಟ್ಗಳಿಂದ ಮಣಿಸಿದ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಈ ಗೆಲುವಿನೊಂದಿಗೆ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿಗೆ ಸೆಮಿಫೈನಲ್ಸ್ ತಲುಪಿದ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಐತಿಹಾಸಿಕ ಸಾಧನೆಗೆ ಅನಾಹತ್ ಭಾಜನರಾಗಿದ್ದಾರೆ.

ಪ್ರಶಸ್ತಿ ಗೆಲ್ಲುವ ಹೆಚ್ಚಿನ ಆಟಗಾರ್ತಿಯಾಗಿ ಹೊರಹೊಮ್ಮಿರುವ ಅವರು ಭಾರತದ ಮೊದಲ ಜೂನಿಯರ್ ವಿಶ್ವ ಚಾಂಪಿಯನ್ ಆಗುವ ಗುರಿಯೊಂದಿಗೆ ಸೆಮಿಫೈನಲ್ಸ್ನಲ್ಲಿ ಈಜಿಪ್ಟ್ನ ಬಾಬ್ಸಮೆ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯವಹಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ ಸತತ 2ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಶುಕ್ರವಾರ. ಶುಕ್ರವಾರದ ವಿಶೇಷ ಕಾರ್ಯಕ್ರಮ ಸಿನಿಮಾ ಆಧಾರಿತ ರಸಪ್ರಶ್ನೆ ಕಾರ್ಯಕ್ರಮ ಹೌದು. ಈ ಕಾರ್ಯಕ್ರಮದಲ್ಲಿ ಸಿನಿಮಾಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತೀನಿ. ಅದಕ್ಕೆ ನೀವು ಸರಿಯಾದ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಮತ್ತೊಮ್ಮೆ 9483091029 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡಬೇಕು. ಹಾಗಾದರೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಇದೀಗ ಮೊದಲ ಪ್ರಶ್ನೆ ನಿಮಗಾಗಿ ಬರ್ತಾ ಇದೆ ಸಿದ್ಧರಾಗಿ. ಕನ್ನಡದ ಮೊದಲ ಚಿತ್ರ ಸತಿ ಸುಲೋಚನ ಹೌದಲ್ವಾ? ಆದರೆ ಕರ್ನಾಟಕದ ನೆಲದಲ್ಲೇ ಸಂಪೂರ್ಣವಾಗಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಯಾವುದು? ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಪ್ರಶ್ನೆಯನ್ನು. ನಿಮಗೆಲ್ಲ ಗೊತ್ತಿದೆ ಕನ್ನಡದ ಮೊದಲ ಚಿತ್ರ ಸತಿ ಸುಲೋಚನ ಅಂತ. ಆದರೆ ಕರ್ನಾಟಕದ ನೆಲದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಚಿತ್ರೀಕರಣಗೊಂಡಂತಹ ಮೊದಲ ಕನ್ನಡ ಸಿನಿಮಾ ಯಾವುದು? ಇದು ನಿಮ್ಮ ಪ್ರಶ್ನೆ. ಆದಷ್ಟು ಬೇಗ ಉತ್ತರವನ್ನು ಕಳಿಸ್ಕೊಡಿ. ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇದೆ. ಈಗ ಕೇಳಿ ಯಾರೇ ನೀನು ಚಲುವೆ ಚಿತ್ರದ ಗೀತೆಯನ್ನು. ಶ್ರೀನಿವಾಸ್ ಹಾಗೆ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

0: ಆತ್ಮೀಯ ಕೇಳುಗರೆ, ಸಿನಿಮಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ಈಗಾಗಲೇ ಪ್ರಶ್ನೆಯನ್ನು ಕೇಳಿದ್ದೆ. ಕನ್ನಡದ ಮೊದಲ ಚಿತ್ರ ಸತಿ ಸುಲೋಚನಾ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಕರ್ನಾಟಕದ ನೆಲದಲ್ಲೇ ಚಿತ್ರೀಕರಣಗೊಂಡಂತಹ ಮೊದಲ ಕನ್ನಡ ಸಿನಿಮಾ ಯಾವುದು ಅಂತ ಬಹುತೇಕರು ತಪ್ಪಾದ ಉತ್ತರವನ್ನೇ ಕಳಿಸಿಕೊಟ್ಟಿದ್ದೀರಿ. ಒಂದಿಬ್ಬರು ಮಾತ್ರ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಿ. ಶಂಕರ್ ಅವರು ಹಾಸನದಿಂದ ನಿಮ್ಮ ಉತ್ತರ ಸರಿ ಇದೆ. ಹಾಗೆಯೇ ಶ್ರೀನಿಧಿ ಅವರು ತುಮಕೂರಿನಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮ ಉತ್ತರ ಸರಿ ಇದೆ. ಇಬ್ಬರ ಉತ್ತರ ಮಾತ್ರ ಸರಿ ಇದೆ. ಬಹುತೇಕರು ತಪ್ಪು ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಿ. ಅಂದರೆ ಕನ್ನಡದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣಗೊಂಡ ಚಿತ್ರ ಅಂತ ಹೇಳ್ತಿಲ್ಲ, ನಾನು ಬೆಂಗಳೂರಿನಲ್ಲಿ ಅಂದರೆ ಕರ್ನಾಟಕದಲ್ಲೇ ನಿರ್ಮಾಣಗೊಂಡಂತಹ ಮೊದಲ ಚಿತ್ರ ಯಾವುದು ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂದರೆ, ಸರಿಯಾದ ಉತ್ತರ ಆಗಿತ್ತು ಸಂಸಾರ ನೌಕೆ. ಈ ಚಿತ್ರವನ್ನು ಬೆಂಗಳೂರಿನ ಮಲ್ಲೇಶ್ವರಂ ಮೈದಾನ ಹಾಗೆ ಸ್ಟುಡಿಯೋ ಒಂದರಲ್ಲಿ ಶೂಟ್ ಮಾಡಲಾಗಿತ್ತು. ಈ ಒಂದು ಚಿತ್ರದ ಇನ್ನೊಂದು ವಿಶೇಷತೆ ಏನು ಅಂದರೆ, ಇಡೀ ಒಂದು ದಕ್ಷಿಣ ಭಾರತದಲ್ಲಿ ನಿರ್ಮಾಣಗೊಂಡಂತಹ ಒಂದು ಮೊದಲ ಸಾಂಸಾರಿಕ ಚಿತ್ರ ಅನ್ನುವಂತಹ, ಸಾಮಾಜಿಕ ಚಿತ್ರ ಅನ್ನುವಂತಹ ಕೀರ್ತಿ ಸಹ ಈ ಒಂದು ಚಿತ್ರಕ್ಕಿದೆ. ಹಾಗೆಯೇ ತಮಿಳು ತೆಲುಗು ಭಾಷೆಗಳಲ್ಲೂ ನಿರ್ಮಾಣಗೊಳ್ತು ಈ ಒಂದು ಸಿನಿಮಾ. ಜೊತೆಗೆ ಈ ಒಂದು ಕನ್ನಡಿಗನೇ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದರು. ಸಂಸಾರ ನೌಕೆ ಕನ್ನಡಕ್ಕೆ ಮಾತ್ರವಲ್ಲ, ಇಡೀ ದಕ್ಷಿಣ ಭಾರತ ಚಿತ್ರೋದ್ಯಮಕ್ಕೆ, ಮೊದಲ ಸಾಮಾಜಿಕ ಚಿತ್ರ ಪರಂಪರೆಗೆ ಬುನಾದಿಯನ್ನು ಹಾಕಿದಂತಹ ಸಿನಿಮಾ ಇದಾಗಿತ್ತು. ಈಗ ನಾವು ಮುಂದಿನ ಪ್ರಶ್ನೆಯತ್ತ ಹೋಗೋಣ. ನಮ್ಮ ಈಗ ಎರಡನೇ ಪ್ರಶ್ನೆ ನಿಮಗಾಗಿ. ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಸ್ಟಿಲ್ ಛಾಯಾಗ್ರಾಹಕ ಆಗಿ ಕಾರ್ಯನಿರ್ವಹಿಸಿ ನಂತರ ಭಾರತೀಯ ಚಿತ್ರರಂಗ ಕಂಡ ಶ್ರೇಷ್ಠ ನಿರ್ದೇಶಕರಾಗಿ ಹೆಸರುವಾಸಿಯಾದ ವ್ಯಕ್ತಿ ಯಾರು? ಮತ್ತೊಮ್ಮೆ ನಿಮಗೆ ಪ್ರಶ್ನೆಯನ್ನು ಹೇಳ್ತಾ ಇದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಸ್ಟಿಲ್ ಛಾಯಾಗ್ರಾಹಕನಾಗಿ ಕಾರ್ಯನಿರ್ವಹಿಸಿ ನಂತರ ಭಾರತೀಯ ಚಿತ್ರರಂಗ ಕಂಡ ಶ್ರೇಷ್ಠ ನಿರ್ದೇಶಕರಾಗಿ ಹೆಸರುವಾಸಿಯಾದ ವ್ಯಕ್ತಿ ಯಾರು? ಬಹುತೇಕ ನಿಮಗೆಲ್ಲ ವ್ಯಕ್ತಿಯ ಹೆಸರು ಗೊತ್ತಿರುತ್ತೆ. ದಯಮಾಡಿ ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ಕಳಿಸಿಕೊಡಿ. ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇರುತ್ತೆ. ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9483091929 ಈ ಒಂದು ಸಂಖ್ಯೆಗೆ ಕಳುಹಿಸಿಕೊಡಿ. ಅದಕ್ಕೆ ಮುಂಚೆ ಈ ಒಂದು ಗೀತೆಯನ್ನು ಕೇಳ್ಕೊಂಬನ್ನಿ. ಗಂಡುಗಲಿ ಕುಮಾರರಾಮ ಚಿತ್ರದ ಗೀತೆ, ಮನು ಹಾಗೂ ಮಾಲತಿ ಅವರ ಧ್ವನಿಯಲ್ಲಿ, ಶ್ರೀರಂಗ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ಇರುವಂತಹ ಗೀತೆ ಇದು.
1: ಓಹೇ ಓಹೇ

ಆತ್ಮೀಯ ಕೇಳುಗರೆ, ಸಿನಿಮಾ ಆಧಾರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ಪ್ರಶ್ನೆಯನ್ನ ಕೇಳಿದೆ, ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಸ್ಟಿಲ್ ಛಾಯಾಗ್ರಾಹಕನಾಗಿ ಕಾರ್ಯನಿರ್ವಹಿಸಿ ಆ ನಂತರ ಭಾರತೀಯ ಚಿತ್ರರಂಗ ಕಂಡಂತಹ ಶ್ರೇಷ್ಠ ನಿರ್ದೇಶಕರಾಗಿ ಹೆಸರುವಾಸಿಯಾದಂತಹ ವ್ಯಕ್ತಿ ಯಾರು ಅಂತ ನಿಮ್ಮ ಉತ್ತರಗಳು ಬಂದಿವೆ. ಅನೇಕರು ಬೇರೆ ಬೇರೆ ಉತ್ತರಗಳನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರ ಕಳಿಸಿದವರ ಉತ್ತರಗಳನ್ನು ಹೆಸರನ್ನು ನಾನು ಹೇಳ್ತಾ ಹೋಗ್ತೀನಿ. ವಾಸುಕಿ ಅವರು ಸಾಗರದಿಂದ ತಮ್ಮ ಉತ್ತರವನ್ನು, ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಇನ್ನು ಯಾರ್ಯಾರು ಕಳಿಸ್ಕೊಟ್ಟಿದ್ದೀರಿ ಸರಿಯಾದ ಉತ್ತರಗಳನ್ನು ಅಂತ ನೋಡ್ತಾ ಹೋಗೋಣ. ನಾನು ಮುಂಚೆನೆ ಹೇಳಿದೆ, ನಿಮಗೆಲ್ಲ ಗೊತ್ತಿದೆ ಹೆಸರು ಅಂತ. ಮಾಕನೂರಿಂದ ಚನ್ನಗೌಡ ಅವರ ಉತ್ತರ ಸರಿಯಾಗಿದೆ. ಇನ್ನು ಅನೇಕರ ಉತ್ತರಗಳು ಬರ್ತಾ ಇದ್ದಾವೆ. ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿ ನಗರ ಬೆಂಗಳೂರಿನಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಹಾಗೆಯೇ ರಾಧಾ ಹಿರಿಯೂರಿನಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶ, ನಿಮ್ಮ ಉತ್ತರ ಸಹ ಸರಿ ಇದೆ. ಬಹುತೇಕರು ಅಂದರೆ ಬೇರೆ ಬೇರೆ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಿ, ಆದರೆ ನಿಮ್ಮ ಉತ್ತರಗಳು ಸರಿ ಇಲ್ಲ. ನೇತ್ರ ಕೆಂಗೇರಿಯಿಂದ ನಿಮ್ಮ ಉತ್ತರ ಸರಿ ಇದೆ. ಬಹುತೇಕರ ಉತ್ತರಗಳು ತಪ್ಪಾಗಿದ್ವು. ಇಂದು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಂತಹ ಕೇಳುಗರಿಗೆಲ್ಲ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಸರಿಯಾದ ಉತ್ತರ ಆಗಿತ್ತು ಪುಟ್ಟಣ್ಣ ಕಣಗಾಲ್ ಅವರು. ಹೌದು, ಇವರು ಬಿ ಆರ್ ಪಂತಲು ಅವರ ಕಂಪನಿಯಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಮತ್ತು ಸಹಾಯಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಕಾಲಿಟ್ಟರು. ಆ ನಂತರದಲ್ಲಿ ಅವರು ಭಾರತೀಯ ಚಿತ್ರರಂಗ ಕಂಡಂತಹ ಶ್ರೇಷ್ಠ ನಿರ್ದೇಶಕರಾಗಿ ರೂಪುಗೊಂಡರು. ಈಗ ನಿಮ್ಮ ಮುಂದಿನ ಪ್ರಶ್ನೆ. ಡಾಕ್ಟರ್ ರಾಜ್ಕುಮಾರ್ ಅವರು ತಾವೇ ಸ್ವತಃ ಹಿನ್ನೆಲೆ ಗಾಯಕರಾಗಿ ಪೂರ್ಣ ಪ್ರಮಾಣದ ಹಾಡನ್ನು ಮೊದಲ ಬಾರಿಗೆ ಹಾಡಿದ ಸಿನಿಮಾ ಯಾವುದು? ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪ್ರಶ್ನೆ ಏನಪ್ಪ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ತಾವೇ ಸ್ವತಃ ಹಿನ್ನೆಲೆ ಗಾಯಕರಾಗಿ ಪೂರ್ಣ ಪ್ರಮಾಣದ ಹಾಡನ್ನು ಮೊದಲ ಬಾರಿಗೆ ಹಾಡಿದ ಸಿನಿಮಾ ಯಾವುದು? ಇದು ಪ್ರಶ್ನೆ ಆಗಿದೆ. ನಿಮ್ಮ ಉತ್ತರಗಳು ಆದಷ್ಟು ಬೇಗ ಬರಲಿ. ಈಗ ನಿಮಗೆ ಒಂದು ಚಿತ್ರಗೀತೆಯ ಸಮಯಾವಕಾಶ ಇದೆ. ಈಗ ಕೇಳಿ ಸವಾರಿ ಚಿತ್ರದ ಗೀತೆಯನ್ನು. ಕಾರ್ತಿಕ್ ರಿಟಾ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿ ಅವರ ಸಂಗೀತವಿದೆ.

ಆತ್ಮೀಯ ಕೇಳಿದರೆ, ಸಿನಿಮಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ಪ್ರಶ್ನೆಯನ್ನು ಕೇಳಿದ್ದೆ, ಡಾಕ್ಟರ್ ರಾಜ್ಕುಮಾರ್ ಅವರು ತಾವೇ ಸ್ವತಃ ಹಿನ್ನೆಲೆ ಗಾಯಕರಾಗಿ ಪೂರ್ಣ ಪ್ರಮಾಣದ ಹಾಡನ್ನು ಮೊದಲ ಬಾರಿಗೆ ಹಾಡಿದ ಸಿನಿಮಾ ಯಾವುದು ಅಂತ. ನಿಮ್ಮ ಉತ್ತರಗಳು ಸಹ ನಮಗೆ ತಲುಪುವೆ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ ಅಂತ ನೋಡೋಣ. ನೇತ್ರ ಕಿಂಗೇರಿಯವರ ಉತ್ತರ ಸರಿಯಿದೆ. ಶ್ರೀಕಾಂತ್ ಗೋಡಕಿಂಡಿ ಧಾರವಾಡದಿಂದ ನಿಮ್ಮ ಉತ್ತರ ಸರಿಯಿದೆ. ಮಂಜುನಾಥ್ ಕೆ ನಿಮ್ಮ ಉತ್ತರ ಸರಿಯಿದೆ. ಹಾಗೆ ಶರತ್ ಹಾಗೂ ಪದ್ಮಜ ನಿಮ್ಮ ಉತ್ತರ ಸಹ ಸರಿಯಿದೆ. ಇನ್ನೂ ಅನೇಕರು ಉತ್ತರಗಳನ್ನು ಕಳಿಸಿಕೊಡ್ತಾ ಇದ್ದೀರಿ. ಲೀಲಾ ಬೇಗೂರು ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಅನೇಕರ ಉತ್ತರ ಬರ್ತಾ ಇದೆ. ಅಮರಾವತಿ ಹರಿಕುಮಾರ್ ಅವರ ಉತ್ತರ ಸಹ ಸರಿ ಇದೆ. ಇನ್ನು ಅನೇಕರ ಉತ್ತರಗಳು ಬರ್ತಿವೆ. ನೀವೆಲ್ಲ ತಪ್ಪು ತಿಳ್ಕೊಂಬಿಟ್ಟಿದ್ದೀರಿ. ಸಂಪತ್ತಿಗೆ ಸವಾಲ್ ಚಿತ್ರ ಅಲ್ಲ, ನೀವು ತಪ್ಪು ಉತ್ತರ ಹೇಳ್ತಾ ಇದ್ದೀರಿ. ಅನೇಕರು ಸಂಪತ್ತಿಗೆ ಸವಾಲ್ ಅನ್ನುವಂಥ ಚಿತ್ರದ ಹೆಸರನ್ನು ಕೊಟ್ಟಿದ್ದೀರಿ, ಆದರೆ ಆ ಚಿತ್ರವಲ್ಲ. ಇನ್ನೂ ಕೆಲವರು ಮಹಿಷಾಸುರ ಮರ್ದಿನಿ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಖಂಡಿತ ಆ ಚಿತ್ರ ಸಹ ಅಲ್ಲ. ಅವರು ಮೊದಲ ಬಾರಿಗೆ ಹಾಡಿದಂತಹ ಸಿನಿಮಾ ಹಾಗಾದರೆ ಯಾವುದಾಗಿತ್ತಪ್ಪ ಅಂತ ನೀವು ಕೇಳೋದಾದರೆ, ಅವರು ಮೊದಲ ಬಾರಿಗೆ ಹಾಡಿದಂತಹ ಚಿತ್ರದ ಹೆಸರಾಗಿತ್ತು ವಹಿಲೇಶ್ವರ. ಈ ಒಂದು ಚಿತ್ರದಲ್ಲಿ ಅವರು ಮೊದಲಿಗೆ ಓಂ ನಮಃ ಶಿವಾಯ ಚಿತ್ರದ ಗೀತೆಯನ್ನು ಅವರು ಹಾಡ್ತಾರೆ. ಸರಿಯಾದ ಉತ್ತರವನ್ನು

ನೀಡಿದಂತಹ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಚಪ್ಪಾಳೆ. ಈಗ ನಮ್ಮ ಮುಂದಿನ ಪ್ರಶ್ನೆಯತ್ತ ಹೋಗೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಪ್ರತಿಷ್ಠಿತ ಕೇನ್ಸ್ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡ ಮೊದಲ ಕನ್ನಡ ಸಿನಿಮಾ ಯಾವುದು? ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪ್ರಶ್ನೆ ಏನಪ್ಪ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಪ್ರತಿಷ್ಠಿತ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡ ಮೊದಲ ಕನ್ನಡ ಸಿನಿಮಾ ಯಾವುದು? ಇದು ನಿಮ್ಮ ಪ್ರಶ್ನೆ. ಸರಿಯಾದ ಉತ್ತರವನ್ನು ಆದಷ್ಟು ಬೇಗ ಕಳಿಸಿಕೊಡಿ, ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದ್ದೀನಿ. ಈಗ ಒಂದು ಗೀತೆಯನ್ನು ಪ್ರಸಾರವಾಗುತ್ತೆ, ಆ ನಂತರ ನಿಮ್ಮ ಉತ್ತರಗಳನ್ನು ನಾನು ತಗೋತೀನಿ. ಈಗ ಕೇಳಿ ಪಯಣ ಚಿತ್ರದ ಗೀತೆಯನ್ನು. ಸೋನು ನಿಗಮ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ನೀವು ಕೇಳ್ತಿರುವಂತಹ ಗೀತೆ H2O ಚಿತ್ರದ್ದು, ರಾಜೇಶ್ ಕೃಷ್ಣನ್ ಹಾಗೆ ಪ್ರತಿಮಾ ರಾವ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆಗೆ ಉಪೇಂದ್ರ ಅವರ ಸಾಹಿತ್ಯ ಹಾಗೆ ಸಾಧು ಕೋಕಿಲ್ ಅವರ ಸಂಗೀತವಿದೆ.

0: ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಪ್ರತಿಷ್ಠಿತ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡ ಮೊದಲ ಕನ್ನಡ ಸಿನಿಮಾ ಯಾವುದು ಅಂತ ನಿಮ್ಮ ಉತ್ತರಗಳು ನಮ್ಮನ್ನು ತಲುಪಿವೆ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ ಅಂತ ನೋಡೋಣ. ಸರಿಯಾದ ಉತ್ತರ ಕಳಿಸಿದ್ದಾರೆ ಉದಯ್ ಕರ್ಕೇರ, ಶ್ರೀಕಾಂತ್ ಗೋಡ್ಕಿಂಡಿ, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆ ಜಯಶ್ರೀ ಅವರು ರಾಜಾಜಿನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಉತ್ತರಗಳು ಸರಿಯಾಗಿವೆ. ಅನೇಕರು ತಪ್ಪಾದ ಉತ್ತರಗಳನ್ನೇ ಕಳಿಸ್ಕೊಟ್ಟಿದ್ದೀರಿ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂದರೆ, ಸರಿಯಾದ ಉತ್ತರ ಆಗಿತ್ತು ಸನ್ಫ್ಲವರ್ ದಿ ಫಾರೆಸ್ಟ್ ಅನ್ನುವಂತಹ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡಂತಹ ಮೊದಲ ಕನ್ನಡ ಸಿನಿಮಾವಾಗಿತ್ತು. ಇನ್ನು ನಿಮಗೀಗ ಐದನೇ ಪ್ರಶ್ನೆ ನಿಮಗಾಗಿ ನಾನು ಕೇಳ್ತಾ ಇದ್ದೀನಿ. ಶಂಕರ್ನಾಗ್ ಅಭಿನಯದ ಆಟೋ ರಾಜ ಚಿತ್ರ ನಿಮಗೆ ಗೊತ್ತೇ ಇರುತ್ತೆ. ಈ ಒಂದು ಚಿತ್ರ 1980 ಪ್ರದರ್ಶನ ಆಯಿತು. ಆದರೆ ಈ ಒಂದು ಸಿನಿಮಾದ ಕುರಿತಾದ ಒಂದು ಪ್ರಶ್ನೆ ನಿಮಗಾಗಿ ನಾನು ಕೇಳ್ತಾ ಇದ್ದೀನಿ. ಏನದು ಪ್ರಶ್ನೆ ಅಂದರೆ, ಈ ಒಂದು ಸಿನಿಮಾಗೆ ಸಂಗೀತ ನೀಡಿದವರು ಸಿ ಅಶ್ವಥ್ ಮತ್ತು ಎಲ್ ವೈದ್ಯನಾಥನ್. ಈ ಚಿತ್ರದ ಸೂಪರ್ ಹಿಟ್ ಹಾಡಾದಂತಹ ನನ್ನಾಸೆಯ ಹೂವೆ ಹಾಡನ್ನು ಹಾಡಿದ ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಯಾರು? ಶಂಕರ್ನಾಗ್ ಅಭಿನಯದ ಆಟೋ ರಾಜ ಸಿನಿಮಾಗೆ ಸಂಗೀತ ನೀಡಿದವರು ಸಿ ಅಶ್ವಥ್ ಮತ್ತು ಎಲ್ ವೈದ್ಯನಾಥ್. ಈ ಚಿತ್ರದ ಸೂಪರ್ ಹಿಟ್ ಹಾಡಾದಂತಹ ನನ್ನಾಸೆಯ ಹೂವೆ ಹಾಡನ್ನು ಹಾಡಿದಂತಹ ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಯಾರು? ನಿಮಗೆ ಈ ಒಂದು ಗೀತೆಯನ್ನು, ಈ ಒಂದು ಉತ್ತರವನ್ನು ಹೇಳಲಿಕ್ಕೆ ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇದೆ. ಈಗ ಕೇಳಿ ನೆನಪಿರಲಿ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಹಂಸಲೇಖ ಅವರ ಸಂಗೀತವಿದೆ.
1: ಅರೆ ಯಾರ್ರೀ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ.

ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನು ಕೇಳಿದ್ದೆ, ಶಂಕರ್ನಾಗ್ ಅಭಿನಯದ ಆಟೋರಾಜ ಚಿತ್ರದ ನನ್ನಾಸೆಯ ಹಣ್ಣಾಗಿ ಒಂದು ಹಾಡನ್ನು ಹಾಡಿದಂತಹ ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಯಾರು ಅಂತ ಅನೇಕರು ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದೀರಿ ನೋಡೋಣ. ಪೂರ್ಣಿಮಾ ಮೇಸ್ತ್ರಿ ಅವರ ಉತ್ತರ ಸರಿಯಿದೆ, ಪುಷ್ಪಾ ಶಾನುಭೋಗ ಅವರು ಗದಗದಿಂದ, ಹಾಗೆ ರಾಜಶೇಖರ್ ಪಾವನಾಳ ಅವರ ಉತ್ತರ ಸರಿಯಿದೆ, ಇನ್ನು ಎಸ್ ಎಂ ಶೋಭಾ ಅವರು ಹಾಸನಿಂದ ನಿಮ್ಮ ಉತ್ತರ ಸಹ ಸರಿಯಿದೆ, ದೇವಿ ಸಿಂಗ್ ಸರೋಜಾ ಸಿಂಗ್ ನಿಮ್ಮ ಉತ್ತರ ಸರಿಯಿದೆ, ಇನ್ನು ನೇತ್ರ ಕೆಂಗೇರಿ ನಿಮ್ಮ ಉತ್ತರ ಸಹ ಸರಿ ಇದೆ, ರಾಧಾ ಹಿರಿಯಣ್ಣ ನಿಮ್ಮ ಉತ್ತರ ಸಹ ಸರಿ ಇದೆ, ಬಸವರಾಜ ಕೋಳಕ್ಕಿ, ಇನ್ನು ರೋಹಿಣಿ ಅವರು ತಾಗುಣಿಯಿಂದ ಉತ್ತರ ಸರಿ ಇದೆ ನಿಮ್ಮ ಉತ್ತರ, ಹಾಗೆಯೇ ಇಂದಿರಾ ಅವರು ಹೈದರಾಬಾದಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಿಮ್ಮ ಉತ್ತರ ಸಹ ಸರಿ ಇದೆ, ಆರ್ ಗಣೇಶ್ ಅವರು ಫಿನ್ಲ್ಯಾಂಡ್ನಿಂದ ನಿಮ್ಮ ಉತ್ತರ ಸರಿ ಇದೆ, ಇನ್ನು ಪದ್ಮಜಾ ಬಿಡೆ ಹಂಪಿನಗರದಿಂದ ನಿಮ್ಮ ಉತ್ತರ ಸರಿ ಇದೆ, ಹಾಗೆಯೇ ಇನ್ನು ಅನೇಕರ ಉತ್ತರಗಳು ನಮ್ಮನ್ನು ತಲುಪ್ತಾ ಇದ್ದಾವೆ. ಶ್ರೀಕಾಂತ್ ಗೋಡ್ಖಿಂಡಿ ಧಾರವಾಡದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ, ಹರಿಹರನ್ ವಿಜ್ಞಾನ ನಗರ ನಿಮ್ಮ ಉತ್ತರ ಸಹ ಸರಿ ಇದೆ, ಧಾರವಾಡದಿಂದ ರೇಖಾ ನಿಮ್ಮ ಉತ್ತರ ಸರಿ ಇದೆ, ಇನ್ನು ಅನೇಕರ ಉತ್ತರಗಳು ಬರ್ತಾ ಇದ್ದಾವೆ. ಖಂಡಿತ ಬಹುತೇಕರು ಮಂಜುಶ್ರೀ ಅವರ ಉತ್ತರ ಸರಿ ಇದೆ, ಚೈತ್ರ ಡಿ ಎಂ ನಿಮ್ಮ ಉತ್ತರ ಸಹ ಸರಿ ಇದೆ, ಜಮಖಂಡಿ ವಿಶ್ವ ಇಮ್ಮಡಿ ನಿಮ್ಮ ಉತ್ತರ ಸರಿ ಇದೆ, ಹಾಗೆ ನಂದಕಿಶೋರ್ ನಿಮ್ಮ ಉತ್ತರ ಸರಿ ಇದೆ, ಸುಮಾ ಚಿಕ್ಕಮಗಳೂರು ನಿಮ್ಮ ಉತ್ತರ ಸಹ ಸರಿ ಇದೆ. ಖಂಡಿತ ನಿಮ್ಮೆಲ್ಲರ ಉತ್ತರಗಳಿಗೆ ಧನ್ಯವಾದ. ಸರಿಯಾದ ಉತ್ತರ ನೀಡಿದವರಿಗೆ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆ ಕೊಡಬೇಕಿತ್ತು, ಆದರೆ ಸಮಯ ಆಗಲೇ 2 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಹಾಡು ಕೇಳ್ಕೊಂಡು ಬಂದ್ವಿ. ನಮ್ಮ ಸಂಧ್ಯಾ ಮೋಹನ್ ಅವರು ಹಾಗೆ ಪತ್ರದಲ್ಲಿ ಮುಂದುವರೆದು ಹೇಳ್ತಾ ಇದ್ದಾರೆ, ಆದಿತ್ಯವಾರ ಇವಾಗ ನಾವೇನು ಭಾನುವಾರದ ದಿನ ಮಧ್ಯಾಹ್ನ 12:05 ಮಕ್ಕಳಿಗೋಸ್ಕರ ಫೋನಿನ ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ,
1: ಕರಿಗೊಂದು ಹಾಡು,
0: ಇದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ. ಮಕ್ಕಳಲ್ಲಿ ಬೇರೆಯವ್ರ ಜೊತೆಗೆ ಮಾತಾಡುವಂತ ಧೈರ್ಯ ಬರುತ್ತೆ, ಮಕ್ಕಳ ಮನಸ್ಸಿನ ಭಾವನೆಯನ್ನ ವ್ಯಕ್ತಪಡಿಸೋದಕ್ಕೆ ಸಹಾಯ ಆಗುತ್ತೆ. ಪೋಷಕರು ಮಕ್ಕಳಿಗೆ ಹೇಳ್ಕೊಡ್ಬಾರ್ದು ಅಂದ್ರೆ ಮಕ್ಕಳೇ ಮಾತಾಡೋದಕ್ಕೆ ಬಿಡಬೇಕು ಅಂತ ಹೇಳಿ ನೀವು ಎಷ್ಟೊಂದ್ಸಲ ನಾವು ಕೇಳಿಸ್ಕೊಳ್ತಾ ಇರ್ತೀವಿ, ಎರಡೆರಡು ವಾಯ್ಸ್ ಬರ್ತಾ ಇರುತ್ತೆ ಮಕ್ಕಳಿಗೆ, ಹಂಗ ಹೇಳು ಹಿಂಗ ಹೇಳು ಹೇಳ್ತಾ ಇರ್ತಾರೆ. ಆತರ ಎಲ್ಲ ಮಾಡೋದ್ ಬೇಡ, ಯಾಕೆಂದ್ರೆ ಮೊದ್ಲು ಮೊದ್ಲು ತಪ್ಪು ಮಾತಾಡಿದ್ರು ಕೂಡ ಆಮೇಲೆ ಆಮೇಲೆ ಮಾತಾಡ್ತಾ ಮಾತಾಡ್ತಾ ಮಕ್ಕಳಿಗೆ ರೂಢಿ ಆಗುತ್ತೆ, ಧೈರ್ಯ ಬರುತ್ತೆ, ಅವ್ರ ಮುಂದೆ ಸರಿಯಾಗಿ ಮಾತಾಡ್ತಾರೆ. ಒಂದ್ ವೇಳೆ ಏನಾದ್ರು ಹೇಳ್ಕೊಡ್ಬೇಕು ಅಂತಿದ್ರೆ ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಮೊದ್ಲೇ ಹೇಳ್ಕೊಡ್ಬಹುದು,
1: ಹೇಳಿ ಅವ್ರಿಗೆ ತಯಾರು ಮಾಡಿರ್ಬೇಕು,
0: ಮಾಡಿರ್ಬೇಕು ಅಂತೆಲ್ಲ ಹೇಳಿ.
1: ನೋಡಿ, ಮಕ್ಕಳಂದ್ರೆ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋದು ಇವ್ರಿಗೆ ಏನು ಗೊತ್ತಾಗಲ್ಲ, ಏನು ಗೊತ್ತಿಲ್ಲ, ನಮ್ಗೆಲ್ಲ ಗೊತ್ತು
0: ಹೌದು
1: ಅಂತೇಳಿ ನಾವೇನೇನೋ ನಾವು ಪ್ರಯತ್ನ ಮಾಡಿ ಅವ್ರಿಗೆ ತಿದ್ದಕ್ಕೆ ಹೇಳಕ್ಕೆ ಪದೇ ಪದೇ ಹೋಗ್ತಾ ಇರ್ತೀವಿ. ಆದ್ರೆ ಅವರಲ್ಲಿ ಕೂಡ ಏನೋ ಒಂದು ಪ್ರತಿಭೆ ಇರುತ್ತೆ, ಅವ್ರಿಗೂ ಏನೋ ಒಂದು ಹೇಳೋದಿರುತ್ತೆ, ಅವರ ಆವ ಭಾವ ಮಕ್ಕಳ ಮನಸ್ಸು ಮುಗ್ಧ ಮನಸ್ಸು ಹೇಗಿರುತ್ತೆ ಅಂತೇಳಿ ನಮ್ಗೆ ಗೊತ್ತಿದೆ. ಅವರ ಒಂದು ಭಾವನೆಗಳಿಗೆ ತಕ್ಕ ಹಾಗೆ ಅವರ ಒಂದು ಮಟ್ಟದಲ್ಲಿ ಅವ್ರು ಮಾತಾಡ್ತಾರೆ, ಅದೇ ಚಂದ, ಅದನ್ನ ನಾವು ಮ್ಯಾನಿಪುಲೇಟ್ ಮಾಡಬಾರ್ದು.
0: ಕರೆಕ್ಟ್, ಆ ಮುಗ್ಧತೆ ಹಾಗೆ ಸಹಜವಾಗಿ ಬಂದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ನಿಜ, ಮಗುಗೆ ನಾವು ಮೊದ್ಲೇ ಹೇಳ್ಕೊಡ್ಬೇಕು ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು, ನಾಲ್ಕು ಒಳ್ಳೆ ಮಾತಾಡ್ಬೇಕು, ನಿನ್ಗೇನ್ ಗೊತ್ತಿದ್ಯೋ ಅದನ್ನ ಧೈರ್ಯವಾಗಿ ಹೇಳು ಅಂತ ಹೇಳಿ ಬಿಟ್ಬಿಡ್ಬೇಕು. ಗುಸು ಗುಸು ಅಂತ, ಓ ನಮಸ್ಕಾರ ಅನ್ನೋ, ಊಟ ಆಯ್ತಾ ಅನ್ನೋ, ತಿಂಡಿ ಆಯ್ತಾ ಅನ್ನೋ, ಆ ತರದ್ದೆಲ್ಲ ಹೇಳ್ಕೊಡೋದ್ರಲ್ಲಿ ಉಪಯೋಗನೇ ಇಲ್ಲ ನಾವು ನಮ್ಮ ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡೋದ್ರಲ್ಲಿ.
1: ಇನ್ನ ಅದ್ರ ಬದಲಾಗಿ ಆದಷ್ಟು ರೇಡಿಯೋನ ಕೇಳಿ ಅಂತ ಹೇಳ್ಬೇಕು ಅವ್ರಿಗೆ.
0: ಕರೆಕ್ಟ್,
1: ಯಾಕಂದ್ರೆ ಅವ್ರು ಮಾತಾಡುವುದು ಶೈಲಿ, ಯಾವ ಭಾಷೆ ಶುದ್ಧತೆ ಎಲ್ಲ ಅವ್ರಿಗೆ ಒಂಥರ ಮಾತಾಡಕ್ಕೆ ಸ್ಥೈರ್ಯ ಬರುತ್ತೆ, ಧೈರ್ಯ ಬರುತ್ತೆ.
0: ಆಮೇಲೆ ಕೃಷ್ಣಪ್ಪ ಅವರೇ, ನಾವು ಮಕ್ಕಳು ತುಂಬಾ ಧೈರ್ಯ, ಮಕ್ಕಳಾಗಿದ್ದಾಗ ಧೈರ್ಯ ಇರುತ್ತೆ, ಯಾಕಂದ್ರೆ ಅದನ್ನು ಮುಚ್ಚಿಟ್ಕೊಳ್ಳಲ್ಲ, ಏನ್ ನೋಡ್ತಾರೋ ಅದನ್ನ ಹೇಳ್ಬಿಡ್ತಾರೆ, ಅವ್ರಿಗೆ ಏನ್ ಗೊತ್ತಿರುತ್ತೋ ಅದನ್ನ ಎಲ್ಲರ ಎದುರುಗಡೆ ಹೇಳ್ಬಿಡ್ತಾರೆ,
1: ಮುಚ್ಚುಮರೆಯಿಂದ ಹೇಳ್ತಾರೆ.
0: ಹೌದು, ಹಾಗಾಗಿ ಅದು ಬೇರೆ ಬೇರೆ ರೀತಿಯ ಒಳನೋಟಗಳನ್ನ ಒಂಥರ ಇನ್ಸೈಟ್ಸ್ ಕೊಡುತ್ತೆ ನಮ್ಗೆ. ಅಪ್ಪ ಅಮ್ಮನ್ಗೆ ಮಗು ಡಾಕ್ಟರ್ ಆಗ್ಬೇಕು ಅಂತಿದ್ರೆ ಇವನಿಗೆ ಟೀಚರ್ ಆಗ್ಬೇಕು ಅಂತಿರುತ್ತೆ, ನೀನೇನಾಗ್ತೀಯ ಅಂದ್ರೆ ಟೀಚರ್ ಅಂದ್ಬಿಡ್ತಾನೆ, ಏ ಇಲ್ಲ ಇಲ್ಲ ಡಾಕ್ಟರ್ ಅಂತ ಹೇಳು ಅಂತ ಹೇಳ್ಕೊಡ್ತಾರೆ, ಆಯ್ತಾ. ಮತ್ತೆ ಇವನಿಗೆ ಪೊಲೀಸ್ ಆಗ್ಬೇಕು ಅಂತಿರುತ್ತೆ, ಇವರು ಇಲ್ಲ ನೀನ್ ಡಾಕ್ಟರ್ ಆಗ್ತೀನಿ ಅಂತ ಹೇಳು ಅಂತ ಹೇಳ್ತಾರೆ. ಅಂದ್ರೆ ಮಕ್ಕಳು ಅಂದ್ರೆ ಹಂಗೇನೆ, ಅವರು ಒಂದು ಹಸಿ ಗೋಡೆ ಇದ್ದ ಹಾಗೆ ಏನ್ ಬೇಕಾದ್ರೂ ಹೇಳ್ಬಹುದು. ಮಕ್ಕಳಿಗೆ ಒಳ್ಳೇದನ್ನ ನಾವು ಹೇಗೆ ಹೇಳ್ತೀವಿ, ಹೇಗೆ ತಗೊಂಡು ಹೋಗ್ತೀವಿ, ಅದ್ರ ಮೇಲೆ ಇರುತ್ತೆ. ನೀವಂದಂಗೆ ಮಕ್ಕಳು ತುಂಬಾ ಸ್ಮಾರ್ಟ್ ನಾವು ಅನ್ಕೊಳಕ್ ಸಾಧ್ಯನೇ ಇಲ್ಲ, ನಮ್ಗೆ ಮಾತ್ರ ಎಲ್ಲ ಗೊತ್ತು, ಮಕ್ಕಳಿಗೆ ಏನೋ ಗೊತ್ತಿಲ್ಲ ಅಂತ ಹೇಳಿ. ಹಂಗಾಗಿ ಭಾನುವಾರದ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳೋಗ್ರು ಕೂಡ ಕಾರ್ಯಕ್ರಮಕ್ಕೆ ಮೊದಲೇ ಮಕ್ಕಳನ್ನ ತಯಾರು ಮಾಡಿ ಬಿಡಬಹುದು, ನೀವು ಹಿಂಗೆ ಮಾತಾಡಿ ಇಂತಿಂತ ವಿಷಯ ಅಂತ ಹೇಳಿ. ಅಥವಾ ಕಾರ್ಯಕ್ರಮ ಮುಗಿದ್ಮೇಲೂ ಕೂಡ ಯಾರ್ಯಾರು ಹೇಗೆ ಮಾತಾಡಿದ್ರು ಅನ್ನೋದನ್ನು ಕೇಳಿಸ್ಕೊಂಡು ಕೂಡ ಮಕ್ಕಳಿಗೆ ಒಂದಿಷ್ಟು ತಯಾರಿಯನ್ನ ಮಾಡಿಕೊಡ್ಬಹುದು. ಅದ್ರ ಬದಲಾಗಿ ಮೊಬೈಲ್ ಅಲ್ಲಿ ಅಥವಾ ಫೋನ್ನಲ್ಲಿ ಮಾತಾಡ್ಬೇಕಾದ್ರೆ ಎರಡೆರಡು ವಾಯ್ಸ್ ಬಂದು ಯಾವುದೂ ಕ್ಲಿಯರ್ ಆಗಿ ಕೇಳಿಸಲ್ಲ, ಆ ತರ ಆಗುತ್ತೆ. ಜೊತೆಗೆ ನೀವು ಗಮನಿಸಿದ್ದೀರಾ, ಎಷ್ಟೋ ಸಲ ಮಕ್ಕಳು ಕೇಳುವಂತ ಹಾಡುಗಳು ಮಕ್ಕಳ ಹಾಡುಗಳಾಗಿರಲ್ಲ.
1: ಹೌದು ಹೌದು, ಅಂದ್ರೆ ಇವ್ರು ಹೇಳ್ಕೊಟ್ಟ ಹಾಡುಗಳೇ,
0: ಅದು ಕೂಡ ತಪ್ಪು, ಆ ತರನು ಮಾಡಬಾರ್ದು. ಯಾವ್ದ ಮಗುಗೆ ಇಷ್ಟ ಆಗುತ್ತೋ ಅದನ್ನ ಕೇಳಿ ಬಿಡಿ, ಅದ್ರಲ್ಲಿ ಏನ್ ತಪ್ಪಿದೆ? ಅಪ್ಪ ಅಮ್ಮ ನಾವು ದಿನ ಮಾತಾಡಕ್ ಆಗಲ್ಲ ಅಂದ್ಬಿಟ್ಟು ಅವ್ರ ಮಕ್ಳ ಕಡೆಯಿಂದ ಮಾತಾಡಿಸಿ ಇಂಥದ್ದೇ ಹಾಡು ಕೇಳು ಅಂತ ಹೇಳೋದು, ಮಕ್ಕಳು ಬಾಯಲ್ಲಿ ಅಂತ ಹಾಡುಗಳನ್ನ ಕೇಳಿಸೋದೇ ತಪ್ಪು.
1: ದಯವಿಟ್ಟು ಅವ್ರನ್ನ ಸ್ವಇಚ್ಛೆಯಿಂದ ಮಾತಾಡಿ.
0: ಮಕ್ಕಳು ಒಂದು ಪದ್ಯ ಹೇಳ್ಬಹುದು, ಒಂದು ಕತೆ ಹೇಳ್ಬಹುದು, ಒಗಟು ಹೇಳ್ಬಹುದು, ಒಗಟುಗಳನ್ನ ಹೇಳ್ಬಹುದು, ಯಾವ್ದಾದ್ರು ಒಂದ್ ನಾಲ್ಕು ಸಾಲು ಹೇಳ್ಬಹುದು,
1: ಆಧುನಿಕ ವಿದ್ಯಮಾನಗಳ ಬಗ್ಗೆ ಮಾತಾಡಬಹುದು.
0: ಅದ್ರ ಬದಲಾಗಿ ಇವ್ರು ಬರೀ ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ, ನನ್ಗೆ ಈ ತರದೊಂದು ಹಾಡು ಹಾಕಿ ಅನ್ನೋದ್ರ ಬದಲಾಗಿ ಕಾರ್ಯಕ್ರಮದ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು.
1: ಹಾಡನ್ನ ಅವರೇ ಹಾಡ್ಲಿ, ಅವ್ರ ಬಾಯಿಂದ
0: ಕವಿಗಳು ಎಷ್ಟು ಚೆನ್ನಾಗಿರೋ ಹಾಡುಗಳೆಲ್ಲ ಬರೆದಿದ್ದಾರೆ ಮಕ್ಕಳಿಗೋಸ್ಕರ ಅಲ್ವಾ, ಅದನ್ನು ಕೂಡ ಹೇಳುವಂತ ಪ್ರಯತ್ನ ಮಾಡಬಹುದು ಅಂತಾನೆ ಸಂಧ್ಯಾ ಮೋಹನ್ ಅವರು ಹೇಳ್ತಾ ಇದಾರೆ. ಕೆಲವು ಮಕ್ಕಳಂತೂ ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ಅವ್ರು ಅದನ್ನೇ ಹೇಳ್ತಾ ಇದಾರೆ ನೋಡಿ, ಅವ್ರು ಕೇಳಕ್ ಇಷ್ಟ ಪಡುವಂತ ಹಾಡುಗಳು ಮಾತ್ರ ಪೋಷಕರ ಇಚ್ಛೆಯದ್ದು ಅಂತ ಅನ್ಸುತ್ತೆ ಅಂತ. ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ, ಏನ್ ಇಷ್ಟೆಲ್ಲ ನಾನು ಪತ್ರದಲ್ಲಿ ಹೇಳಿದ್ದೀನಿ, ತುಂಬಾ ದೊಡ್ಡದಾಗಿ ಬರೆದ್ಬಿಟ್ಟಿದ್ದೀನಿ ಪತ್ರನ, ಸೊಟ್ಟಂಪಟ್ಟ ಎಲ್ಲ ಆಗಿದೆ, ತುಂಬಾ ವರ್ಷ ಆಯ್ತು ಬರೆದಿರ್ಲಿಲ್ಲ, ಅಕ್ಷರಗಳೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದೆ, ದಯವಿಟ್ಟು ಕ್ಷಮೆ ಇರಲಿ. ಇಂತಿ ನಿಮ್ಮ ನಿಲಯದ ಅಭಿಮಾನಿ ಸಂಧ್ಯಾ ಮೋಹನ್, ರಾಮಮೂರ್ತಿ ನಗರ ಅಂತ ಚಂದದ ಪತ್ರ ಬರೆದು ಕೊಟ್ಬಿಟ್ಟಿದ್ದಾರೆ ನಮ್ಮ ಸಂಧ್ಯಾ ಮೋಹನ್.
1: ಆಕಾಶವಾಣಿ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬಾ ಧನ್ಯವಾದಗಳನ್ನು ತಿಳಿಸೋಣ.
0: ನಾವೆಲ್ಲ ಕ್ಲೀನ್ ಬೋಲ್ಡ್ ಆಗ್ಬಿಟ್ಟಿದೀವಿ ಸಂಧ್ಯಾ ಮೋಹನ್ ಅವರೇ ನಿಮ್ಮ ಪತ್ರಕ್ಕೆ.
1: ನಿಜವಾಗ್ಲೂ ಅವ್ರು ಸೊಟ್ಟಪಟ್ಟ ಏನಿಲ್ಲ, ತುಂಬಾ ಮುದ್ದಾಗಿ ತುಂಬಾ ಗುಂಡುಗುಂಡಾಗಿ ಬರೆದು ಕಳಿಸಿದ್ದಾರೆ. ಅವರ ಪತ್ರಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸೋಣ.
0: ನಿಜವಾಗ್ಲೂ ಧನ್ಯವಾದ ಹೇಳೋಣ.
2: ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಮ್ಮ ಮಾತು ಪತ್ರ ಹಾಗೂ ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ ಕೇಳಿದಿರಿ. ಪ್ರಸ್ತುತಿ ಚಂದು, ಕೆವಿ ಕೃಷ್ಣಪ್ಪ.
3: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
4: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
3: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
4: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನನೂ ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗ್ಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಆರನೇ ತರಗತಿಯಿಂದಲೇ ಕೃತಕ ಬುದ್ಧಿಮತ್ತೆ ಪಠ್ಯಕ್ರಮದಲ್ಲಿ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ರಾಜ್ಯದ ಬೆಳವಣಿಗೆ ರೂಪಿಸುವಲ್ಲಿ ಸರ್ಕಾರದೊಂದಿಗೆ ಪಾಲುದಾರರಾಗುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯ ಅಂಗವಾಗಿ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುದಾರ್ ಶಾ ಸೇರಿದಂತೆ ಹಲವು ಉದ್ಯಮಿಗಳೊಂದಿಗೆ ಇಂದು ಉಪಹಾರ ಸಭೆ ನಡೆಸಿದ ಅವರು, ಬೆಂಗಳೂರನ್ನು ಭಾರತದ ತಂತ್ರಜ್ಞಾನ ರಾಜಧಾನಿಯನ್ನಾಗಿ ಮಾಡಿದ ಹೆಗ್ಗಳಿಕೆಗೆ ಜನರು ಹಾಗೂ ಕಂಪನಿಗಳಿಗೆ ಸಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಆರ್ಥಿಕ ಸಾಧನೆಯನ್ನು ಪ್ರಸ್ತಾಪಿಸಿದ ಅವರು, ಪ್ರಸ್ತುತ ಸಾಫ್ಟ್ವೇರ್ ರಫ್ತು 4.36 ಲಕ್ಷ ಕೋಟಿಯಷ್ಟಿದೆ. ಈ ವರ್ಷ ಅದು 5.5 ಲಕ್ಷ ಕೋಟಿ ಮುಟ್ಟುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಿಯಾಂಡ್ ಬೆಂಗಳೂರು ಮೂಲಕ ರಾಜ್ಯದ ಇತರೆ ನಗರಗಳಿಗೆ ಉದ್ಯಮಗಳನ್ನು ವಿಸ್ತರಿಸಿ ಕೇವಲ $0.5 ವೆಚ್ಚ ಮಾಡುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಕ್ವಾಂಟಮ್ ನೀತಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಎಂದು, ಕೃತಕ ಬುದ್ದಿಮತ್ತೆ, ರೋಬೋಟಿಕ್ಸ್, ಸುಸ್ಥಿರ ಮೂಲಸೌಕರ್ಯ ಮುಂದಿನ ಗುರಿಯಾಗಿದ್ದು ಈ ಕ್ಷೇತ್ರಗಳು ಮುಂದಿನ ದಶಕಗಳ ಕಾಲ ಆಳಲಿವೆ ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಆರನೇ ತರಗತಿಯಿಂದಲೇ ಮಕ್ಕಳು ಕೃತಕ ಬುದ್ದಿಮತ್ತೆಯನ್ನು ಪಠ್ಯಕ್ರಮದ ಭಾಗವಾಗಿ ಕಲಿಯಲಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಉದ್ಯಮಿಗಳಾದ ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಂಜುದಾ ಶಾ, ಉದ್ಯಮಿ ಕ್ರಿಸ್ ಗೋಪಾಲನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹೆದ್ದಾರಿ ರಾಜ್ಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವ ಗ್ರಾನೈಟ್, ಮಾರ್ಬಲ್ ಮಾರಾಟ, ತಾತ್ಕಾಲಿಕ ಮಳಿಗೆಗಳು, ಡಾಬಾಗಳು, ಹೋಟೆಲ್ ಇತ್ಯಾದಿಗಳಿಗೆ ನಿಯಮಾನುಸಾರ ಶುಲ್ಕ ತೆರಿಗೆ ವಿಧಿಸಲು ಸಮಿತಿ ರಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು, ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಭೂಮಿಯಲ್ಲಿ ಹೋಟೆಲ್, ಡಾಬಾ, ಅಂಗಡಿ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಪಂಚಾಯಿತಿಗಳಿಗೆ ಸೂಕ್ತ ಆದಾಯ ಬರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸಚಿವರು ಶುಲ್ಕ ವಿಧಿಸುವ ಬಗ್ಗೆ ನಿರ್ದೇಶನ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಯಕಟ್ಟಿನ ಜಾಗಗಳಲ್ಲಿ ಬೃಹತ್ ಫಲಕಗಳನ್ನು ಹಾಕಿ ಜಾಹೀರಾತುಗಳನ್ನು ಪ್ರದರ್ಶಿಸಲಾಗುತ್ತಿದೆ. ಮನೆಗಳಿಗೂ ಬಣ್ಣ ಬಳಿದು ಜಾಹೀರಾತು ಪ್ರದರ್ಶಿಸಲಾಗುತ್ತಿದೆ. ಆದರೆ ವಾಣಿಜ್ಯ ವಹಿವಾಟು ನಡೆಯುವ ಈ ಎಲ್ಲಾ ಪ್ರದೇಶ ವಾಣಿಜ್ಯ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿರುವುದಿಲ್ಲ. ಈ ನಿಟ್ಟಿನಲ್ಲಿ ಸಮಿತಿ ರಚಿಸಿ ವರದಿ ಪಡೆದು ವಾಣಿಜ್ಯ ವಹಿವಾಟು ಮತ್ತು ಜಾಹೀರಾತು ಪ್ರದರ್ಶನದ ಭೂಮಿಗೆ ಶುಲ್ಕ ವಿಧಿಸಲು ನಿಯಮ ರೂಪಿಸುವಂತೆ ಸೂಚನೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ಬೆಂಗಳೂರಿನ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್, ವಾರ್ತಾ ಇಲಾಖೆ ಆಯುಕ್ತ ಎಂಎನ್ ಅನುಚೇತ್, ಸಂಸ್ಥೆಯ ನಿರ್ದೇಶಕ ಬಸವರಾಜ್ ಮೊದಲಾದವರು ಹಾಜರಿದ್ದರು. ಈ ತರಬೇತಿ ಶಾಲೆಯಲ್ಲಿ ಒಬ್ಬರು ಮುಖ್ಯ ವಿಮಾನ ಬೋಧಕರು, ಇಬ್ಬರು ವಿಮಾನ ಬೋಧಕರನ್ನು ನೇಮಿಸಲಾಗಿದೆ. ಒಟ್ಟು 5 ವಿಮಾನಗಳಿದ್ದು 3 ವಿಮಾನಗಳು ಹಾರಾಟ ಸ್ಥಿತಿಯಲ್ಲಿದೆ. ಈ ಹಿಂದೆ ನಡೆಯುತ್ತಿದ್ದ ಪಿಪಿಎಲ್, ಸಿಪಿಎಲ್ ಮಲ್ಟಿ ಎಂಜಿನ್ ಎಂಡೋಸ್ಮೆಂಟ್ ತರಬೇತಿಯನ್ನು ಮುಂದುವರಿಸಲಾಗುವುದು ಎಂದು ಬಳಿಕ ಪತ್ರಿಕಾ ಪ್ರಕಟಣೆ ಮೂಲಕ ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಈ ಸಂಸ್ಥೆ ಒಟ್ಟು 30 ವಿದ್ಯಾರ್ಥಿಗಳ ತರಬೇತಿ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸುವ ವೇಳೆ ಹಲ್ಲೆಗೆ ಒಳಗಾದ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳನ್ನು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಭೈರೇಗೌಡ ವಿಕಾಸಸೌಧದಲ್ಲಿಂದು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್, ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಸಚಿವ ಕೃಷ್ಣ ಭೈರೇಗೌಡ, ಸರ್ಕಾರ ಎಷ್ಟೇ ಯೋಜನೆ ರೂಪಿಸಿದರೂ ಅದನ್ನು ಜನರಿಗೆ ತಲುಪಿಸಲು ನಿಷ್ಠಾವಂತ ಅಧಿಕಾರಿಗಳೇ ಅಡಿಪಾಯ ಎಂದು ತಿಳಿಸಿದ್ದಾರೆ. ಇಂತಹ ಅಧಿಕಾರಿಗಳೇ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಿಜವಾದ ಶಕ್ತಿ ಎಂದು ಹೇಳಿದ್ದಾರೆ. ನೀಟ್ ವಿವಾದದ ಕುರಿತು ನಡೆಯುತ್ತಿರುವ ಪ್ರತಿಭಟನೆಗಳು ಸಮಾಜ ವಿರೋಧಿ ಶಕ್ತಿಗಳು ಅಶಾಂತಿ ಸೃಷ್ಟಿಸಲು ಬಳಸಿಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ ಮತ್ತು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ದಾಳಿ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆಳಕಿಗೆ ಬಂದ ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತನಿಖೆಗೆ ಆದೇಶಿಸಿದ್ದರು ಎಂದು ಸಮರ್ಥಿಸಿಕೊಂಡಿದ್ದಾರೆ. ವಿಷಯದ ಗಂಭೀರತೆಯನ್ನು ಅರಿತ ಪ್ರಧಾನಿ ಹಾಗೂ ಕೇಂದ್ರ ಸರ್ಕಾರ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರಿನ ಇತಿಹಾಸ ಪ್ರಸಿದ್ದ ಚಾಮುಂಡಿ ಬೆಟ್ಟದಲ್ಲಿಂದು 2ನೇ ಆಷಾಢ ಶುಕ್ರವಾರವನ್ನು ಶ್ರದ್ದೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಚಾಮುಂಡೇಶ್ವರಿ ದೇವಿಗೆ ಮುಂಜಾನೆಯಿಂದಲೇ ವಿವಿಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ದೇವಾಲಯದ ಒಳಾಂಗಣ ಮತ್ತು ಹೊರಾಂಗಣವನ್ನು ವರ್ಣರಂಜಿತ ಹೂಗಳಿಂದ ಶೃಂಗರಿಸಲಾಗಿತ್ತು. ಮೊದಲ ಆಷಾಢ ಶುಕ್ರವಾರಕ್ಕೆ ಹೋಲಿಸಿದರೆ ಇಂದು ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಮಣ್ಣಿನ ಫಲವತ್ತತೆ ರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸುವ ನಿಟ್ಟನಲ್ಲಿ ರಾಷ್ಟೀಯ ನೈಸರ್ಗಿಕ ಕೃಷಿ ಮೆಷಿನ್ ಯೋಜನೆಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕೆಂದು ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗಿತ್ತೆ ಮಾಧವ ವಿಠಲರಾವ್ ನಿರ್ದೇಶನ ನೀಡಿದ್ದಾರೆ. ಕೃಷಿ ಇಲಾಖೆಯ ಯೋಜನೆಗಳ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರಂತರವಾಗಿ ಮೆಕ್ಕೆಜೋಳದಂತಹ ಏಕದಳ ಧಾನ್ಯಗಳನ್ನು ಬೆಳೆಯುವುದರಿಂದ ಭೂಮಿಯ ಸಾರ ಕಡಿಮೆಯಾಗುತ್ತದೆ. ಇದರ ಬದಲು ದ್ವಿದಳ ಧಾನ್ಯಗಳನ್ನು ಸರತಿಯಂತೆ ಬೆಳೆಯುವುದರಿಂದ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಸಾರಜನಕ ಸ್ಥಿರೀಕರಣಗೊಂಡು ಫಲವತ್ತತೆ ಹೆಚ್ಚಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೋಳ ಹಾಗೂ ಹೆಸರು ಕಾಳಿನಂತಹ ಮಿಶ್ರ ಬೆಳೆ ಪದ್ಧತಿ ಅಳವಡಿಸಿಕೊಂಡರೆ ಹವಾಮಾನ ವೈಪರೀತ್ಯದ ಸಮಯದಲ್ಲಿ ಬೆಳೆ ನಷ್ಟದ ಭೀತಿಯನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮೆಷಿನ್ ಹಾಗೂ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಡಿ ರೈತರು ಕೇವಲ ರಾಸಾಯನಿಕ ಗೊಬ್ಬರಗಳನ್ನೇ ನೆಚ್ಚಿಕೊಳ್ಳದೆ ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಹಾಗೂ ಜಾನುವಾರು ಆಧಾರಿತ ಕೃಷಿ ಪದ್ಧತಿಗೆ ಮರಳುವಂತೆ ಜಾಗೃತಿ ಮೂಡಿಸಬೇಕೆಂದು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ವಿಜಯನಗರ ಜಿಲ್ಲೆಯ 5 ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಚುರುಕಿನಿಂದ ಸಾಗಿದೆ. ಈವರೆಗೆ ಶೇಕಡ 76.01 ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ. ಇದಲ್ಲದೆ 2822 0.25% ಮತದಾರರು ಸ್ವತಃ ಆನ್ಲೈನ್ ಮೂಲಕವೇ ನಮೂನೆಗಳನ್ನು ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯ ತೀವ್ರಗತಿಯಲ್ಲಿ ಸಾಗುತ್ತಿದ್ದು 10,08,224 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮಾಹಿತಿ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಜಿಲ್ಲಾ ಪಂಚಾಯಿತಿ ವತಿಯಿಂದ ಭದ್ರ ಆರೋಗ್ಯ ಭದ್ರ ಭವಿಷ್ಯ ಎಂಬ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೀರ್ತನಾ ಎಚ್ಎಸ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭದ್ರ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ತಿಂಗಳು ವೈದ್ಯರುಗಳು ವಿದ್ಯಾರ್ಥಿ ನಿಲಯಗಳಿಗೆ ತೆರಳಿ ಅಲ್ಲಿರುವ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗಳ 103 ವಸತಿ ವಿದ್ಯಾರ್ಥಿ ನಿಲಯಗಳಿದ್ದು ಪ್ರತಿ ವಿದ್ಯಾರ್ಥಿ ನಿಲಯಕ್ಕೂ ವೈದ್ಯರನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6ನೇ ತರಗತಿಯಿಂದಲೇ ಕೃತಕ ಬುದ್ದಿಮತ್ತೆ ಪಠ್ಯಕ್ರಮದ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ

0: ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 2:40.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टिट्यूट्स.
2: ಆತ್ಮೀಯ ಕೇಳುಗರೆ, ಸಮಯ ಆಗಿದೆ 2:41. ಈಗ ಚಿತ್ರದಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನ ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಕೃಷ್ಣನ್ ಲವ್ ಸ್ಟೋರಿ. ಹೌದು, ಕೃಷ್ಣನ್ ಲವ್ ಸ್ಟೋರಿ ಚಿತ್ರವನ್ನ ನಿರ್ದೇಶಕ ಶಶಾಂಕ್ ಅವರು ನಿರ್ದೇಶಿಸಿದ್ದು. ಚಿತ್ರದಲ್ಲಿ ಅಜಯ್ ರಾವ್, ರಾಧಿಕಾ ಪಂಡಿತ್ ಪ್ರಮುಖ ಪಾತ್ರಗಳನ್ನು ನಟಿಸಿದ್ದು. ಅಚ್ಯುತ್ ಕುಮಾರ್, ಶರಣ್, ಪ್ರದೀಪ್, ಹರ್ಷ, ಚಂದ್ರ ಅವರು ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಚಿತ್ರದ ಎಲ್ಲ ಗೀತೆಗಳಿಗೆ ಶ್ರೀಧರ್ ವಿ ಸಂಭ್ರಮ್ ಅವರು ಗೀತ ಸಂಯೋಜನೆಯನ್ನ ಮಾಡಿದ್ದಾರೆ. ಚಿತ್ರದ ಗೀತೆಗಳಿಗೆ ಡೆಸ್ಮಾಂಡ್ ಲೂಯಿಸ್, ವಿ ಶ್ರೀಧರ್, ಹರ್ಷ, ಅನೂಪ್ ಸಿಳಿನ್, ಸೋನು ನಿಗಮ್, ಕೈಲಾಶ್ ಕೇರ್, ದೀಪಕ್ ದೊಡ್ಡೇರಾ, ವಿದ್ಯಾಶ್ರೀ, ಅನುರಾಧ ಭಟ್, ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿದ್ದಾರೆ. ಈಗ ಕೇಳಿ ಕೃಷ್ಣ ಲವ್ ಸ್ಟೋರಿ ಚಿತ್ರದ ಗೀತೆಗಳನ್ನು.

0: ಆತ್ಮೀಯ ಕೇಳುಗರೆ, ಸಮಯ ಆಗಿದೆ 2:59:30. ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದಿರಿ. 3 ಗಂಟೆಯಿಂದ 4 ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ. ಆನಂತರ 4 ಗಂಟೆಯಿಂದ 4:30 ಪ್ರಾಯೋಜಿತ ಕಾರ್ಯಕ್ರಮ ಪಿಟಾರ ಕೇಳುವಿರಿ. ಆನಂತರ 4:30 ದಿಂದ 5 ಗಂಟೆಯವರೆಗೆ ಕೇಳುವಿರಿ ಪರಿಮಳ ಮುಕ್ತ ಮಾತು.
1: ಮಾಯದ

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 4:31:40. ಈಗ ಕಾರ್ಯಕ್ರಮ ಪರಿಮಳ ಮುಕ್ತ ಮಾತು. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡದ ಐತಿಹಾಸಿಕ ಚಲನಚಿತ್ರಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ. ನಮ್ಮ ಕನ್ನಡ ಚಿತ್ರರಂಗ ಅಂದರೆ ಕೇವಲ ಮನರಂಜನೆಯಲ್ಲ, ಅದು ನಮ್ಮ ನಾಡಿನ ಪರಂಪರೆ ಮತ್ತು ಭವ್ಯ ಸಂಸ್ಕೃತಿಯ ಕನ್ನಡಿ ಇದ್ದಂತೆ. ಕಪ್ಪು ಬಿಳುಪಿನ ಯುಗದಿಂದ ಹಿಡಿದು ಇಂದಿನ ತಾಂತ್ರಿಕ ಯುಗದವರೆಗೆ ಕನ್ನಡದ ಐತಿಹಾಸಿಕ ಸಿನಿಮಾಗಳು ನಮಗೆ ನಮ್ಮ ಪೂರ್ವಜರ ಶೌರ್ಯ ಮತ್ತು ತ್ಯಾಗವನ್ನು ನೆನಪಿಸುತ್ತಲೇ ಬಂದಿವೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮಯೂರ ಸಿನಿಮಾವನ್ನು ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ. ಕಾದಂಬರಿ ಆಧಾರಿತ ಈ ಚಿತ್ರವು ಕನ್ನಡಿಗರ ಸ್ವಾಭಿಮಾನವನ್ನು ಬಡಿದೆಬ್ಬಿಸಿತು. ಹಾಗೆಯೇ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸಿದಂತಹ ಶ್ರೀಕೃಷ್ಣ ದೇವರಾಯ ಚಿತ್ರವು ನಮಗೆ ಇಂದಿಗೂ ರೋಮಾಂಚನ ಉಂಟು ಮಾಡುತ್ತೆ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಇಂತಹದ್ದೇ ಅದ್ಭುತ ಐತಿಹಾಸಿಕ ಸಿನಿಮಾಗಳ ಸುವರ್ಣ ಪಯಣವನ್ನು ಕಣ್ಣ ಮುಂದೆ ತರಲಿದ್ದೇವೆ. ಜೊತೆಯಲ್ಲಿರಿ, ಈಗ ಒಂದು ಗೀತೆಯನ್ನು ಕೇಳೋಣ. ಮಯೂರ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆ ಇದು.

ಆತ್ಮೀಯ ಕೆಳಗರೆ, ನಮ್ಮ ಕರ್ನಾಟಕದ ಇತಿಹಾಸ ಅಂದರೆ ಅದು ವಿವಿಧ ಸಾಮ್ರಾಜ್ಯಗಳ ಮತ್ತು ಸುವರ್ಣ ಯುಗಗಳ ಸಮ್ಮಿಲನ. ಈ ವೈಭವವನ್ನು ಬೆಳ್ಳಿತೆರೆಯ ಮೇಲೆ ತಂದಾಗ ಕನ್ನಡಿಗರ ಎದೆ ಉಬ್ಬಿ ನಿಲ್ಲುತ್ತದೆ. ಕದಂಬ, ಚಾಲುಕ್ಯ, ಹೊಯ್ಸಳ ಮತ್ತು ವಿಜಯನಗರದಂತಹ ದೊಡ್ಡ ರಾಜಮನೆತನಗಳ ಕತೆಗಳನ್ನು ನಮ್ಮ ನಿರ್ದೇಶಕರು ಕಾವ್ಯಾತ್ಮಕವಾಗಿ ಕಟ್ಟಿಕೊಟ್ಟಿದ್ದಾರೆ. ರಾಜಮನೆತನದ ರಾಜಕೀಯ ಮತ್ತು ಶೌರ್ಯವನ್ನು ಎತ್ತಿಹಿಡಿದ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ರಣಧೀರ ಕಂಠೀರವ ಚಿತ್ರವು ನಮ್ಮ ಮೈಸೂರು ಸಂಸ್ಥಾನದ ಗತ್ತನ್ನು ತೋರಿಸಿದರೆ, ಇತ್ತೀಚಿನ ವರ್ಷಗಳಲ್ಲಿ ಅದ್ದೂರಿ ಸೆಟ್ಗಳ ಮೂಲಕ ಗಮನ ಸೆಳೆದಂತಹ ಕುರುಕ್ಷೇತ್ರ ಚಿತ್ರವು ನಮ್ಮ ಐತಿಹಾಸಿಕ ಮತ್ತು ಪೌರಾಣಿಕ ವೈಭವಕ್ಕೆ ಹೊಸ ಮೆರುಗನ್ನು ನೀಡಿತು. ಹಾಗೆಯೇ ಕಂಟಿನ್ಯೂಟಿ ಮತ್ತು ಐತಿಹಾಸದ ನಿಖರತೆಗೆ ಹೆಸರುವಾಸಿಯಾದಂತಹ ಇಮ್ಮಡಿ ಪುಲಕೇಶಿ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಕನ್ನಡ ಚಿತ್ರರಂಗದಲ್ಲಿ ಎಂದಿಗೂ ಅಮರ. ಇಂತಹ ಸಿನಿಮಾಗಳು ನಮ್ಮ ಹೆಮ್ಮೆಯ ನಾಡಿನ ನೈಜ ಇತಿಹಾಸವನ್ನು ಜೀವಂತವಾಗಿಟ್ಟಿವೆ ಅಂದರೆ ತಪ್ಪಾಗೋದಿಲ್ಲ. ಈಗ ಕೇಳಿ ಇಮ್ಮಡಿ ಪುಲಕೇಶಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ನಮ್ಮ ಕನ್ನಡದ ಐತಿಹಾಸಿಕ ಚಿತ್ರಗಳು ಕೇವಲ ರಾಜರ ಅರಮನೆಯ ಕತೆಗಳಿಗೆ ಸೀಮಿತವಾಗಿರಲಿಲ್ಲ. ಬ್ರಿಟಿಷರ ವಿರುದ್ಧ ಗುಡುಗಿದ ನಮ್ಮ ನಾಡಿನ ವೀರ ಹೋರಾಟಗಾರರ ಕತೆಗಳನ್ನು ಬೆಳ್ಳಿತೆರೆಯ ಮೇಲೆ ಅತ್ಯಂತ ಭಾವನಾತ್ಮಕವಾಗಿ ಜೀವಂತಗೊಳಿಸಿವೆ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಾಹಸಗಾಥೆ. ದರ್ಶನ್ ಅಭಿನಯದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರವು ರಾಯಣ್ಣನ ತ್ಯಾಗ ಮತ್ತು ದೇಶಪ್ರೇಮವನ್ನು ಪ್ರತಿಯೊಬ್ಬ ಕನ್ನಡಿಗನ ಮನೆ ಮನ ತಲುಪಿತು. ಇನ್ನು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿನಯದ ವೀರ ಸಂಕಲ್ಪ ಮತ್ತು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಕಥೆಯನ್ನು ಸಾರುವ ಕಿತ್ತೂರು ಚೆನ್ನಮ್ಮ ಚಿತ್ರಗಳು ನಮ್ಮಲ್ಲಿ ದೇಶಭಕ್ತಿಯನ್ನು ಉರಿಗೊಳಿಸಿದವು. ಇಂತಹ ಧೀರರ ಕಥೆಗಳು ಬೆಳ್ಳಿ ಪರದೆಯ ಮೇಲೆ ಬಂದಾಗ ಪ್ರತಿಯೊಬ್ಬ ಕನ್ನಡಿಗನ ನರನರದಲ್ಲೂ ವೀರ ರಸ ಹರಿಯುವುದು ಖಂಡಿತ. ಈಗ ಕೇಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಗೀತೆಯನ್ನ ಶಂಕರ್ ಮಹಾದೇವನ್, ರಾಜೇಶ್ ಕೃಷ್ಣನ್, ಹೇಮಂತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಶವಾದಿತ್ಯ ಅವರು ಈ ಒಂದು ಗೀತೆಗೆ ಸಾಹಿತ್ಯವನ್ನು

ಬಡಿದರು ನೆನೆದು ಬಣ್ಣ ಸೇಡು, ಮೋಸ ವಂಚನೆ ನಾಡದ್ರೋಹಿ ಚಾಡು.

ಆತ್ಮೀಯ ಕೇಳುಗರೆ, ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಪುರುಷರಿಗಿಂತ ಕಡಿಮೆ ಇಲ್ಲದಂತೆ ಅಖಂಡ ಸೈನ್ಯವನ್ನು ಮೆಟ್ಟಿ ನಿಂತ ವೀರ ವನಿತೆಯರ ಶೌರ್ಯಗಾಥೆಗಳು ನಮಗೆ ಸಿಗುತ್ತವೆ. ಈ ಕಥೆಗಳನ್ನು ನಮ್ಮ ಕನ್ನಡದ ಸಿನಿಮಾಗಳು ಜಗತ್ತಿಗೆ ಮಾದರಿಯಾಗುವಂತೆ ತೋರಿಸಿವೆ. ಚಿತ್ರದುರ್ಗದ ಗಂಡುಗಲಿ ಓಬವ್ವನ ಸಾಹಸವನ್ನು ಅಮರವಾಗಿಸಿದ ನಾಗರ ಹಾವು ಚಿತ್ರದ ಓಬವ್ವನ ದೃಶ್ಯ ಪ್ರತಿಯೊಬ್ಬರ ಹೃದಯದಲ್ಲೂ ರೋಮಾಂಚನ ಉಂಟು ಮಾಡುತ್ತದೆ. ಬಿ ಸರೋಜಾದೇವಿ ಅವರು ನಟಿಸಿದ ಕಿತ್ತೂರು ಚನ್ನಮ್ಮನ ಒಂದು ಪಾತ್ರ, ಬ್ರಿಟಿಷರ ವಿರುದ್ಧ, ಕ್ಷಮಿಸಿ, ಜಯಂತಿ ಅವರು ನಟಿಸಿದಂತಹ ಒಂದು ಕಿತ್ತೂರು ಚನ್ನಮ್ಮನ ಒಂದು ಪಾತ್ರದಲ್ಲಿ ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ಪ್ರಥಮವಾಗಿ ಕಹಳೆ ಮೊಳಗಿಸಿದಂತಹ ವೀರ ರಾಣಿಯರ ಸಾಹಸವನ್ನು ಎತ್ತಿ ಹಿಡಿಯಿತು. ಇನ್ನು ಇತ್ತೀಚೆಗೆ ಬಂದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲೂ ಚನ್ನಮ್ಮನ ಧೀರತನವನ್ನು ಅದ್ಭುತವಾಗಿ ನಟಿಸಿ ತೋರಿಸಲಾಗಿದೆ. ನಮ್ಮ ಕನ್ನಡ ಚಿತ್ರರಂಗ ನಾರಿಶಕ್ತಿಯ ವೀರಗಾಥೆಗಳನ್ನು ಎಂದಿಗೂ ಮರೆಯದೆ ಬೆಳ್ಳಿ ಪರದೆಯ ಮೇಲೆ ಮೆರೆಸಿದೆ ಅಂತಲೇ ಹೇಳ್ಬೋದು. ಈಗ ಕೇಳಿ ನಾಗರಹಾವು ಚಿತ್ರದ ಗೀತೆಯನ್ನು. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಆತ್ಮೀಯ ಕೇಳುಗರೆ, ಕನ್ನಡ ಚಿತ್ರರಂಗದ ಮತ್ತೊಂದು ದೊಡ್ಡ ಶಕ್ತಿ ಅಂದರೆ ಅದು ನಮ್ಮ ಭವ್ಯ ಸಾಹಿತ್ಯ ಮತ್ತು ಇತಿಹಾಸದ ಸಮ್ಮಿಲನ. ಸಾಹಿತ್ಯಿಕವಾಗಿ ಬಲಿಷ್ಠವಾಗಿದ್ದ ಐತಿಹಾಸಿಕ ಕಾದಂಬರಿಗಳನ್ನು ಸಿನಿಮಾಗಳನ್ನಾಗಿ ಮಾಡಿ ಜಯಭೇರಿ ಬಾರಿಸಿದ ಅಪರೂಪದ ಹೆಗ್ಗಳಿಕೆ ನಮ್ಮ ಗಂಧದ ಗುಡಿಗೆ ಸಲ್ಲುತ್ತದೆ. ತೇಜಸ್ವಿಯವರ ಕಾದಂಬರಿ ಆಧಾರಿತ ಅಥವಾ ಕಾದಂಬರಿ ಲೋಕದ ದಿಗ್ಗಜರ ಕೃತಿಗಳಿಂದ ಪ್ರೇರಿತವಾದ ಮಯೂರ ಚಿತ್ರವು ದೇವುಡು ನರಸಿಂಹಶಾಸ್ತ್ರಿಗಳ ಕಾದಂಬರಿಯನ್ನು ಆಧರಿಸಿದೆ. ಕನ್ನಡ ರಂಗಭೂಮಿ ಮತ್ತು ಸಿನಿಮಾ ಇತಿಹಾಸದಲ್ಲೇ ಮೈಲಿಗಲ್ಲಾಯಿತು ಈ ಒಂದು ಮಯೂರ ಚಿತ್ರ. ಇನ್ನು ತಮಿಳುನಾಡು ಕರ್ನಾಟಕ ಗಡಿಯ ಸಂಘರ್ಷ ಮತ್ತು ನಾಯಕನ ಸಾಹಸದ ರಣವೀರ ಕಂಠೀರವ ಹಾಗೂ ಚಾರಿತ್ರಿಕ ಹಿನ್ನೆಲೆಯುಳ್ಳ ಕವಿರತ್ನ ಕಾಳಿದಾಸ ಚಿತ್ರಗಳು ಸಾಹಿತ್ಯಿಕ ಕಥೆಗಳು ಹೇಗೆ ಐತಿಹಾಸಿಕ ಕಾವ್ಯವಾಗಬಲ್ಲವು ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಇಂತಹ ಸಿನಿಮಾಗಳು ನಮ್ಮ ಭಾಷೆಯ ಸೊಗಡನ್ನು ಮತ್ತು ಇತಿಹಾಸದ ಆಳವನ್ನು ಪ್ರೇಕ್ಷಕರಿಗೆ ಉಣಿಬಡಿಸಿದವು. ಇತಿಹಾಸ ಅಂದರೆ ಕೇವಲ ಯುದ್ಧ ಮತ್ತು ಕತ್ತಿವರ್ಸೆ ಮಾತ್ರ ಅಲ್ಲ, ಈ ಮಣ್ಣಿನಲ್ಲಿ ಜನ್ಮತಾಳಿದ ಮಹಾನ್ ಸಂತರು, ಶರಣರು ಮತ್ತು ಕವಿಗಳ ಸಾಂಸ್ಕೃತಿಕ ಇತಿಹಾಸವೂ ಹೌದು. ಕನ್ನಡ ಚಿತ್ರರಂಗವು ಇಂತಹ ಮಹನೀಯರ ಜೀವನ ಚರಿತ್ರೆಗಳನ್ನು ದೈವಿಕವಾಗಿ ತೆರೆಯ ಮೇಲೆ ತಂದಿದೆ. ಸಾಮಾಜಿಕ ಕ್ರಾಂತಿ ಮಾಡಿದ ಬಸವಣ್ಣನವರ ಜೀವನಾಧಾರಿತ ಜಗಜ್ಯೋತಿ ಬಸವೇಶ್ವರ ಚಿತ್ರವು ದ್ವಂದ್ವಗಳನ್ನು ತೊರೆದು ಸಮಾನತೆಯನ್ನು ಸಾರಿದ ಇತಿಹಾಸವನ್ನು ತೋರಿಸಿತು. ಹಾಗೆಯೇ ಶರಣ ಹರಳಯ್ಯನವರ ತ್ಯಾಗದ ಕಥೆಯನ್ನು ಹೇಳುವಂತಹ ಮಹಾಶರಣ ಹರಳಯ್ಯ ಮತ್ತು ದಾಸ ಸಾಹಿತ್ಯವನ್ನು ವೈಭವವನ್ನು ಸಾರುವಂತಹ ಭಕ್ತ ಕನಕದಾಸ ಸಿನಿಮಾಗಳು ನಮ್ಮ ಸನಾತನ ಧರ್ಮ ಮತ್ತು ವಚನ ಸಾಹಿತ್ಯದ ಇತಿಹಾಸಕ್ಕೆ ನಮ್ಮನ್ನು ಕರೆದುಕೊಂಡು ಹೋದವು. ಇಂತಹ ಚಿತ್ರಗಳು ನಮಗೆ ವೈಚಾರಿಕತೆ ಹಾಗೂ ಧಾರ್ಮಿಕ ಇತಿಹಾಸದ ಮೌಲ್ಯಗಳನ್ನು ತಿಳಿಸಿಕೊಡುತ್ತವೆ. ಆತ್ಮೀಯ ಕೇಳುವರೆ, ಇದುವರೆಗೂ ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡದ ಐತಿಹಾಸಿಕ ಚಿತ್ರಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಂಡ್ರಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದು

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ಆಂಧ್ರಪ್ರದೇಶ ಆರ್ಥಿಕ ಕಾರಿಡಾರ್ ಯೋಜನೆಯಡಿ ಗುಂತಕಲ್ನಿಂದ ಬಳ್ಳಾರಿ, ಹೊಸಪೇಟೆ, ಹುಬ್ಬಳ್ಳಿ, ಅಂಕೋಲದವರೆಗೆ ರೈಲ್ವೆ ಮಾರ್ಗಗಳನ್ನು ಮೇಲ್ದರ್ಜೆಗೇರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 46 ಕಿಲೋಮೀಟರ್ ಉದ್ದದ ಈ ರೈಲ್ವೆ ಮಾರ್ಗವು 1,264 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಜಾರಿಗೆ ತರಲಾಗುತ್ತಿರುವ ಸುಧಾರಣೆಗಳ ಕುರಿತು ಸಮಗ್ರ ಅಫಿಡವಿಟ್ ಸಲ್ಲಿಸುವಂತೆ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಮಿಷನ್ ಪೋಷಣ್ 2.0 ಅಡಿಯಲ್ಲಿ 2 ಲಕ್ಷ ಅಂಗನವಾಡಿ ಕೇಂದ್ರಗಳನ್ನು ಸಕ್ಷಮ್ ಅಂಗನವಾಡಿಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಭಾರತದಲ್ಲಿ ದೂರದರ್ಶನ ರೇಟಿಂಗ್ಗಳನ್ನು ನಿಯಂತ್ರಿಸಲು ಸಮಗ್ರ ಮಾರ್ಗಸೂಚಿಯಾಗಿ ರೂಪಿಸುವ ಟಿವಿ ರೇಟಿಂಗ್ ನೀತಿ 2026 ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಮೈಸೂರು ಮತ್ತು ಹಾಸನದಲ್ಲಿ ಸ್ಯಾಟಲೈಟ್ ಬೇಸ್ ವಿಮಾನ ತರಬೇತಿ ಸಂಸ್ಥೆ ಆರಂಭಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ರಾಷ್ಟೀಯ ಭದ್ರತಾ ದಳ ಎನ್ಎಸ್ಜಿ ನಗರದ ವಿವಿಧ ಪ್ರದೇಶಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಅಣುಕು ಕಾರ್ಯಾಚರಣೆ ನಡೆಸುತ್ತಿದೆ. ನಾಳೆವರೆಗೆ ಈ ಅಣುಕು ಕಾರ್ಯಾಚರಣೆ ನಡೆಯಲಿದೆ. ಭಾರತದ ಬೆಳವಣಿಗೆಯಲ್ಲಿ ರೊಮೇನಿಯನ್ ಕಂಪನಿಗಳು ಸಕ್ರಿಯವಾಗಿ ಭಾಗವಹಿಸುವಂತೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಬುಚಾರೆಸ್ಟ್ನಲ್ಲಿ ನಡೆದ ಭಾರತ ರೊಮಾನಿಯೋ ವ್ಯಾಪಾರ ವೇದಿಕೆ ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿಗದಿಪಡಿಸಿರುವ

11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹದ ಗುರಿ ಸಾಧಿಸಲು ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕಾರ್ಯನಿರ್ವಹಿಸಬೇಕೆಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಪ್ರಾಪ್ತ ಬಾಲಕಿಯರ ಅಪಹರಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಕುರಿತು ರಾಷ್ಟೀಯ ಮಹಿಳಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. 7 ದಿನಗಳಲ್ಲಿ ವರದಿ ಸಲ್ಲಿಸುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ನಿರ್ದೇಶನ ನೀಡಿದೆ. ಭಾರತದ 20 ವರ್ಷದೊಳಗಿನ ಪುರುಷರ ಫುಟ್ಬಾಲ್ ತಂಡವು ಬೆಂಗಳೂರಿನಲ್ಲಿ ಆಗಸ್ಟ್ 3 ಮತ್ತು 6 ಸಿಂಗಾಪುರ ವಿರುದ್ದ 2 ಸ್ನೇಹಪರ ಪಂದ್ಯಗಳನ್ನು ಆಡಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 5:03:20. ಸ್ನೇಹಿತರೆ, ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಳ್ಳೋಣ. ಕಾರ್ಯಕ್ರಮ ವಿವರಣೆಯ ನಂತರ 5:05:00 to 8:00 ಸೇಫ್ ಟೈಮ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಒಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಯುವ ಧ್ವನಿ, 9:15 ಹಿಂದಿ ಮೆಲೋಡಿಸ್, 10:02 ಪ್ರೇಮ ನಿನಾದ.

ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 9:00 ಶುಭೋದಯ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. ಒಂಬತ್ತು 9:00 ಇಂದಿನ ವಿಶೇಷ, 10:02 ಓಲ್ಡ್ ಈಸ್ ಗೋಲ್ಡ್, 11:02 ಹೊಸ ಹಾಡು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು. ಒಂದು 1:02 ಚಿತ್ರಗೀತೆಗಳು, 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ವೀಕೆಂಡ್ ಸ್ಪೆಷಲ್ ಗೀತೆಗಳು, 2:40 ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ.

0: ಅಣ್ಣ ಎಂ ಶಿವರಾಮ್. 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ, ಚಿತ್ರ ಗೋಲ್ಮಾಲ್ ರಾಮಕೃಷ್ಣ. ಹಿಂದಿ ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರಿ. ಇದು ನಿಮ್ಮ ಮೆಚ್ಚಿನ ವಿದುಭಾರತಿ ಆಕಾಶವಾಣಿ ಕನ್ನಡ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 5:08:53 ಈ ಸಮಯ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋಣ. ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳೋದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು ಹಳೆಯ ಮಧುರ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಇನ್ನು ಹೆಚ್ಚು ಕಾಯಿಸೋದು ಬೇಡ. ಮೊದಲನೇ ಗೀತೆಯಾಗಿ ಯಾವ ಗೀತೆ ಮೂಡಿ ಬರ್ತಾ ಇದೆ ಅಂದರೆ ಮುದ್ದಾದ ಬಲೆಣೆದ, ಎಸ್, ಹೋಮಲಿಗೆ ಚಿತ್ರದ ಗೀತೆ ಇದು. ವಿ ಮನೋಹರ್ ಅವರ ರಚನೆ ಮತ್ತು ಸಂಗೀತದಲ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ.

0: ಕಾರ್ಯಕ್ರಮದ ಆರಂಭದಲ್ಲೇ ಸಾಕಷ್ಟು ವೆಲ್ಕಮ್ ಸಂದೇಶಗಳು ಬಂದಿದೆ ಸ್ನೇಹಿತರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ಓದುವ ಸಮಯದಲ್ಲಿ ನಾನು ಓದ್ತೇನೆ. ಕೇಳ್ತೇರಿ ನಿಮ್ಮ ಮೆಚ್ಚಿನ ವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ.

0: ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಕೇಳಿದ್ರಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಹೋಳಿಸ್ಕೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದ ಸ್ನೇಹಿತರೆ ಸಂಜೆಯ ಹಳೆಯ ಮಧುರ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಮುಂದಿನ ಗೀತೆಯನ್ನ ಕೇಳುವಂತ ಸಮಯ. ಭೂತಯ್ಯನ ಮಕ್ಕಳು ಚಿತ್ರದ ಗೀತೆ ಇದು. ರಾಜೇಶ್ ಕೃಷ್ಣನ್ ಮತ್ತು ಚೈತ್ರ ಅವರ ಗಾಯನ, ಕೆ ಕಲ್ಯಾಣ್ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ಮನಸ್ಸೇ ವಯಸ್ಸೇ ಚಿತ್ರ ಮತ್ತು ಎಸ್ ಬಿ ಬಿ ಅವರ ವಾಯ್ಸ್ ಎಷ್ಟು ಚೆಂದ ಅಂದರೆ ಸ್ವೀಟ್, ಎಷ್ಟು ಸ್ವೀಟ್. ಒಂದು ಸ್ವಲ್ಪನೂ ಕ್ರ್ಯಾಕ್ ಇಲ್ದರೆ, ಒಂದು ಸ್ವಲ್ಪನೂ ಏನು ಕೇಳ್ತಾ ಇದ್ರೆ ಅಬ್ಬ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಪ್ಪ ವಾಯ್ಸ್ ಅಂತ ಅನ್ಸುತ್ತೆ. ಒಂದು ತಮಿಳ್ ಸಾಂಗ್ ಇದೆ, ಅದರಲ್ಲಿ ಹಮ್ಮಿಂಗ್ ಒಂದಿದೆ ಚಿತ್ರ, ಅವ್ರದ್ದು ಕೇಳಬೇಕು ಸ್ನೇಹಿತರೆ, ಕಳೆದೋಗ್ತೀವಿ. ಅಷ್ಟು ಅದ್ಭುತವಾದ ಹಮ್ಮಿಂಗ್ ಅವರ ವಾಯ್ಸಲ್ಲಿ. ಅವರು ಯಾವುದೇ ಹಾಡನ್ನು ಹಾಡಿದ್ರೆ ಹಾಗೆ ಖುಷಿ ಕೊಡುತ್ತೆ ಭಾಳ. ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಯಾವುದೇ ಗೀತೆ ಅಂತ ಅಂದರೆ ನಾಗಮಂಡಲ ಚಿತ್ರದ ಗೀತೆ ಇದು. ರತ್ನಮಾಲ ಪ್ರಕಾಶ್ ಅವರ ಗಾಯನ, ಗೋಪಾಲ್ ಯಾಜ್ಞಿಕ್ ಅವರ ರಚನೆ, ಸಿ ಅಶ್ವಥ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಇಂತಹ ಗೀತೆಗಳು ಅಂತ ಅಂದರೆ 1990 ನಂತರ ಬಿಡುಗಡೆ ಆಗಿರುವಂತಹ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಮುಂದಿನ ಗೀತೆ ಮನೆ ದೇವರು ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:40. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಯಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಶಂಕರ ನಾರಾಯಣ.
1: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇವತ್ತು ಕಾನೂನು ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಕುಟುಂಬದ ಹಿರಿಯ ಮಹಿಳೆ ಆಸ್ತಿ ಈ ಒತ್ತಡ ಅಥವಾ ಬೆದರಿಕೆ ಅಥವಾ ಮೋಸದ ಮೂಲಕ ಬೇರೆ ಸಂಬಂಧಿಕರ ಹೆಸರಿಗೆ ವರ್ಗಾವಣೆ ಅಕಸ್ಮಾತ್ ಆಗಿದ್ರೆ ಮತ್ತು ತುಂಬಾ ವರ್ಷಗಳಾಗಿರ್ತದೆ ಆ ಮಹಿಳೆ ಮನೆಯಿಂದ ಅಕಸ್ಮಾತ್ ಏನಾದರೂ ಅವರನ್ನು ಹೊರಗೆ ಹಾಕಿದ್ರೆ ಕಾನೂನಿನ ಅಡಿನಲ್ಲಿ ಯಾವ ರೀತಿ ಹಕ್ಕುಗಳು ಮತ್ತು ಪರಿಹಾರಗಳು ಅವರಿಗೆ ಸಿಗುತ್ತೆ ಅದರ ಬಗ್ಗೆ ತಿಳಿಸ್ಕೊಡಿ ಸರ್.
3: ನೋಡಿ ಸರ್, ಇಲ್ಲಿ ಒಂದು ಕುಟುಂಬದ ಹಿರಿಯ ಮಹಿಳೆಗೆ ಏನು ಆಸ್ತಿಗಳಿರ್ತೈತೆ ಅದು ಅವರ ಸ್ವಂತ ಆಸ್ತಿಗಳಾಗಿರ್ತದೆ. ಇಂತಹ ಆಸ್ತಿಗಳನ್ನು ಯಾರಾದರೂ ಮೋಸದಿಂದ ಅಥವಾ ಬೇರೆಯವರು ಅವರಿಗೆ ಒತ್ತಡ ಏನಾದರೂ ಹಾಕಿ ಬೇರೆಯವರು ಬರೆಸ್ಕೊಂಡಿದ್ರೆ ಇಂತಹ ಸಂದರ್ಭದಲ್ಲಿ ಅವರು ಸೂಕ್ತ ಪರಿಹಾರಗಳನ್ನು ಮತ್ತು ಅವರು ಆ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥ ಹಕ್ಕುಗಳು ಸಹ ನಮ್ಮ ಅನೇಕ ಕಾನೂನುಗಳಲ್ಲಿ ಕೊಟ್ಟಿದ್ದಾರೆ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಕಲಂ 14, 15, 16, 17 ಮತ್ತು 19 ಅಂತಹ ಪತ್ರಗಳನ್ನು ರದ್ದುಪಡಿಸುವ ಹಕ್ಕನ್ನು ಹೊಂದಿರುತ್ತದೆ.
2: ಅಂದ್ರೆ ಒತ್ತಡ ಮೋಸದಿಂದ ಅಕಸ್ಮಾತ್ ಆಸ್ತಿ
3: ವರ್ಗಾವಣೆ ಆಗಿರುತ್ತದೆ,
2: ಅವರು ಹಕ್ಕುಪತ್ರ ಎಲ್ಲ ಮಾಡಿಸ್ಕೊಂಡ್ರು ಕೂಡ ಈ ಎಲ್ಲ
3: ಖಂಡಿತ ಅವರಿಗೆ ವಾಪಸ್ ಬರುತ್ತೆ. ಇದನ್ನ ನಾವು ಇದ್ ಮಾಡಬಹುದು.
2: ಅಂದ್ರೆ ಇಂತಹ ಒಂದು ನ್ಯಾಯಾಲಯಕ್ಕೆ ಹೋಗಿ ದಾವೆ ಹೂಡಿ ಪ್ರಶ್ನೆ ಮಾಡಿ ರದ್ದುಗೊಂಡಂತದ್ದನ್ನ ವಾಪಸ್ ತಮ್ಮ ಹೆಸರಿಗೆ ತರಬಹುದು ಅಂತ. ಅಂದ್ರೆ ಬೇರೆ ಬೇರೆ ಕಾರಣದಿಂದ ಕೆಲವು ಸಲ ಸಾಲ ಕೊಟ್ಟು ಅದಕ್ಕೆ ಪ್ರತಿಯಾಗಿ ಬೇರೆ ಬೇರೆ ಆಸ್ತಿಗಳನ್ನು ಕೂಡ ತಗೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ವರ್ಗಾವಣೆ ಆಗಿರ್ತದೆ, ಗೊತ್ತಾಗಲ್ಲ ಕೆಲವು ಸಲ. ಇದನ್ನ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಮಾಡಿ ಹೀಗೀಗಾಗಿದೆ, ಅನ್ಯಾಯ ಆಗಿದೆ, ಮೋಸ ಆಗಿದೆ, ಒತ್ತಡ ಆಗಿದೆ,

0: ಹೌದು.
1: ಅಥವಾ ವಿಲ್ಲು ಇಲ್ಲ, ಇದಕ್ಕೆ ಯಾವುದೇ ರೀತಿ ಕಾನೂನು ಪ್ರಕಾರ ನಡೆಯುವಂಥ ಯಾವುದೇ ಪ್ರಕ್ರಿಯೆಗಳು ಜರುಗಿಲ್ಲ,
0: ಜರುಗಿಲ್ಲ.
1: ಹಾಗಾಗಿ ವಾಪಸ್ಸು ಮಾಡ್ಕೋಬೇಕು. ಅಂದರೆ ಎಲ್ಲವೂ ಆಯಿತು, ಆಸ್ತಿ ನಿನ್ನ ಹೆಸರಿಗೇನಿಲ್ಲ, ವರ್ಗಾವಣೆ ಆಗಿಬಿಟ್ಟಿದೆ, ನಿಂದೇನಿಲ್ಲ, ನಡೆಯೋಂಗಿಲ್ಲ ಅಂತಂತೇಳಿ ಹೇಳೋಂಗಿಲ್ಲ.
0: ಹೇಳಂಗಿಲ್ಲ ಹೇಳಂಗಿಲ್ಲ. ನ್ಯಾಯಾಲಯದಲ್ಲಿ ಸೂಕ್ತ ಅರ್ಜಿಯನ್ನು ಸಲ್ಲಿಸಿ ಈ ಥರ ಮೋಸ ಆಗಿದೆ, ನನಗೆ ಒತ್ತಡ ಮಾಡಿ ಮಾಡಿಸ್ಕೊಂಡಿದ್ದಾರೆ ಅಂತ ಅರ್ಜಿ ಹಾಕಿದ್ರೆ ಖಂಡಿತ ಅವ್ರು ವಾಪಸ್ ಬರುತ್ತೆ.
1: ಮಕ್ಕಳು ಕೆಲಸ ಎಲ್ಲ ಹೊರಗಾಗಿರ್ತಾರೆ ನೋಡಿ ಸರ್, ಬೇರೆ ಬೇರೆ ಕಾರಣದಿಂದ
0: ಹೌದು
1: ಆಸ್ತಿಯನ್ನು. ಅದು
0: ನೋಡಿ ಸರ್, ಆ ಮಕ್ಕಳು ಒಂದ್ಸಲ ಆ ಕೆಲವರು ಏನ್ ಮಾಡ್ತಾರೆ, ದಾನಪತ್ರ ಮಾಡ್ಕೊಂತಾರೆ, ವಿಲ್ ಮಾಡಿಸ್ಕೊಂಡು ತಂದೆ ತಾಯಿನ ಅಥವಾ ಹಿರಿಯರನ್ನ ಮನೆಯಿಂದ ಹೊರಗಾಕ್ದಂಥ ಸಂದರ್ಭದಲ್ಲಿ ಅದು ಸೀನಿಯರ್ ಸಿಟಿಜನ್ ಆಕ್ಟನ್ನು 2007 ಅಲ್ಲಿ ಅದನ್ನು ಈ ಒಂದು ಆಕ್ಟನ್ನು ಜಾರಿಗೆ ತಂದರು. ಇದರ ಉದ್ದೇಶ ಏನು ಅಂತಂದರೆ, ಯಾರು ಸೀನಿಯರ್ ಸಿಟಿಜನ್ ಇರ್ತಾರೆ ಅವರ ಆಸ್ತಿಗಳು ಅಥವಾ ಅವರ ಜೀವನಾಂಶಕ್ಕಾಗಿ ಯಾರಾದರೂ ಆಸ್ತಿಗಳು ಪಡ್ಕೊಂಡಿದ್ರೆ ಬೇರೆಯವರು, ಅಂಥ ಆಸ್ತಿಯನ್ನು ಅವ್ರಿಗೆ ಕೊಡ್ತಕ್ಕಂಥ ಒಂದು ಉದ್ದೇಶದಿಂದ ತಂದಿದ್ರು. ಆಮೇಲೆ ಅಲ್ಲಿ ಎಲ್ಲಿ ಆಸ್ತಿ ಆ ಕೇಸನ್ನು ಫೈಲ್ ಮಾಡಬೇಕು ಅಂತಂದರೆ, ಅಸಿಸ್ಟೆಂಟ್ ಕಮಿಷನರ್ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರು 6 ತಿಂಗಳೊಳಗಾಗಿ ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಸ್ತಿಯನ್ನು ಸೀನಿಯರ್ ಸಿಟಿಜನ್ ಯಾರಿದ್ದಾರೆ ಅವರಿಗೆ ಮತ್ತೆ ಮರಳು ಕಳಿಸ್ತಾರೆ.
1: ಇತ್ತೀಚಿನ ಕೆಲವು ಸುದ್ದಿಗಳನ್ನು ಕೂಡ ಓದಿದ್ವಿ ನಾವು, ಹೀಗೆ ಅಂತ ಒಂದು ಟ್ರಿಬ್ಯುನಲ್ ಗಳಲ್ಲಿ
0: ಹೌದು
1: ವಾಪಸ್ ಆಸ್ತಿ ಕೊಟ್ಟಂತ
0: ಉದಾಹರಣೆಗಳು ಇದಾವೆ ಇದಾವೆ ಸರ್, ಇದಾವೆ. ಒಂದು ವೇಳೆ ಆ ತಂದೆ ತಾಯಿನ ಯಾರು ನೋಡ್ಕೊಂತಾ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲೂ ಸಹ ಮಕ್ಕಳು ಅವ್ರಿಗೆ ಏನು ಮಕ್ಕಳು ಅಂತಂದ್ರೆ ತಂದೆ ತಾಯಿನ ಈಗ ತಂದೆ ತಾಯಿಗೆ ಸಾಕ್ತಕ್ಕಂಥ ಹಕ್ಕು ಮಕ್ಕಳಿಗಿರ್ತೈತೆ. ಅವರು ಮಕ್ಕಳು ಸಹ 18 ವರ್ಷ ತುಂಬಿದ ಮೇಲೆ ಯಾರು ಬೇರೆ ಇರ್ತಾರೆ ಅಂಥವ್ರು ತಂದೆ ತಾಯಿಗೆ ಪ್ರತಿ ತಿಂಗಳು ಭತ್ಯೆ ಅಂತಕ್ಕಂಥದ್ದನ್ನು ಕೊಡಬೇಕಾಗುತ್ತೆ. ಒಂದು ಯಾವುದೇ ಒಂದು ಆಸ್ತಿಗಳನ್ನು ನಮ್ಗೆ ಮೋಸ ಮಾಡಿ ವಂಚನೆ ಮಾಡಿ ಬೆದರಿಕೆ ಮಾಡಿ ಹಾಕಿದರೆ ಅಂಥ ಸಂದರ್ಭದಲ್ಲಿ ಭಾರತ ನ್ಯಾಯ ಸಮಿತಿ ಈಗ BNS ಇಂದ 2023 ಹೊಸದಾಗಿ ಏನು ಆಕ್ಟ್ ಬಂದಿದೆ ಅದರಲ್ಲಿ ಕಲಂ ಸೆಕ್ಷನ್ 318 ವಂಚನೆ ಮಾಡಿದರೆ ಅದು ಕ್ರಿಮಿನಲ್ ಕೇಸ್ ಕೂಡ ದಾಖಲೆ ಮಾಡಬಹುದು.
1: ಇದುವರೆಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ವಕೀಲರಾದಂತಹ ಮುನಿರಾಜ್ ಅವರೇ, ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನ ಕೇಳಿದ್ರೆ ಸ್ನೇಹಿತರೆ,
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಮುಂದಿನ ಗೀತೆಯನ್ನ ಕೇಳುವಂತ ಸಮಯ. ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆ ಇದು. SP ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಗೀತೆ ಶಬ್ದವೇದಿ ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ್ ಅವರ ರಚನೆ ಮತ್ತು ಸಂಗೀತ.

0: ಕೊಂಡೋರು ದಡ್ಡರಲ್ಲ.
1: ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಇಸ್ರೇಲ್ ನಡುವಿನ ಉದ್ದೇಶಿತ ಮುಕ್ತ ವ್ಯಾಪಾರ ಒಪ್ಪಂದ ಎಫ್ಟಿಎ ಕುರಿತ ಎರಡನೇ ಸುತ್ತಿನ ಮಾತುಕತೆ ಪೂರ್ಣಗೊಂಡಿದೆ. ಈ ತಿಂಗಳ 20-23 ನವದೆಹಲಿಯಲ್ಲಿ ನಡೆದ ಮಾತುಕತೆಯಲ್ಲಿ ಉಭಯ ದೇಶಗಳು ಉದ್ದೇಶಿತ ಒಪ್ಪಂದದ ಎಲ್ಲಾ ಪ್ರಮುಖ ಕ್ಷೇತ್ರಗಳ ಕುರಿತು ಸವಿಸ್ತಾರ ಚರ್ಚೆ ನಡೆದಿದೆ. ದೇಶಾದ್ಯಂತ ಇದುವರೆಗೆ ಒಟ್ಟು 1,033 ಒನ್ ಸ್ಟಾಂಪ್ ಸೆಂಟರ್ಗಳನ್ನು ಅನುಮೋದಿಸಲಾಗಿದೆ ಎಂದು ಲೋಕಸಭೆಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್ ತಿಳಿಸಿದ್ದಾರೆ. ಈ ಅನುಮೋದಿತ ಕೇಂದ್ರಗಳಲ್ಲಿ ದೇಶಾದ್ಯಂತ 985 ಒನ್ ಸ್ಟಾಂಪ್ ಸೆಂಟರ್ಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸುವ ವೇಳೆ ಹಲ್ಲೆಗೆ ಒಳಗಾದರೂ ಕರ್ತವ್ಯ ನಿರ್ವಹಿಸದ ಅಧಿಕಾರಿಗಳನ್ನು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ಸನ್ಮಾನಿಸಿದರು. ಮೈಸೂರಿನ ಇತಿಹಾಸ ಪ್ರಸಿದ್ದ ಚಾಮುಂಡಿ ಬೆಟ್ಟದಲ್ಲಿಂದು ಎರಡನೇ ಆಷಾಢ ಶುಕ್ರವಾರವನ್ನು ಶ್ರದ್ದೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಚಾಮುಂಡೇಶ್ವರಿ ದೇವಿಗೆ ಮುಂಜಾನೆಯಿಂದಲೇ ವಿವಿಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಜಿಲ್ಲಾ ಪಂಚಾಯಿತಿ ವತಿಯಿಂದ ಭದ್ರ ಆರೋಗ್ಯ ಭದ್ರ ಭವಿಷ್ಯ ಎಂಬ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೀರ್ತನಾ ಹೆಚ್ಎಸ್ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 332 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,060 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ 102 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,767 ಅಂಕಗಳು ದಾಖಲಾಗಿದೆ. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶ್ರೀಹರಿ ನಟರಾಜ್ ಪುರುಷರ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ 25.52 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಸೆಮಿಫೈನಲ್ಸ್ಗೆ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ಸ್ ಪಂದ್ಯ ಇಂದು ರಾತ್ರಿ ನಡೆಯಲಿದೆ. ನಮ್ಮ ಮುಂದಿನ ವಾರ್ತೆ

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6:53. ಈಗ ಕೇಳಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ.
1: ಆಕಾಶವಾಣಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಭಾರತೀಯ ವಾಯುಸೇನೆಯಲ್ಲಿ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಇವರು ಸುಮಾರು 2 ದಶಕಗಳಿಗೂ ಅಧಿಕ ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತರಾಗಿ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಇವರೊಂದಿಗೆ ಮಾತನಾಡ್ತಾ ಇವರ ಅಪಾರವಾದ ಅನುಭವ ಇದೆ. ಇವರು ಐಪಿಕೆಎಫ್ನಲ್ಲಿ ಶ್ರೀಲಂಕಾದ ಏನೋ ಕಾರ್ಯಚಟುವಟಿಕೆ ನಡೀತೋ ಆ ಹೊತ್ತಿನಲ್ಲಿ, ನಂತರ ಅಸ್ಸಾಂ ಗಡಿಯಲ್ಲಿ, ನಾಗಾಲ್ಯಾಂಡ್ನ ಗಡಿಯಲ್ಲಿ, ಹೀಗೆ ಅನೇಕ ಭಾಗಗಳಲ್ಲಿ, ಜೊತೆಗೆ ಕಾರ್ಗಿಲ್ ವಾರ್ ಹೊತ್ತಿಗೂ ಸನ್ನದ್ಧರಾಗಿ ಇರುವಂತಹ ಒಂದು ಪಡೆಯಲ್ಲಿ ಇದ್ರು. ಹೀಗಾಗಿ ಇವರ ಅಪಾರವಾದ ಅನುಭವ ಇದೆ. ಇವರೊಂದಿಗೆ ಮಾತನಾಡ್ತಾ ಆ ಅನುಭವಗಳನ್ನ ನಾವೀಗ ಕೇಳೋಣ. ಸೂರ್ಯನಾರಾಯಣ ಪಿಆರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
3: ಜೈ ಹಿಂದ್ ಮೇಡಮ್.
2: ಮೂಲತಃ ನೀವು ಮೈಸೂರಿನವರು, ಅಲ್ಲಿಂದ ಬೆಂಗಳೂರಿಗೆ ಯಲಹಂಕದಲ್ಲಿರುವಂತಹ ವಾಯುನೆಲೆಯಲ್ಲೇ ನಿಮ್ಮ ಶಿಕ್ಷಣ ಆಯಿತು, ನಂತರ ನಿಮ್ಮ ಕಾರ್ಯ ಆಯಿತು, ಇಲ್ಲೇ ನಡೀತು. ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ದು, ಅದು ವಾಯುಸೇನೆಗೆ ಸೇರ್ಬೇಕು ಅನ್ನುವಂಥದ್ದು ಹೇಗೆ ನಿಮ್ಮಲ್ಲಿ ಒಂದು ಹುಟ್ಕೊಳ್ತು, ಅಥವಾ ಅದನ್ನ ನೀರೆರೆದು ಬೆಳೆಸಿದವ್ರು ಯಾರು?
3: ನಾನು ಸುಮಾರು 10 ವರ್ಷದೋನಿರ್ಬೋದು, 1971 ಬಾಂಗ್ಲಾದೇಶ ವಾರ ಆಗಿದ್ದಾಗ, ಬಹುಶಃ ಒಂಥರದಲ್ಲಿ ನಿಮ್ಮ ಆಕಾಶವಾಣಿನೇ ಅದಕ್ಕೊಂಥರ ಸ್ಫೂರ್ತಿ ಅಂತ ಹೇಳ್ಬೋದು. ನಾನು ಆವಾಗ ಬೇರೆ ಏನು ಮೋಡ್ ಆಫ್ ಕಮ್ಯುನಿಕೇಶನ್ ಇರಲಿಲ್ವಲ್ಲ ಆಕಾಶವಾಣಿ ಬಿಟ್ರೆ. ನಮಗೆ ಪ್ರಪಂಚದ ಏನು ಆಗೋಗಳು ಬೇಕಿದ್ರು ನಾವು ನಿಮ್ಮನ್ನೇ ಅವಲಂಬಿಸಬೇಕಾಗಿತ್ತು. ನಾವು ನಂಜನಗೂಡ ಹತ್ರ ಒಂದು ಹಳ್ಳಿ, ನಮ್ದು ಹೆಡತಲೆ ಅಂತ ಹೇಳಿ, ಆ ಹಳ್ಳಿನಲ್ಲಿ ಗ್ರಾಮ ಪಂಚಾಯತಿ ಮುಂದೆ ರೇಡಿಯೋಗಳನ್ನ ಹಾಕ್ತಾ ಇದ್ರು. ಅವಾಗ ಅಕ್ಕಪಕ್ಕದ ಮನೆಗಳಲ್ಲೂ ಇರ್ತಾ ಇತ್ತು ರೇಡಿಯೋಗಳು. ಆವಾಗ ಈ 71 ಬಾಂಗ್ಲಾ ವಾರ ಆದಾಗ ಬಹಳಷ್ಟು ನ್ಯೂಸ್ ಬುಲೆಟಿನ್ಗಳನ್ನ ಬಿಡ್ತಾ ಇದ್ರು, ಕೆಲವೊಂದು ಇಂಪಾರ್ಟೆಂಟ್ ಬುಲೆಟಿನ್ಸ್ ಬರೋದು, ನ್ಯೂಸ್ಗಳಲ್ಲೂ ಬರೋದು. ಅದನ್ನೆಲ್ಲ ಕೇಳಿದಾಗ ನನಗೆ ಆವಾಗ ಈ ನ್ಯಾಟ್ ವಿಮಾನ ಅಂತ ಇತ್ತು, ಅದು 71 ಅದೇ ವಾರ್ ಹೀರೋ ಅದು ಏರ್ಫೋರ್ಸ್ ನಲ್ಲಿ. ಅದನ್ನ ಕೇಳಕ್ ಒಂಥರ ಖುಷಿ ಆಗೋದು. ನಾವಾಗ್ಲಿ ನಮ್ಮ ಅಣ್ಣ ತಮ್ಮಂದು ತಂದೆ ಎಲ್ಲ ಕೂತ್ಕೊಂಡು ಕೇಳ್ತಾ ಇದ್ವಿ. ಆವಾಗ ನ್ಯೂಸ್ ಕೇಳೋದೇ ಒಂದು ಸಂಭ್ರಮ ಇತ್ತು ನನ್ಗೆ. ಆವಾಗ ಮನಸ್ಸಿನಲ್ಲಿ ಮೊಳಕೆ ಹೊಡಿತಾ ಇತ್ತು, ಏನಿದು ನ್ಯಾಟ್ ವಿಮಾನ ಅನ್ನೋದು, ಏರ್ಫೋರ್ಸ್ ಸೇರ್ಬೇಕು ಅನ್ನೋ ಒಂದು ಆಸೆನೆ ಆ ಟೈಮಲ್ಲಿ ನನಗೆ ಮೊಳಕೆ ಹೊಡಿತು. ಹಿಂಗೆ ಪೇಪರ್ಗಳಲ್ಲಿ ನೋಡ್ತಾ ಇರ್ತಿದ್ವಲ್ಲ ಅವಾಗ ಅವಾಗ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ, ಇವಾಗಲೂ ಬಹುಶಃ ಇದೆ ಅದು. ಅದರಲ್ಲಿ ಪ್ರತಿ ತಿಂಗಳಲ್ಲಿ ಬರ್ತಾ ಇತ್ತು ಅದರಲ್ಲಿ ಏರ್ಫೋರ್ಸ್ ಜಾಯ್ನ್ ಆಗ್ರಿ ಆಗ್ರಿ ಅನ್ಬಿಟ್ಟು ಅಂತ. ಸರಿ, ನಾನು SLC ಪಾಸ್ ಆದ ತಕ್ಷಣ ಮಿನಿಮಮ್ ರಿಕ್ವೈರ್ಮೆಂಟ್ SLC ಇತ್ತಲ್ಲ, ಫಸ್ಟ್ ಕ್ಲಾಸ್ ಬರಬೇಕು ಅಂತ ತೀರ್ಮಾನ.

0: ಆಯ್ತು. ಸೊ ಫಸ್ಟ್ ಕ್ಲಾಸ್ ಬಂದೇ ಬಿಡೋಣ ನೋಡೋಣ ಅಂತ ಹೇಳಿ ಫಸ್ಟ್ ಕ್ಲಾಸ್ ಬಂದು ಆಮೇಲೆ ಪಿ ಯು ಸಿ ಕಂಪ್ಲೀಟ್ ಮಾಡಿದೆ ನಂಜನಗೂಡಿನಲ್ಲಿ. ಪಿ ಯು ಸಿ ಕಂಪ್ಲೀಟ್ ಮಾಡಿದ್ಮೇಲೆ ಮಂಡ್ಯದಲ್ಲಿ ನಾನು ನಮ್ಮ ಅಣ್ಣವ್ರ ಮನೆಯಲ್ಲಿ ಬಿ ಎಸ್ ಸಿಗೆ ಸೇರ್ಕೊಂಡೆ. ಅಲ್ಲಿ ಬಿ ಎಸ್ ಸಿ ಮಾಡ್ತಾ ಇರ್ಬೇಕಾದ್ರೆ 79 ಅದು, ಬಹುಶಃ ಚೌಧರಿ ಚರಣ್ ಸಿಂಗ್ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಇದ್ರು 79-80 ದಶಕದಲ್ಲಿ ಇದ್ರು. ಅವರೊಂದ್ಸಲ ಮಂಡಿಗೆ ಬಂದಿದ್ರು. ಅದು ನಮ್ಮ ಗೌರ್ಮೆಂಟ್ ಕಾಲೇಜು ಆವರಣದಲ್ಲೇ ಅದೊಂದು ಹೆಲಿಪ್ಯಾಡ್ ಮಾಡಿ ಚಿಕ್ಕದಾಗಿ ಅದು ಇಳಿಸೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ಆವಾಗ ದೊಡ್ಡೊಂದು ಹೆಲಿಕಾಪ್ಟರ್ ಬಂದು ಇಳೀತು, ಅದರಿಂದ ಅವ್ರು ಇಳಿತಾರೆ, ಈ ತರ ಸುಮಾರು ಜನ ಟೆಕ್ನಿಷಿಯನ್ಸ್ ಎಲ್ಲ ಇಳಿತಾರೆ, ಏನೋ ಒಂಥರ ಅದೊಂದು ನೋಡ ಖುಷಿ ಇರೋದು ನನಗೆ. ಆಗ ನಾನು ಅನ್ಕೊಂಡೆ ನಾನು ಆವಾಗ ಸೇರ್ಬೇಕು ಅನ್ಕೊಂಡೆ, ಯಾಕೆ ನಿಂತೋಯ್ತಲ್ಲ ಇವಾಗ್ಲಾದ್ರೂ ಸೇರ್ಬೋದಲ್ಲ ಅನ್ಬಿಟ್ಟು ಅಂತ ಮತ್ತೆ ನಾನು ಎಲ್ಲ ಹುಡುಕಿ ಬಿ ಎಸ್ ಸಿ ಓದ್ತಿರುವಾಗ ಅಪ್ಲೈ ಮಾಡಿದೆ ನಾನು 79 ಸಮಯ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕಾಣುತ್ತೆ. ಆಮೇಲೆ ನನಗೆ ಕರೆ ಬಂತು, ಬೆಂಗಳೂರಲ್ಲಿ ಕಬ್ಬನ್ ರೋಡ್ ಅಲ್ಲಿ ಏರ್ಫೋರ್ಸ್ ಸೆಲೆಕ್ಷನ್ ಸೆಂಟರ್ ಅಂತ ಈಗಲೂ ಇದೆ, ನಮ್ದು ಎಲ್ಲ ಕಳಿಸ್ಕೊಟ್ವಿ ಬಂತು. ನನ್ನ ಕರೆದ್ರು, ಎಕ್ಸಾಮಿನೇಷನ್ ಆಯ್ತು, ರಿಟರ್ನ್ ಎಕ್ಸಾಮಿನೇಷನ್ ಮಾರೇ ದಿನ ಬರಕ್ ಹೇಳಿದ್ರು. ಆಗಿದೆಯಪ್ಪ ಸೆಲೆಕ್ಷನ್ ಆಗಿದೆ. ಅಲ್ಲಿ ಎರಡು ಸ್ಟ್ರೀಮ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದಿ ಮಾರ್ಕ್ಸ್ ಸ್ಕೋರ್ಡ್, ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಮತ್ತೆ ಮೆಕ್ಯಾನಿಕಲ್ ಸ್ಟ್ರೀಮ್ ಅಂತ ಹೇಳಿ. ಸೊ ನನಗೆ ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಬಂತು. ನನಗೆ ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಅಂತ ಅವಾಗ ಏನು ಐಡಿಯಾ ಇರಲಿಲ್ಲ ಏನು ಅನ್ಬಿಟ್ಟು ಅಂತ ಅವ್ರನ್ನ ಕೇಳಿದೆ. ಸ್ಕ್ವಾಡ್ರನ್ ಲೀಡರ್ ಸಂತಾನಕೃಷ್ಣ ಅಂತ ಹೇಳಿ ರಿಕ್ರೂಟ್ಮೆಂಟ್ ಆಫೀಸರ್, ಏನಿಲ್ಲಪ್ಪ ನೀ ಬೆಂಗಳೂರಲ್ಲೇ ಇರ್ತೀಯ 3 ಹೋಗು ಅಂತ ಅಂದ್ರು ಅಷ್ಟೇ ಅವ್ರು. ಸರಿ ಮನೆಗೆ ಕಳಿಸ್ಬಿಟ್ಟು ನಾನು ಹೊರಟೋದೆ. ಹೋಗಿ ಮನೆಯಲ್ಲಿ ಆವಾಗ ಎಲ್ರಿಗೂ ಹೇಳಿದೆ ನಾನು. ನಮ್ಮ ತಂದೆನು ಕೂಡ ನನಗೆ ಪ್ರೋತ್ಸಾಹ ಮಾಡಿದ್ರು, ಆಯ್ತು ಹೋಗಪ್ಪ 5 ಮಕ್ಕಳಲ್ಲಿ ಒಬ್ಬ ಮಿಟ್ಟಲು ಇರಲಿ ಏನಿವಾಗ, ಸರಿ ಹೋಗು ಅಂತ ಹೊರಟು ನಾನು. ಮತ್ತೆ ಕಾಲ್ ಬಂತು, ಬಂದೆ ಬೆಂಗಳೂರಲ್ಲಿ. ಮೆಡಿಕಲ್ ಟೆಸ್ಟ್ ಎಲ್ಲ ಆದ್ಮೇಲೆ ಬೆಂಗಳೂರಲ್ಲಿ ಸೇರ್ಕೊಂಡ್ವಿ, ಟ್ರೈನಿಂಗ್ ಸೆಂಟರ್ ನಡೀತು. ಒಂದು 2.5 ವರ್ಷ ಟ್ರೈನಿಂಗ್ ನಡೆಯುತ್ತೆ, ಅದ್ರಲ್ಲಿ ಒಂದು 6 ಜನರಲ್ ಟ್ರೈನಿಂಗೇ ಇರುತ್ತೆ, ಒಂದು 3 ಫಸ್ಟ್ ಬರೀ ಫಿಸಿಕಲ್ ಟ್ರೈನಿಂಗೇ ಇರುತ್ತೆ, ಬೆಳಗಿನ ಸಂಜೆವರೆಗೆ ತಯಾರು ಮಾಡೋದಕ್ಕೆ ನಮ್ಮನ್ನ ಫಿಸಿಕಲಿ ಫಿಟ್ ಆಗಿ. ಆನಂತರ ಮೂರು ತಿಂಗಳಿಗೂ ಒಂದು ಪರೀಕ್ಷೆ ಮಾಡ್ತಾರೆ ಅವರು. ಪರೀಕ್ಷೆ ಪಾಸ್ ಆದಂಗೆ ಅವ್ರು ಮುಂದೆ ಕಳಿಸ್ತಾ ಇರ್ತಾರೆ. ಆಶ್ಚರ್ಯ ಆಗುದು ಮೇಡಮ್, ಏರ್ಫೋರ್ಸ್ ಅಲ್ಲಿ ಆ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಬಹಳ ಕಷ್ಟ. ಅಲ್ಲಿ ಒಂದ್ಸಲ ಫೇಲ್ ಆದ್ರೆ ಒಂದು 3 ಒಂದ್ಸಲ ಬ್ಯಾಕ್ ಫೇಸ್ ಅಂತ ಮತ್ತೆ ಹಿಂದೆ ಕಳಿಸ್ತಾರೆ, ಇನ್ನೊಂದ್ಸಲ ಓದು ಅಂತಾರೆ. ಇನ್ನೊಂದ್ಸಲನು ಫೇಲ್ ಆದ್ರೆ ಮನೆಗೇನೆ ಸೀದಾ ಕೇಳ್ತಾರೆ. ಕೆಲವು ನಾಟ್ ಟೆಕ್ನಿಕಲ್ ಟ್ರೇಡ್ಸ್ ಅಂತ ಇರುತ್ತೆ, ನೀ ಕ್ಲರ್ಕ್ ಆಗಿ ಇಷ್ಟಪಡ್ತೀಯಾ? ಹೌದು ಅಂದ್ರೆ ಕ್ಲರಿಕಲ್ ಟ್ರೈನಿಂಗ್ ಸೆಂಟರ್ ಬೆಳಗಾಮಲ್ಲಿ, ಅಲ್ಲಿ ಕಳಿಸ್ತಾರೆ, ಅವಕಾಶ ಕೊಡ್ತಾರೆ. ಇದೆ ಅದು. ಸರಿ, ನಾವು ಸಕ್ಸಸ್ಫುಲ್ ಆಗಿ ಎಲ್ಲ ಟ್ರೈನಿಂಗ್ ಮುಗಿಸಿದ್ಮೇಲೆ ನನಗೆ ಹೆಲಿಕಾಪ್ಟರ್ ಕೊಡ್ತಾರೋ ಇಲ್ಲೋ ಅಂತ ಒಂದು ಮನಸ್ಸಲ್ಲಿ ಒಂದು ಡೌಟ್ ಇತ್ತು. ನಾನು ಕೇಳ್ಕೊಂಡು ಇರ್ಲಿಲ್ಲ ಹೆಂಗೆ ಅನ್ಬಿಟ್ಟು ಅಂತ. ಬಟ್ ನನಗೆ ಆಶ್ಚರ್ಯವೇನೋ ಅಂದಂಗೆ ನನಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ಆ 105 ಹೆಲಿಕಾಪ್ಟರ್ ಯೂನಿಟ್ ಏರ್ಫೋರ್ಸ್ ಸ್ಟೇಷನ್ ಚಬ್ವಾ ನಿಯರ್ ದಿಬ್ರುಗರ್ ಅಂತ ಒಂದು ಬಂತು. ನನಗೆ ಬಹಳ ಖುಷಿ ಆಗ್ಬಿಡ್ತು, ಇದು ಯಾವ ಹೆಲಿಕಾಪ್ಟರ್ ಇದನ್ನ ನೋಡಿದ್ನಲ್ಲ ಅದೇನಾ ಅನ್ಬಿಟ್ಟು ಅಂತ ನನಗೆ ಹೆಂಗಿರೋ ಆಸೆ ಇತ್ತು. ಒಂದು ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡೆ ನಾನು. ಆವಾಗೆಲ್ಲ ಎಲ್ಲ ರಷ್ಯನ್ನೇ ನಮ್ಮ ಹತ್ರ. ಆವಾಗ Mi-4 ಅಂತ ಒಂದು ಹೆಲಿಕಾಪ್ಟರ್ ಇತ್ತು, Mi-4 ಮಿಕೋಯಾನ್ EH-4 ಅಂತ ಹೇಳಿ. ಅದು ದೊಡ್ಡದಾದ ಸೀರೀಸ್, ಅದು ಪೆಟ್ರೋಲ್ ವರ್ಷನ್. ಅದು
1: ಎಷ್ಟು ಕಾಸ್ಟ್ಲಿ,
0: ಬಹಳ ಕಾಸ್ಟ್ಲಿ. ಅದು ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ ನಾನು. ಆಮೇಲೆ ಒಂದೊಂದು 1.5 ವರ್ಷ ಕೆಲಸ ಮಾಡಿದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಅದೇ ಸಿಲ್ಚರ್ ಅಂತ ಹೇಳಿದ್ನ ನಾನು, ಕುಂಬಿಗ್ರಾಮ್ ಅಂತ ಹೇಳಿ. ಅಲ್ಲಿ ಒಂದು ಹೊಸ ಹೆಲಿಕಾಪ್ಟರೇ ಬಂತು, Mi-8 ಅಂತ ಹೇಳಿ, Mi-8 ಅಂತ. ಅದಕ್ಕೆ ನಮ್ಮನ್ನ ಪೋಸ್ಟ್ ಮಾಡಿದ್ರು, ಎಲ್ಲ ಹುಡುಗರಿದ್ದಾರೆ ಹೊಸ ಯೂನಿಟ್ಟು ಎಲ್ಲ ಮಾಡ್ಬೇಕಂತ ಹೇಳಿ. ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಹೋದೆ ನಾನು. ಅಲ್ಲಿ ಹೊಸದ್ ಬಂದಿತ್ತು, ಅದಕ್ಕೋಸ್ಕರ ವಿಶೇಷವಾಗಿ ಟ್ರೈನಿಂಗ್ ಕೊಡ್ತಾರೆ ನಮ್ಗೆ. ನಾಟ್ ಓನ್ಲಿ ಈ 3 ಏನ್ ಟ್ರೈನಿಂಗ್ ಮಾಡಿರ್ತೀವಿ, ಇದು ಜನರಲ್ ಇದು.
1: ನೀವು ಬೆಂಗಳೂರಲ್ಲಿ ನಿಮ್ಗೆ ತರಬೇತಿ ಆಯ್ತು, ಅದು ಬೇಸಿಕ್ ಟ್ರೈನಿಂಗ್
0: ಜಾಲಹಳ್ಳಿ ಈಸ್ಟ್ ಅಲ್ಲಿ. ಅದು ಬೇಸಿಕ್ ಟ್ರೈನಿಂಗ್, ಟೆಕ್ನಿಕಲ್ ಟ್ರೈನಿಂಗ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ. ನಾನು 6 ನಮ್ಗೆ ಯಾವ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅನ್ನೋದು ತೀರ್ಮಾನ ಆಗುತ್ತೆ ಅಲ್ಲಿ.
1: ಸ್ಪೆಷಲೈಸೇಷನ್
0: ಯಾವ್ದಕ್ಕೆ ಅನ್ಬಿಟ್ಟು ಅಂತ. ಅದರಲ್ಲಿ ಕೆಲವರಿಗೆ ರಡಾರ್ ಸಿಗುತ್ತೆ, ಕೆಲವರಿಗೆ ಕಮ್ಯುನಿಕೇಶನ್ ಸಿಗುತ್ತೆ, ಕೆಲವರಿಗೆ ಇನ್ಸ್ಟ್ರುಮೆಂಟ್ ಸಿಗುತ್ತೆ, ಕೆಲವರಿಗೆ ಎಲೆಕ್ಟ್ರಿಕಲ್ ಸಿಗುತ್ತೆ.
1: ಅಂದ್ರೆ ನಿಮ್ಮ ಆಸಕ್ತಿ ಏನು?
0: ನಮ್ಮ
1: ಆಸಕ್ತಿ
0: ಪ್ಲಸ್ ನಾವು ಒಂದ್ ಮಾರ್ಕ್ಸ್ ಬೇರೆ ಸ್ಕೋರ್ ಮಾಡಿರ್ತೀವಲ್ಲ ಮೇಡಮ್ ಅದರಲ್ಲಿ. ಸೊ ಅದರಲ್ಲಿ ನಾನು ಹೋದ್ಮೇಲೆ ಅಲ್ಲಿ ಅದಕ್ಕೆ ಸಪರೇಟ್ ಮತ್ತೆ ಹೆಲಿಕಾಪ್ಟರ್ಗೆ ಮತ್ತೆ ಟ್ರೈನಿಂಗ್ ಇದೆ. ಆ ಪರ್ಟಿಕ್ಯುಲರ್ ವಿಮಾನದಲ್ಲಿ ಏನ್ ಕೆಲಸ ಮಾಡ್ಬೇಕು ಹೆಂಗೆ, ಒಂದು 6 ಟ್ರೈನಿಂಗ್ ಆಗುತ್ತದ್ದು. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಕೆಲಸ ಮಾಡ್ತಕ್ಕೆ ಶುರು ಮಾಡಿದೆ ನಾವು. ಟೆಕ್ನಿಕಲ್ ಆಗಿ ನಮ್ಮ ಕೆಲಸ ಏನಂತಂದ್ರೆ, ನಾವು ಅಲ್ಲಿ ಎನಿ ಪಾಯಿಂಟ್ ಆಫ್ ಟೈಮ್, ಈಗ ನಾನು ಎಲೆಕ್ಟ್ರಿಕಲ್ ಅಂತಂದ್ರೆ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ಸ್ ಅದ್ರಲ್ಲಿ ಫಿಟ್ ಆಗಿರೋ ಪ್ರತಿಯೊಂದು 100% ಸರ್ವಿಸಬಲ್ ಇರಬೇಕು. ದೇ ಶುಡ್ ಬಿ ವರ್ಕಿಂಗ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಗಿವನ್ ಪಾಯಿಂಟ್ ಆಫ್ ಟೈಮ್ ತಕ್ಷಣ ಹೊರಡ್ಬೇಕು ಅಂದ್ರು ಇರಲೇಬೇಕು.
1: ನೀವು ಹೇಳ್ತಾ ಇದ್ರಿ ಸಿಲ್ಚಾರ್ ನಲ್ಲಿ ಒಂದು ಹೆಲಿಕಾಪ್ಟರ್ ಬಂತು, ಅದು ನಾನು ಚೌಧರಿ ಚರಣ್ ಸಿಂಗ್ ಅವರು ಏನು ಮಂಡ್ಯಕ್ಕೆ ಬಂದಾಗ ನೋಡಿದ ಹೆಲಿಕಾಪ್ಟರ್ ಹೌದು ಅಂತ
0: ಅದೇ ಆಗಿತ್ತು. ನನಗೆ ಬಹಳ ಖುಷಿ ಆಯ್ತು, ನಾನು ಸುಮಾರು ಜನಕ್ಕೆ ಹೇಳಿದೆ, ನನ್ನ ಸ್ನೇಹಿತರಿಗೆಲ್ಲ.
1: ಕಣ್ಣಲ್ಲಿ ತುಂಬಿಕೊಂಡ ಹೆಲಿಕಾಪ್ಟರ್ ಒಳಗಡೆ ಕೂತ್ರಿ ನೀವು?
0: ಖಂಡಿತ ಖಂಡಿತ ಮೇಡಮ್, ಖಂಡಿತ ಕೂತೆ. ಅದ್ರಲ್ಲಿ ಕೆಲಸ ಮಾಡದೆ ಬಹಳ ಆಸಕ್ತಿ ವಹಿಸಿ ಬಹಳಷ್ಟು ಜನಗಳ ಮನ್ನಣೆಗೂ ಪಾತ್ರನಾಗಿದ್ದೀನಿ ಆ ಕೆಲಸಗಳಲ್ಲಿ.
1: ಈಗ ಅಸ್ಸಾಂ ಗಡಿ ಒಂದ್ ಕಡೆಗೆ, ಮತ್ತೆ ನಾಗಾಲ್ಯಾಂಡ್ ಗಡಿ,
0: ಹೌದು,
1: ಇವೆಲ್ಲ ಗಡಿಗಳಲ್ಲಿ ಹೆಚ್ಚಾಗಿ ಈ ತರದ ಒಂದು ಬೇಸ್ಗಳಿದ್ದಾವೆ.

0: ಹೌದು ಹೌದು,
1: ನೀವು ಕೂಡ ಅಲ್ಲೆಲ್ಲ ಕೆಲಸ ಮಾಡಿದ್ದೀರಾ. ಹೇಗೆ ಅಲ್ಲಿ ಒಂದು ವಾತಾವರಣ ಬಹಳ ಪ್ರತಿಕೂಲವಾಗಿರುತ್ತೆ, ಮತ್ತೆ ಯಾವತ್ತು ಸನ್ನದ್ಧವಾಗಿರ್ಬೇಕು, ಅಂತಾರಾಷ್ಟ್ರೀಯ ಗಡಿ ಬೇರೆ, ಹಾಗಾಗಿ ಇಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು.
0: ಖಂಡಿತ. ನಮ್ಮ ಮೇನ್ ಕೆಲಸ ಏನಿತ್ತು ಅಂತಂದ್ರೆ, ಯಾವ ಗಿವನ್ ಟೈಮ್ ಅಲ್ಲಿ ನಿಮಗೆ ಆರ್ಮಿಯಿಂದ ಇನ್ಫಾರ್ಮೇಶನ್ ಬರ್ತಾ ಇರ್ತೀನಿ, ನಿಮಗೆ ಇಂಥ ಕಡೆ ಹೀಗಾಗಿದೆ ಹಾಗಾಗಿದೆ, ಯಾರೋ ಒಬ್ಬರು ಹುಷಾರಿಲ್ಲ ಅಂತಾನೋ, ಯಾರೋ ಒಬ್ಬರು ಬಿದ್ಬಿಟ್ಟಿದ್ದಾರೆ ಅಂತ, ಯಾರೋ ಒಬ್ಬರಿಗೆ ಗುಂಡು ಹೊಡೆದಿದ್ದಾರೆ ಅಂತ ಆ ಕಡೆ ಅವರು ಯಾರೋ ಒಂದು ಅವ್ರು ಲಿಫ್ಟ್ ಮಾಡ್ಬೇಕಾಗುತ್ತೆ, ಅಥವಾ ಒಂದು ಆರ್ಮಿ ಬೇಸ್ ಅಲ್ಲಿ ಅವ್ರ ಹತ್ರ ಊಟಕ್ಕೆ ತಿಂಡಿ ಏನು ಇಲ್ಲ, ಸರಿ ಮುಗ್ದೋಗಿದೆ ಅಂತಾನೋ, ಪ್ರತಿಯೊಂದು ಮೇಡಮ್, ಇನ್ಕ್ಲೂಡಿಂಗ್ ಲೈವ್ ಅನಿಮಲ್ಸ್, ಈ ಆಡು ಕುರಿ ಕೋಳಿಗಳನ್ನು ನಾವು ಹೆಲಿಕಾಪ್ಟರ್ ಹಾಕೊಂಡು ಅವ್ರು ಡ್ರಾಪ್ ಮಾಡ್ಕೊಟ್ಟಿರ್ತೀವಿ.
1: ಎಲ್ಲಿಂದ ಎತ್ಕೊಂಡು ಹೋಗಿರ್ತೀರಾ?
0: ಇಲ್ಲಿ ನಮ್ ಬೇಸ್ ಇರುತ್ತಲ್ಲ, ಅಂದು ಕುಂಬಿಗ್ರಾಮ್ ಅಂತ ಇರೋದು, ಅದು ಆಲ್ಮೋಸ್ಟ್ ನಿಯರ್ ಟು ಸಿಟಿ, ಸಿಲ್ಚಾರ್ ಟೌನ್ ಗೆ ಹತ್ತಿರದಲ್ಲಿದೆ, ಅಲ್ಲಿಗೆ ಬರುತ್ತೆ, ಅದನ್ನ ಆರ್ಮಿನವರೇ ಒಳಗಡೆ ತುಂಬಿಸ್ತಾರೆ, ತಗೊಂಡೋಗಿ ನಾವು ಅದನ್ನ ಅಲ್ಲಿ ಕೊಟ್ಟು ಬರೋದು, ಅಲ್ಲಿ ಬೇಕು ಅಂತ ಇರುತ್ತೆ ಆ ಪಾಯಿಂಟ್ ಆಫ್ ಟೈಮ್, ಆ ಕೆಳಗಡೆ ಅವ್ರಿಗೆಲ್ಲ ಡ್ರಾಪಿಂಗ್ ಪಾಯಿಂಟ್ಸ್ ಝೋನ್ ಅಂತ ಮುಂಚೆನೆ ಕೊಟ್ಟಿರ್ತೀವಿ ನಾವು ಆ್ಯಪ್ ಅಲ್ಲಿ, ಅವರಲ್ಲಿ ಕೆಳಗಡೆ ಕಾಯ್ತಾ ಇರ್ತಾರೆ, ನಾವು ಅಲ್ಲಿಂದ ಡ್ರಾಪ್ ಮಾಡ್ತೀವಿ, ಅದನ್ನ ಅವ್ರು ತಗೊಂಡು ಹಗ್ಗ ಕಟ್ಟಿ ಬಿಡಿಸ್ತೀವಿ. ಅದನ್ನ ಆರ್ಮಿ ಜವಾನ್ಸ್ಗಳಿಗೆ ಅವ್ರ ಮೂಮೆಂಟ್ ಆಫ್ ಆರ್ಮಿ ಇಸ್ ಆಲ್ಸೋ ತ್ರೂ ಹೆಲಿಕಾಪ್ಟರ್ಸ್ ಅಲ್ಲಿ, ಅವ್ರು ಅಲ್ಲಿಂದ ಬರಬೇಕು ಅಂತಂದ್ರೆ ಅವ್ರು ಯಾವ ರಜಾ ಹೋಗ್ಬೇಕು, ಒಂದ್ ನಾಲ್ಕು ಅವ್ರಗಳನ್ನ ಮತ್ತೆ ನಾವು ಇಲ್ಲಿ ಕರ್ಕೊಂಬರ್ಬೇಕು ಈ ಬೇಸ್ಗೆ, ಇಲ್ಲಿ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಇರುತ್ತೆ, ಇಲ್ಲಿಂದ ಹೋಗ್ತಾರೆ ರಜಾ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರ್ತಾರೆ, ಮತ್ತೆ ನಮ್ಮ ಹತ್ರ ಬರ್ತಾರೆ, ನಾವು ಅವ್ರನ್ನ ಕರ್ಕೊಂಡು ಅಲ್ಲಿ ಬಿಡ್ತೀವಿ, ಅವ್ರನ್ನ ಇಳಿಸ್ತೀವಿ ಅಲ್ಲಿ ರೇಡಿಯಸ್ ಪಾಯಿಂಟ್ ಅಲ್ಲಿ, ಅದು ದಟ್ ವಾಸ್ ದಿ ಮೇಜರ್ ವರ್ಕ್ ಅಲ್ಲಿದ್ದಾಗ. ನಾವು ಆಮೇಲೆ ನಾವು ಅಲ್ಲಿ ಹೇಳಿದ್ರೆ ನಿಮ್ಗೆ ಹಾರ್ಡ್ ಲಿವಿಂಗ್ ಏರಿಯಾ ಅದು ಅಂತ ಹೇಳಿ, ಆವಾಗ ಮೊದಲಿ ಮದುವೆ ಆಗಿದ್ದವರಿಗೆ 2 ವರ್ಷ ಇದ್ರೆ ಸಾಕು, ಬ್ಯಾಚುಲರ್ಸ್ಗೆ 3 ವರ್ಷ 2 ಇದ್ರೆ ಸಾಕು, ನಿಮ್ಗೆ ಇವೇ ಚಾಯ್ಸ್ ಪೋಸ್ಟಿಂಗ್ ನಿಮಗೆ ಕೊಡ್ತೀವಿ ಅಂತ ಅವ್ರೊಂದು ಇತ್ತದು, ಅದೊಂದು ನನಗೆ ಅಡ್ವಾಂಟೇಜ್ ಆಯ್ತು ನನಗೆ, ನಾನು ಬ್ಯಾಚುಲರ್ ಇದ್ನಲ್ಲ ಆವಾಗ, ಸರಿ 3 ವರ್ಷ 2 ಸೇರಿ ಮಾಡಿದ್ದೆ ನಾನು, ಅದಿಬ್ಬರು ಮತ್ತೆ ಇದು ಮಾಡ್ಕೊಂಡು ಅವ್ರು ಕೇಳ್ತಾರೆ ನಿಮ್ಗೆ ಎಲ್ಲಿ ಬೇಕು ಏನಿತ್ತ ಅಂತ ಹೇಳಿ, ನಾನು ಮೈಸೂರು ಕೊಡಿ ಅಂತ ಕೇಳಿದ್ದೆ, ಮತ್ತೆ ಬೆಂಗಳೂರು ಕೊಡಿ ಅಂತ ಕೇಳಿದ್ದೆ. ಮೈಸೂರಿನಲ್ಲೂ ಒಂದಿದೆ ನಮ್ದು ಏರ್ಫೋರ್ಸ್ ಸೆಲೆಕ್ಷನ್ ಸೆಂಟರ್ ಅಂತ ಒಂದಿದೆ, ಅದು ಬಹಳ ಲಿಮಿಟೆಡ್, ಯು ಗೋ ಟು ಬ್ಯಾಂಗ್ಳೂರ್, ನಿಮ್ಗೆ ಹೆಂಗಿದ್ರು ಹೆಲಿಕಾಪ್ಟರ್ ಯೂನಿಟ್ ಅಲ್ಲಿ ಇದು ಇದೆ, ಇದರಲ್ಲಿ ಯು ಕಂಟಿನ್ಯೂ ವಿತ್ ದಿಸ್ ಅಂತ ಹೇಳಿ ನನಗೆ. ಏರ್ಫೋರ್ಸ್ ಸ್ಟೇಷನ್ ಯಲಂಗದಲ್ಲಿ ನಮ್ದು 112 ಹೆಲಿಕಾಪ್ಟರ್ ಯೂನಿಟ್ ಅಂತ ಇದೆ ಇಲ್ಲಿ, ಇದ್ರ ಮೇನ್ ಪರ್ಪಸ್ ಬಂದು ಟ್ರೈನಿಂಗ್, ಪೈಲಟ್ಸ್ ಹೆಲಿಕಾಪ್ಟರ್ ಸೆಲೆಕ್ಟ್ ಆಗ್ತಾರಲ್ಲ ವಿಶೇಷವಾಗಿ MI-8 ಹೆಲಿಕಾಪ್ಟರ್ಗೆ, ಅಂತವ್ರಿಗೆ ತರಬೇತಿ ಕೊಡ್ತಾರೆ ನಮ್ಮ ಬೇರೆ ಪೈಲಟ್ಸ್ ಇಂಜಿನಿಯರ್ಸ್ ಎಲ್ಲಾರು, ಅದು ನಮ್ಮ ಕೆಲಸ ಇಲ್ಲಿ ಮುಖ್ಯವಾಗಿ. ನಾವು ಪ್ರತಿಯೊಂದು ಚೆಕ್ ನಾವು ಮಾಡಬೇಕು, ನೀವು ಕಾಕ್ಪಿಟ್ ಬಹುಶಃ ಒಂದು 500 ಸ್ವಿಚ್ ಕಾಣುತ್ತೆ, ಅದು ಏನು ಎತ್ತ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ, ಬಟ್ ನಮ್ಗಳಿಗೆ ಪ್ರತಿದಿನ ನೋಡಿ ನೋಡಿ ನೋಡಿ ನಮ್ಗೆ ಯಾವ ಸ್ವಿಚ್ ಏನು ಎತ್ತ, ಆನ್ ಗ್ರೌಂಡ್ ಟೆಸ್ಟಿಂಗ್ ಮಾಡೆಲ್ ಹಾಕೊಂಡು ಪ್ರತಿಯೊಂದನ್ನು ಟೆಸ್ಟ್ ಮಾಡ್ತೀವಿ ನಾವು, ಇದು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಥರನೇ ಬೇರೆಯವರು ಇನ್ಸ್ಟ್ರೂಮೆಂಟೇಷನ್ ಅವರು, ವೈರ್ಲೆಸ್ ಕಮ್ಯುನಿಕೇಶನ್ ಅವರು, ಇಂಜಿನ್ ಅವರು, ಏರ್ ಫ್ರೇಮ್ ಸ್ಟ್ರಕ್ಚರ್, ಪ್ರತಿಯೊಬ್ಬರು ಅವರವ್ರ ಪಾರ್ಟ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಒಂದು ಸರ್ಟಿಫಿಕೇಟ್ ಅಲ್ಲಿ ಸೈನ್ ಮಾಡ್ಬೇಕಾಗುತ್ತೆ ನಾವು, ಈ ಸರಿಗಿದೆ ಅಂತ ಅಂದ್ಬಿಟ್ಟು ಅಂತ. ದೆನ್ ಅಗೈನ್ ಅಲ್ಲಿ ಫ್ಲೈಟ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ದೇ ವಿಲ್ ಆಲ್ಸೋ ಕಮಾಂಡ್ ಇನ್ಸ್ಪೆಕ್ಟ್ ಒನ್ಸ್, ಎಲ್ಲ ಸೈನ್ ಮಾಡಿದ್ಮೇಲೆ ದೇ ವಿಲ್ ಟೇಕ್ ಆಫ್, ಅವರು ಕೆಲಸ ಮುಗಿಸ್ಕೊಂಡು ಬರ್ತಾರೆ ವಾಪಸ್.
1: ಹೀಗೆ ಗಡಿಯಿಂದ ನೀವು ಬೆಂಗಳೂರಿಗೆ ಈಗ ಬರೋದಕ್ಕೆ ಸಾಧ್ಯ ಆಯ್ತು. ನೀವು ಈಶಾನ್ಯ ರಾಜ್ಯಗಳಲ್ಲಿ ಅಂದ್ರೆ 2-3 ಕಡೆ ಕೆಲಸ ಮಾಡಿದ್ರಿ, ಮಣಿಪುರ, ತ್ರಿಪುರ ಮತ್ತೆ ಅಸ್ಸಾಂ, ನಾಗಾಲ್ಯಾಂಡ್ ಮಾಡಿದ್ರಿ, ಅರುಣಾಚಲ್ ಪ್ರದೇಶದಲ್ಲೂ ಮಾಡಿದ್ರೆ ಹೇಗೆ? ಆ ಕಡೆಗೆ ಚೀನಾದ ಗಡಿ ಬರುತ್ತೆ,
0: ಚೀನಾ ಗಡಿನಲ್ಲೂ ಅಲ್ಲೂ ಇದೇ ಕೆಲಸ, ಅಲ್ಲೂ ಆರ್ಮಿನವರಿಗೆ ಸಪೋರ್ಟ್, ಎಲ್ಲಾ ಕೆಲಸಗಳು ನಮಗೆ, ಅವ್ರು ತುಂಬಾ ದುದಿಗಿನಲ್ಲಿ ನಿಂತ್ಕೊಂಡಿರ್ತಾರೆ ಅವ್ರಿಗೆ, ಅವರಿಗೆ ಒಂದು ಮೋಡ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಆಗಿನ ಕಾಲದಲ್ಲಿ ಇದ್ದಿದ್ದೇ ಇದು, ಇವಾಗ ಬಹುಶಃ ರಸ್ತೆಗಳಾಗಿರ್ಬೋದು ಎಲ್ಲ ಆಗಿರ್ಬೋದು, 40 ವರ್ಷದ ಮಾತು ನಾನು ಹೇಳ್ತಾ ಇರೋದು, ಅವ್ರು ಕಂಪ್ಲೀಟ್ ಆಗಿ ಅವ್ರಿಗೆ ಹೆಲ್ಪ್, ಅದು ತಮ್ದೇನಿದ್ರು ಪ್ರತಿಯೊಂದಕ್ಕೂ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ದಟ್ ಈಸ್ ಟು ಬಿ ಮೆಟ್.
1: ನೀವು ಹೇಳಿದ ಹಾಗೆ ತರಕಾರಿ ಇಲ್ಲ ಅಂದ್ರು
0: ಹೌದು
1: ಬದುಕಬೇಕು, ಊಟ, ರೇಷನ್, ಆಮೇಲೆ ಅವರನ್ನು ಕೂಡ ಕರ್ಕೊಂಡು ಬಂದು
0: ಹೌದು ಕಳಿಸೋದು, ರಜೆಗಳಲ್ಲಿ ಹೋಗೋದು, ಕರ್ಕೊಂಡು ಬರೋದು, ಎಮರ್ಜೆನ್ಸಿಗಳಿರುತ್ತೆ, ಕೆಲವರು ಹುಷಾರಿರಲ್ಲ,
1: ಅವ್ರಿಗೆ ಹುಷಾರಿರಲ್ಲ. ಹೀಗೆ ಮೈಸೂರು, ಬೆಂಗಳೂರು, ಮಂಡ್ಯ ಅಂತ ಆರಾಮಾಗಿದ್ದು ನೀವು ನಾರ್ತ್ ಈಸ್ಟ್ ನಲ್ಲಿ, ಈಶಾನ್ಯ ರಾಜ್ಯಗಳು ಬಹಳ ಕಠಿಣವಾದ ಜೀವನ.
0: ಹೌದು ಖಂಡಿತ. ನಿಮಗೆ ಇವಾಗ ನೋಡಿ, ಈಗಿನ ಕಾಲದಲ್ಲಿ ಇಲ್ಲಿಂದ ನಾವು ಗೌಹಾಟಿಗೆ ಹೋಗ್ಬೇಕು ಅಂತಂದ್ರೆ ಅಸ್ಸಾಂಗೆ, ಬೆಂಗಳೂರಲ್ಲಿ ಗೌಹಾಟಿಗೆ ಹೊತ್ತಿದ್ರೆ ಗೌಹಾಟಿಯಲ್ಲಿ ಇಳಿತೀರಾ ನೀವು? ನಾನು ಹೋಗ್ತಾ ಇದ್ದ ಕಾಲದಲ್ಲಿ ನಾನು ನಂಜನಗೂಡಿಂದ ಹೊರಟ್ರೆ 7 ಗಂಟೆ ಟ್ರೈನ್ ಚೇಂಜ್ ಮಾಡ್ಬೇಕಾಗಿತ್ತು. ನಾವು
1: ಒಂದು 3 ದಿನ
0: 4 ದಿನ ಆಗ್ತಿತ್ತು, 5 ದಿನ ತಲುಪ್ತಾ ಇದ್ವಿ, ಸೂಟ್ ಕೇಸ್ ಮೇಲೆ ಕೂತ್ಕೊಂಡೆಲ್ಲ 3 ದಿನ ಪ್ರಯಾಣ
1: ಮಾಡಿದ್ವಿ. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದ್ರಲ್ಲ,
0: ಖಂಡಿತ.
1: ಈಗ ನೀವು ಈ ಗಡಿಗಳಲ್ಲಿ ಇದ್ದಾಗ ಅದು ಪೀಸ್ ಟೈಮ್ ಆಗಿರಬಹುದು ಅಥವಾ ವಾರ್ ಟೈಮ್ ಆಗಿರಬಹುದು, ಈಗ ಯುದ್ಧದ ಕಾಲ ಅಂದ್ರೆ ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತೆ, ಮಾಹಿತಿ ತುಂಬಾ ಬರ್ತಿರುತ್ತೆ, ಬೇರೆ ಬೇರೆ ರೀತಿಯ ಸೂಚನೆಗಳು ಅವಾಗವಾಗ ಬರ್ತಿರುತ್ತವೆ. ಏನೇ ಆದ್ರೂ ಗಡಿಯಲ್ಲಿ ಕೆಲಸ ಮಾಡುವಾಗ ಇರುವಂತಹ ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ, ಯಾಕೆಂದ್ರೆ ಯಾವ ಹೊತ್ತಿಗೂ ಏನಾದ್ರೂ ಸಂಭವಿಸಬಹುದಾದ ತುಂಬಾ ಆಯಕಟ್ಟಿನ ಪ್ರದೇಶಗಳಾಗಿರ್ತವೆ ಅವು, ಹಾಗಾಗಿ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರ್ತೀರಾ. ಬೆಂಗಳೂರಿಗೆ ಬಂದ್ರೆ

0: ಇದು ಮನೆ ಆಗೋಯ್ತು.
1: ಖಂಡಿತ.
0: ಹೇಗೆ ಬದಲಾವಣೆ ಹೇಗಿತ್ತು?
1: ಬದಲಾವಣೆ ಅಂದ್ರೆ ಮೇಡಮ್, ಅದು ನೀವು ಹೇಳದಕ್ಕೆ ಅಲ್ಲಿ ಕೆಲಸಗಳ ತರಾನೇ ಬೇರೆ ಇತ್ತು. ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ನಾವು ಇದು ಈ ಬೆಂಗಳೂರಲ್ಲಿ ವಿಶೇಷವಾಗಿ ಅವಾಗ 112 ಹೆಲಿಕಾಪ್ಟರ್ ಯೂನಿಟ್ ಯಲಂಕ ಅನ್ನೋದು ಅದು ಈ ವಿವಿಐಪಿಸ್ಗೆ ಸರ್ವಿಸ್ ಕ್ಯಾಟರ್ ಮಾಡೋದಕ್ಕೋಸ್ಕರನೇ ಉಟ್ಕೊಂಡಿದ್ದು, ಪ್ಲಸ್ ಟ್ರೈನಿಂಗ್ ಅಂತ ಹೇಳಿ. ಅಲ್ಲಿಗೆ ಪೋಸ್ಟಿಂಗ್ ಮಾಡಬೇಕಾದ್ರೆ ನಮ್ಮನ್ನು ಸುಮ್ಸುಮ್ನೆ ಎಲ್ಲರನ್ನೂ ಪೋಸ್ಟ್ ಮಾಡೋದಿಲ್ಲ ಅಲ್ಲಿಗೆ. ಅದಕ್ಕೆ ನಮ್ಮ ಪೂರ್ವಾಪರ ಎಲ್ಲ ಆಲೋಚನೆ ಮಾಡಿ ಸೆಂಟ್ರಲ್ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಹೋಮ್ ಇಂಟೆಲಿಜೆನ್ಸ್ ಇಂದ ವೆರಿಫಿಕೇಶನ್ ಆಗುತ್ತೆ. ಅದಕ್ಕೆ ಅದು ಕ್ಲಿಯರೆನ್ಸ್ ಆದ್ಮೇಲೆ ನಮ್ಮನ್ನ ಅಲ್ಲಿಗೆ ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟಿಂಗ್ ಮಾಡಿದ್ಮೇಲೆ ನೀವು ಹೇಳದಂಗೆ ಇಲ್ಲಿಗೆ ಬಂದ್ಮೇಲೆ ಕೆಲಸ ಅದೇ ಆದ್ರೂ ಸಹಿತ ಅದ್ರ ಪರ್ಪಸ್ ಅಲ್ಲಿ ಬೇರೆ ಇತ್ತು. ಅಲ್ಲಿದ್ದು ಇಲ್ಲಿ ಪರ್ಪಸ್ಸೇ ಬೇರೆ. ಇಲ್ಲೂ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ, ನಾಳೆ ಇವ್ರು ಯಾರೋ ಬರ್ತಾರೆ, ಅವ್ರು ಯಾರೋ ಬರ್ತಾರೆ, ಅವ್ರನ್ನ ಹೆಂಗ್ ಓದಿ ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಡ್ರಾಪ್ ಮಾಡ್ಬೇಕು, ಇದೆಲ್ಲ ಪ್ರೋಗ್ರಾಮ್ಸ್ ಬರ್ತಾನೆ ಇರುತ್ತೆ. ಇದೇ ರೀತಿ ಬರ್ತಾ ಇರುತ್ತೆ. ಪ್ಲಸ್ ಅದೇ ಟೈಮಲ್ಲಿ ಇನ್ನೊಂದು ವಿಷಯ ನಮ್ಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, 85 ನಾನು ಬೆಂಗಳೂರು ಬಂದಿದ್ದು, 86 ಅವಾಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಸಾರ್ಕ್ ಸಮ್ಮಿಟ್ ಅಂತ ಮಾಡಿದ್ರು. ಬಹುಶಃ ಸೆಕೆಂಡ್ ಸಾರ್ಕ್ ಸಮ್ಮಿಟ್ ಇಂಡಿಯಾದಲ್ಲಾಯ್ತು. ಅದನ್ನ ಬೆಂಗಳೂರಿನಲ್ಲಿ ಮಾಡ್ಬೇಕು ಅಂತ ಹೇಳಿ ಅವರು ತೀರ್ಮಾನ ತಗೊಂಡಾಗ ಅದು ನಮಗೆ ಒಂಥರ ಚಾಲೆಂಜ್. ಏನಕ್ಕೆ ಅಂತಂದ್ರೆ, ಈಗ 40 ಮೇಡಮ್ ಈ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಹೆಲಿಕಾಪ್ಟರ್ಸ್ ಸಲೂನ್ ವರ್ಷಣ್ ಅಂತ ಒಂದು ಬಹಳ ಕಡಿಮೆ ಇತ್ತು. ಇವ್ರು ದಿಢೀರಂತ ಪ್ರೋಗ್ರಾಮ್ ಮಾಡ್ಕೊಂಡಾಗ ಏನಾಯ್ತು, ನಮ್ಗೆ ಎಲ್ರಿಗೂ ಅಲ್ಲಿ 7 ಕಂಟ್ರೀಸ್ ನ ಬರ್ತಾರೆ ಸಾರ್ ಕಂಟ್ರೀಸ್ ಅಲ್ಲಿ. ಅವ್ರು ಬೆಂಗಳೂರು ಬರ್ತಾರೆ, ಅವ್ರದ್ದು ಬೆಂಗಳೂರು ಬಂದು ಅವ್ರ ಮೀಟಿಂಗ್ ಎಲ್ಲ ಆದ್ಮೇಲೆ ಅವ್ರ ಎಲ್ಲ ಟೂರಿಸ್ಟ್ ಸ್ಪಾಟ್ಗಳಿಗೆಲ್ಲ ಇಷ್ಟಪಡ್ತಾರೆ, ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಬೇಕಾದ್ರೆ ನಾರ್ಮಲ್ ಮಿಲಿಟರಿ ಹೆಲಿಕಾಪ್ಟರ್ ಅವ್ರನ್ನ ಸೀಟ್ ಮೇಲೆ ಕೂಸ್ಬಿಟ್ಟು ಕರ್ಕೊಂಡು ಹೋಗಂಗಿರಲ್ಲ,
0: ಲಕ್ಸುರಿ.
1: ಅದು ಲಕ್ಸುರಿ ಮಾಡ್ಬೇಕಲ್ಲ ಅಂತ ಹೇಳಿ ನಮಗೆ ಅದೊಂದು 1 ಮುಂಚೆನೆ ನಮಗೆ ಇನ್ಫಾರ್ಮೇಶನ್ಸ್ ಬರುತ್ತೆ. ನಮ್ಮ ಹತ್ರ ಇರೋ ಏನ್ ಹೆಲಿಕಾಪ್ಟರ್ಸ್ ಇದೆ ಅದ್ರಲ್ಲಿ ಹೊಸ ಹೊಸದ್ದು ಲೇಟೆಸ್ಟ್ ಮಾಡೆಲ್ಸ್ ತಂದು ಅದನ್ನ ಇದನ್ನ ನೀವು ಯಾವ್ದು ಕನ್ವರ್ಟ್ ಇಟ್ ಆಸ್ ಸಲೂನ್ ವರ್ಷನ್ ಅಂತ ಹೇಳಿ ಒಂದ್ ದೊಡ್ಡ ಹರ್ಕ್ಯುಲಿಯನ್ ಟಾಸ್ಕ್ ಕೊಟ್ಟರು ನಮಗೆ. ಅದು ನಮಗೆ ಒಂದು 1.5 ತಿಂಗಳು ಇತ್ತು ಮೇಡಮ್. ಅದು ನಮ್ಗೆ ಎಚ್ ಎಎಲ್ ನವರದ್ದು ಕೂಡ ಸಪೋರ್ಟ್ ಇತ್ತು ಅವಾಗ. ಎಚ್ ಎಎಲ್ ನಲ್ಲೂ ಕೂಡ
0: ಬಹಳ ವಿಮಾನಗಳನ್ನು ಸಿದ್ಧ
1: ಮಾಡ್ತಾರೆ. ಸರಿ, ಅವ್ರ ಸಪೋರ್ಟ್ ತಗೊಂಡು ನಾವು ಆ ಹೆಲಿಕಾಪ್ಟರ್ ನ ಸಲೂನ್ ವರ್ಷಣ್ಣ ಅದನ್ನ ರೆಡಿ ಮಾಡ್ಬೇಕು, ಇದಕ್ಕೆ ಇರೋದೇ ಇಷ್ಟು ಟೈಮ್ ಬಂದ್ಬಿಟ್ಟು ಅಂತ. ನಾವು ಒಂದ್ 20-22 ಜನ ಹುಡುಗರಿದ್ವಿ. ನಾವು ಇವತ್ತಿಗೂ ವಿ ಆರ್ ಇನ್ ಟಚ್. ಈ 40 ಆದ್ಮೇಲೆ ಅದನ್ನೆಲ್ಲ ಮಾಡ್ಕೊಂಡು ನಾವು ಹೆಂಗಾರು ಮಾಡಿ ರೆಡಿ ಮಾಡೋಣ ಅಂತ ಹೇಳಿ ವಿ ಹ್ಯಾವ್ ಮೇಡ್ ಒಂದು 6-7 ಹೆಲಿಕಾಪ್ಟರ್ಸ್ ನಾವು ಸಲೂನ್ ವರ್ಷನ್ ಕನ್ವರ್ಟ್ ಮಾಡಿದ್ವಿ. ಅದನ್ನ ಮತ್ತೆ ಟೆಸ್ಟ್ ಮಾಡ್ತಾರೆ, ನಾವು ಮಾಡಿದೀವಿ ಅಂತ ಹೇಳಿ ಇವ್ರು ತಗೊಂಡೋಗ್ಬಿಡೋದು ಹಂಗೆಲ್ಲ ಏನಿಲ್ಲ, ಚೆನ್ನಾಗಿ ನಡೀತು. ನಾವು ಅವ್ರನ್ನೆಲ್ಲ ಬೇಲೂರು ಹಳೆ ಬೀಡು ಬಹುಶಃ ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ವಿ. ಈಗ ಯಾರ್ಯಾರನ್ನ ಕರ್ಕೊಂಡು
0: ಹೋಗಿದ್ದೀನಿ,
1: ಮಾಲ್ಡೀವ್ಸ್ನವ್ರು ಬರ್ತಾರೆ, ಮತ್ತೆ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು,
0: ಶ್ರೀಲಂಕಾದವರು,
1: ಇವರೆಲ್ಲ ಬರ್ತಾರೆ. ಎಲ್ಲಾರನ್ನು ಕರ್ಕೊಂಡು ಕರ್ನಾಟಕದಲ್ಲಿ ಸುಮಾರು ಕಡೆ ಎಲ್ಲ ಸೂಸ್ಕೊಂಡು ಅದನ್ನ ಸಕ್ಸಸ್ಫುಲ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ನನ್ನ ಅನ್ಬೋದಲ್ಲಿ ನಾವು ಈ ವಿವಿಐಪಿಗಳು ಸುತ್ತಾನೆ ನಾವು ಜಾಸ್ತಿ ಸುತ್ತಾ ಇದ್ದೀವಿ ನೋಡಿ. ಅವಾಗ ಯಾರ್ಯಾರು ಪ್ರೈಮ್ ಮಿನಿಸ್ಟರ್ಗಳಿದ್ರಲ್ಲ ಅವಾಗ ಇವರುಗಳು ಯಾವಾಗ ಸೌತ್ಗೆ ಬರ್ತಾರೋ ನಮ್ಗೆ ಅಲ್ಲಿಂದ PMO ಸೆಕ್ರೆಟರಿಯಿಂದ ಇನ್ಫಾರ್ಮೇಶನ್ ಬರ್ತಾ ಬರ್ತಾ ಹೋಗುತ್ತೆ ಎಲ್ಲಿ ಹೋಗ್ಬೇಕು ಏನೇ ಅಂತ ಅಂದ್ಬಿಟ್ಟು ಅಂತ. ಅದಕ್ಕೆ ಅವ್ರಗಳಿಗೆ ಸಲೂನ್ ವರ್ಷನ್
0: ಅಂದ್ರೆ 2000 ತನಕ ನೀವಿದ್ರಿ ಅಲ್ಲಿ ತನಕ ಯಾರ್ಯಾರು ಪ್ರಧಾನಮಂತ್ರಿಗಳಾದ್ರು
1: ಮತ್ತೆ
0: ಬಹುಶಃ
1: ಪ್ರೆಸಿಡೆಂಟ್ಸ್ ವೈಸ್ ಪ್ರೆಸಿಡೆಂಟ್ಸ್
0: ಬರ್ತಿದ್ರು,
1: ಪ್ರೆಸಿಡೆಂಟ್ಸ್ ವೈಸ್ ಪ್ರೆಸಿಡೆಂಟ್ಸ್
0: ಅಷ್ಟೊತ್ತಿಗೆ ಇಲ್ಲಿ ಏರ್ ಶೋ ಶುರುವಾಗಿತ್ತು.
1: ಹೌದು,
0: ಆ
1: ಸಂದರ್ಭದಲ್ಲಿ ಶುರುವಾಯಿತು. ಅದ್ರ ಮಧ್ಯನೆ ನಮ್ಗೆ ಈ IPKF ವಾರು ಬಹುಶಃ ರಾಜೀವ್ ಗಾಂಧಿ ಶ್ರೀಲಂಕಾ ಇದ್ದೇವೆ 87 ಅಂತ ಆವಾಗ ಸ್ಟಾರ್ಟ್ ಆಯ್ತು. ಅವಾಗ ಆವಾಗ ನಿಯರೆಸ್ಟ್ ನಾವು ಈಗ ಶ್ರೀಲಂಕಾಗೆ ನಿಯರೆಸ್ಟ್ ಅಂದ್ರೆ ಸಹಾಯ ಮಾಡ್ತಾವ. ಅವಾಗ ಏನಾಯ್ತು, ಅಲ್ಲಿ ನಿಯರೆಸ್ಟ್ ಹೆಲಿಕಾಪ್ಟರ್ ಯೂನಿಟ್ ಇದೆ ಬೆಂಗಳೂರು. ಬೆಂಗಳೂರು ನಾವು ಇಲ್ಲಿಂದ ಹೋಗೋದು ಅಲ್ಲೇ ಇದ್ವಿ ಸುಮಾರು. ಜಾಫ್ನಾದಲ್ಲಿ ನೀವು ಏರ್ಪೋರ್ಟ್ ಅಲ್ಲೇ ಇರಬೇಕು, ಇಲ್ಲಿ ಹೆಲಿಕಾಪ್ಟರ್ ನಿಂತ್ಕೊಂಡಿರುತ್ತೆ, ಪಕ್ಕದಲ್ಲಿ ಒಂದು ಟೆಂಟ್ ಹಾಕೊಂಡು ನಾವು ಮಲಗಿರ್ತೀವಿ.
0: ಆ ಸಂದರ್ಭದಲ್ಲಿ ಯಾವ್ದು ಫ್ಲೈಯಿಂಗ್ ಆಗ್ತಿರ್ಲಿಲ್ವಾ ಬೇರೆ ಯಾವ್ದು ಜಾಫ್ನಾದಿಂದ?
1: ಇಲ್ಲಿ ಬೇರೆ ಯಾವ್ದು ಕಮರ್ಷಿಯಲ್ ಯಾವ್ದು ಫ್ಲೈಯಿಂಗ್ ಆಗ್ತಿಲ್ಲ, ನಮ್ದೇ ಬರ್ತಾ ಇತ್ತು ಅಷ್ಟೇನೆ. ಯುದ್ಧ ಸಂದರ್ಭ ಆಗಿತ್ತು, ನಮ್ದೇ ಡೆಲ್ಲಿಯಿಂದ ವಿಮಾನಗಳು ಬರುತ್ತೆ, ದೊಡ್ಡ ದೊಡ್ಡ ವಿಮಾನಗಳು ಟ್ಯಾಂಕರ್ಸ್ ಎಲ್ಲ ಇಳಿಸ್ಕೊಂಡ್ ಬರ್ತಿತ್ತಲ್ಲ, ಟ್ರೂಪ್ ಇಳಿಸ್ಕೊಂಡು ಬರ್ತಾ ಇತ್ತು. ಆ ಟ್ರೂಪ್ ಒಂದು 500 ಬಂದ್ರು ಜಾಫ್ನಾದಲ್ಲಿ ಇಳಿದ್ರು ಅಂದ್ರೆ ಆ ಟ್ರೂಪ್ಗಳನ್ನ ಮತ್ತೆ ಎಲ್ಲೆಲ್ಲಿ ಡಿಪ್ಲಾಯ್ ಮಾಡ್ಬೇಕು ಅಂತ ಅವ್ರ ತೀರ್ಮಾನ ಇರುತ್ತೆ. ಅದು ನಮ್ಮ ಪೈಲಟ್ಸ್ ತಿಳಿಸ್ತಾರ ಅವರು. ನಮ್ಮ ಹೆಲಿಕಾಪ್ಟರ್ ನಾವು ಕರ್ಕೊಂಡೋಗಿ ಅಲ್ಲಲ್ಲಿ ಡ್ರಾಪ್ ಮಾಡಿ ಬರ್ತಾ ಇದ್ವಿ. ಅಲ್ಲಿ ಅವರು LTTEಗೂ IPKFಗೂ ಜಗಳ ಈ ವಾರ್ ಶುರುವಾದಾಗ ನಮ್ಮಲ್ಲಿ ಬಹಳಷ್ಟು ಜನ ಇದು
0: ಸಾವು,
1: ಬೇಕಷ್ಟು ಕ್ಯಾಶುಯಾಲಿಟಿನೂ ಜಾಸ್ತಿ ಆಯ್ತು, ವೂಂಡಿಂಗ್ಸ್ ಕೂಡ ಬಹಳ ಜಾಸ್ತಿ ಆಗಿದ್ರಿಂದ ಆವಾಗ 24/7 ಅವ್ರದ್ದು ಸರ್ವಿಸ್ ಬೇಕೇ ಬೇಕಿದ್ದು. ನಮ್ದು ಎನಿ ಪಾಯಿಂಟ್ ಆಫ್ ಟೈಮ್ ಇನ್ಫಾರ್ಮೇಶನ್ ಬಂತು ಅಂದ್ರೆ ಹೋಗೋದು ಪಿಕಪ್ ಮಾಡೋದು. ಆದ್ರೆ ಆ ಪಿಕಪ್ ಮಾಡಿದ ತಕ್ಷಣ ಇಲ್ಲಿ ಬೇರೆ ಒಂದು ವಿಮಾನ ರೆಡಿ ಇರುತ್ತೆ ಜಾಫ್ನಾ ಏರ್ಪೋರ್ಟ್ ಅಲ್ಲಿ, ಅದು ಅಲ್ಲಿ ಅವ್ರನ್ನ ಹಾಕೊಂಡು ಫ್ಲೈ ಮಾಡ್ಕೊಂಡು ಚೆನ್ನೈ ಮಿಲಿಟರಿ ಹಾಸ್ಪಿಟಲ್ ಹೋಗಿ ಅಥವಾ ಬೆಂಗಳೂರು ಹಾಸ್ಪಿಟಲ್ ಹೋಗಿ ವ್ಯವಸ್ಥೆ ಮಾಡ್ತಿರುತ್ತೆ. ಸೊ ದಿಸ್ ವಾಸ್ ಅವರ್ ರೊಟೀನ್ ಆಫ್ ವರ್ಕ್ ಅಲ್ಲಿ ಇದ್ದಷ್ಟು ದಿನ.
0: ಎಷ್ಟು ಸಮಯ ಇದ್ರಿ?
1: ನಾನು ಒಂದ್ಸಲ ಹೋದಾಗ ಒಂದು 1.5 ತಿಂಗಳು ಇರ್ತಾ ಇದ್ವಿ. ಎಲ್ಲರನ್ನೂ ಒಂದೇ ಸಲ ಅಲ್ಲಿ ಇಳಿಸೋದಿಲ್ಲ ಅವರುಗಳು.

0: ಅಂದ್ರೆ 87 90
1: ಮೂರು ವರ್ಷ ಆದಾಗ ಒಂದ್ 4-5 ಸಲ ಹೋಗಿರ್ಬೋದು. ನಾನು ಹೋಗಿ
0: ದೇಶಕ್ಕಾಗಿ ದೊಡ್ಡ ಕೆಲಸ.
1: ಆ ಗಲಾಟಿ ಶುರುವಾಗಿದ್ದಾಗ ನಾವ್ ಅಲ್ಲೇ ಇದ್ವಿ, ಟೆಂಟಲ್ ಮಲ್ಕೊಂಡಿದ್ವಿ ಜಾಫ್ನಾದ ಒಂದು ಒಂದು ಜಾಗದಲ್ಲಿ. ಆ ಎಲ್ಟಿಟಿನ ಒಂದ್ 8 ಜನ ಇವರು ನಮ್ಮ ಆರ್ಮಿಗೆ ಹಿಡಿದು ಒಂದ್ ಕಡೆ ಕೂಡಾಕೆ ಇಟ್ಕೊಂಡಿದ್ದಾರೆ. ಬಟ್ ಅವ್ರು ಬೆಳಗಾವದಲ್ಲಿ ಎಲ್ಲರೂ ಒಂದು ಸೈನೋಡ್ ಏನೋ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಸೈನೋಡ್ ಕಟ್ಕೋತಾ ಇದ್ರು.
0: ಅಂದ್ರೆ ಇನ್ನೊಂದ್ ಸಂದರ್ಶನದಲ್ಲಿ ಒಬ್ರು ಹೇಳಿದ್ರು, ಎಲ್ಲರನ್ನು ಅನುಮಾನ ಮಾಡೋ ಹಾಗೆ ಆಗ್ಬಿಟ್ಟಿತ್ತು ಅವಾಗ. ಯಾರು ಯಾವ ಇದ್ರಲ್ಲಿ ಬರ್ತಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಾವೆಲ್ಲ ಬಂದೂಕನ ಹತ್ರ ಇಟ್ಕೊಂಡೆ ಮಲಗ್ತಾ ಇದ್ವಿ ಅಂತ ಹೇಳಿದ್ರು.
1: ಅದು ನಮ್ ಸೇಫ್ಟಿ ಇರತ್ತೆ, ವಿ ಆರ್ ನಾಟ್ ಯೂಸಿಂಗ್ ಇಟ್ ಬಟ್ ಫಾರ್ ಸೆಲ್ಫ್ ಪ್ರೊಟೆಕ್ಷನ್ ಆಸ್ ವೆಲ್ ಆಸ್ ಫಾರ್ ಫೈರಿಂಗ್. ಬಹಳ ಒಳ್ಳೆ ಅನುಭವ ನಮಗೆ. ಪರವಾಗಿಲ್ಲ, ನಾವು ಇಷ್ಟೆಲ್ಲ ಯುದ್ಧ ನೋಡಿಲ್ಲ ಅಂತಂದ್ರು
0: ನಮ್ ನೆಲದಲ್ಲಿ ಆಗದೆ ಹೋದ್ರು ಬೇರೆ ನೆಲದಲ್ಲಿ ನೋಡೋ ಹಾಗಾಯ್ತು.
1: ಅದ್ರ ಮಧ್ಯೆ ಮಧ್ಯೆ ನಾವು ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂತು ಅಂದ್ರೆ, ವಾಟ್ ಕ್ಯಾನ್ ಬಿ ಡನ್ ಆ ಏರ್ಪೋರ್ಟ್ ಅಲ್ಲಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಮಾಡಬಹುದು. ಅದು ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ನಾವು ಇನ್ನೊಂದು ಸ್ಪೇರ್ ಹೆಲಿಕಾಪ್ಟರ್ ತಗೊಂಡೋಗಿ ಅಲ್ಲಿ ಬಿಟ್ಟು ಅದನ್ನ ಮತ್ತೊಂದು ವಿಮಾನದಲ್ಲಿ ಹಾಕೊಂಡು ಹೋಗಿ ಮತ್ತೆ ನಮ್ ಚೆನ್ನೈಗೋ ಬೆಂಗಳೂರಿಗೋ ಕರ್ಕೊಂಡ್ಬಂದು ಅಲ್ಲಿ ಅದನ್ನ ರಿಪೇರಿ ಮಾಡಿದ್ರು. ಮೇಜರ್ ರಿಪೇರ್ಸ್ ಬಂದ್ರೆ ಆಗಲ್ವಲ್ಲ ಅಲ್ಲಿ, ಕೆಲವೊಂದೆಲ್ಲ ಮಾಡಕ್ ಆಗಲ್ಲ.
0: ಹೆಲಿಕಾಪ್ಟರ್ನೇ ಹೊತ್ಕೊಂಡ್ ಬರ್ತಾ.
1: ಹೌದು, ಹೆಲಿಕಾಪ್ಟರ್ ಹೊತ್ಕೊಂಡ್ ಬರ್ತಾ ಇದ್ರು. ರೇಡ್ ಬಿಚ್ಬಿಟ್ಟು ದೊಡ್ಡ ದೊಡ್ಡ IL-76 ಬಾಡಿನ ಹಾಕಿ ಮತ್ತೆ ಇಲ್ಲಿ ಬಂದು ಅದನ್ನ ಚೆಕ್ ಮಾಡಿ ಮತ್ತೆ ರನ್ ಮಾಡ್ತಾ ಇದ್ವಿ. ಅದು ಆ ಕೆಲಸ ಕೂಡ ಬಹಳ
0: 3 ವರ್ಷ ಬಹಳ ದೊಡ್ಡ ಸವಾಲು ಆಗಿತ್ತು. ಆ ಹೊತ್ತಿನಲ್ಲಿ ನಿಮ್ಗೆ ಸೇವೆ ಸಲ್ಲಿಸೋ ಅವಕಾಶ.
1: ಆಮೇಲೆ 85 ಬೆಂಗಳೂರಿಗೆ ಬಂದೆ. ಮತ್ತೆ ಒಂದ್ 4 ವರ್ಷ ನಂದು ಇದೆಲ್ಲ ಇತ್ತಲ್ಲ, ವೆರಿಫಿಕೇಶನ್ಸ್ ಎಲ್ಲ ಹಾಗೆ ಕ್ಲಿಯರೆನ್ಸ್ ಇತ್ತಲ್ಲ ಹೋಮ್ ಡಿಪಾರ್ಟ್ಮೆಂಟ್ದು, ಹಾಗೆ 4 ವರ್ಷ ಇಡಿಸ್ಕೊಂಡ್ರು. 89 ಅಲ್ಲಿ ನನಗೆ ಮದುವೆ ಆಯ್ತು. ಆಮೇಲೆ ಸರಿ, ನಮ್ಮ ಕಮಾಂಡೆಂಟ್ ಇದ್ದವರು ಅವ್ರಿಗೆ ಕೆಲವೊಂದು ಅನುಕೂಲಗಳಿಗೆ ಅವ್ರಿಗೆ ಅಡ್ವಾಂಟೇಜಸ್ ಇರುತ್ತೆ, ಅವ್ರಿಗೊಂದು ಪವರ್ಸ್ ಇರುತ್ತೆ. ಏ ಇನ್ನೊಂದು ಟರ್ಮ್ ಯಾಕೆ ಕೊಡಬಾರ್ದು ಇವನ್ಗೆ, ಅಬಿ ಅಬಿ ಶಾದಿ ಕಿಯಾ ಹೇ, ಲೆಟ್ ಹಿಮ್ ಬಿ ಹಿಯರ್ ಫಾರ್ ಒನ್ ಮೋರ್ ಟರ್ಮ್ ಬೆಂಗಳೂರಲ್ಲಿ ಏನ್ಬಿಟ್ಟು ಅಂತ ಅವರು ಒಂದು ಮತ್ತೊಂದು ಸಲ ಕ್ಲಿಯರೆನ್ಸ್ ಮಾಡಿಸಿದ್ರು ನಂದು. ಆ ಒಂದು ಅಡ್ವಾಂಟೇಜ್ ಆಗಿ ನನಗೆ 94 ತನಕ ಇದ್ದೆ ನಾನು. 89 ಬಂದಲ್ಲ, 93 ಇತ್ತು. ಮತ್ತೆ 1 ಇಯರ್ ನಾನು 93 ನಿನ್ ಟ್ರಾನ್ಸ್ಫರ್ ಆಗುತ್ತಪ್ಪ ಇಲ್ಲಿ ಮುಗೀತು ಅಂತಂದಾಗ ನಾನು, ಆವಾಗ ನಂದು ಶಿ ವಾಸ್ ಕ್ಯಾರಿಂಗ್ ಮೈ ಸನ್ ಎರಡನೇ ಮಗು, ತಿರ್ಗಾ ಅವರೇನೆ ಇದೊಂದು ವರ್ಷ ಬೇರೆ ಇರ್ಲಿ ಬಿಡು ಅಂದ್ಬಿಟ್ಟು ಅಂತ ಬಹಳಷ್ಟು ಸಹಾಯಗಳು ಮಾಡ್ತಾರೆ
0: ಮಾನವೀಯವಾಗಿ.
1: ಅದನ್ನೆಲ್ಲ ಅವ್ರು ನೋಡ್ತಾರೆ, ಇವನಿಗೆ ಸಹಾಯ ಮಾಡ್ಬೇಕು, ಇವನ್ ಒಳ್ಳೆ ಕೆಲಸಗಾರ, ಇವನ್ ಯಾಕೆ ಕೊಡಬಾರ್ದು ಇಷ್ಟೆಲ್ಲ ಮಾಡ್ತಾನಲ್ಲ. ಕರೆದಾಗ್ಲೆಲ್ಲ ಡ್ಯೂಟಿಗೆ ಬರ್ತಾನೆ ಎನಿ ಟೈಮ್ ಆಫ್ ಪಾಯಿಂಟ್ ವಿತೌಟ್ ಗ್ರಡ್ಜ್ ವಿತೌಟ್ ಏನು, ನಮಗ್ ಮನ್ಸ್ಗೆ ಬರ್ತಾನು ಇರ್ಲಿಲ್ಲ. ಅದು ಕೆಲಸ ಮಾಡ್ಬೇಕು ಮಾಡ್ಬೇಕು ಅಷ್ಟೇನೆ. ಅದಾಗಿ ಅವ್ರಿಗೆ ನೋಟಿಸ್ ಅಲ್ಲಿ ಇರ್ತದೆ, ಅವ್ರು ಮತ್ತೆ ಸಹಾಯ ಮಾಡಿದ್ರು ನನಗೆ 94
0: ನಾನು ಎರಡು ಮಕ್ಕಳು. ಹಾಗಾಗಿ
1: ಬೆಂಗಳೂರಲ್ಲಿ ಮದುವೆ ಆಗಿ
0: ಒಂದ್ ರೀತಿ ಬೆಂಗಳೂರಿಂದ ಅನುಕೂಲ ಆಯ್ತು.
1: ಖಂಡಿತ ಅನುಕೂಲ ಆಯ್ತು, ನನ್ನ ಫ್ಯಾಮಿಲಿ ಲೈಫ್ಗೆ ಅನುಕೂಲ ಆಯ್ತು. ಆಮೇಲೆ 94 ನಾನು ಟ್ರಾನ್ಸ್ಫರ್ ಆಗಿ ನನಗೆ ಅವ್ರು ಮತ್ತೆ ಕೇಳಿದ್ರು ನನಗೆ, ನಿನಗೆ ಎಲ್ಲಿಗೆ ಬೇಕು ಹೇಳು ಅಂದ್ಬಿಟ್ಟು ಅಂತ. ಆಗಿನ ಕಾಲಕ್ಕೆ ಚಂಡೀಗಢ ಅನ್ನೋದು ಅದೊಂದು ಪ್ರೈಸ್ ಪೋಸ್ಟಿಂಗ್,
0: ಹೌದು
1: ದೊಡ್ಡ ಬೇಸ್. ಅದರ್ವೈಸ್ ಸಿಟಿ ವೈಸ್ ಕೂಡ ಅದೊಂದು ಪೋಸ್ಟಿಂಗ್ ಸಿಗಬೇಕು ಅಂದ್ರೆ ನೀವೇನೋ ಮದುಷ್ಟ ಮಾಡಿದಾರೋ ಚಂಡೀಗಢ
0: ಸಿಗಕ್ಕೆ ಸಾಲಾಗಿ ಇಡ್ತಿದ್ರು ಅಂತ ಹೇಳಿ.
1: ಹೌದು ಹೌದು,
0: ನಾನು ಕೇಳಿದ್ದೀನಿ ಅದನ್ನ. ಮಿಗ್ಗಳನ್ನ ಇಡೋದು ಅಂದ್ರೆ ಪ್ರೆಸ್ಟೀಜಿಯಸ್.
1: ಖಂಡಿತ ಖಂಡಿತ. ಅದರ ಪಕ್ಕದಲ್ಲೇನೆ ನಮ್ದು ಈ ಹೆಲಿಕಾಪ್ಟರ್ಸ್ ಗೆ ಒಂದು ಬೇಸ್ ರಿಪೇರ್ ಡಿಪೋ ಅಂತ ಒಂದಿದೆ, BRD No. 3 BRD ಅಂತ. ಅಲ್ಲಿ ಪ್ರತಿಯೊಂದು ಹೆಲಿಕಾಪ್ಟರ್ಸ್ ಆಲ್ ಓವರ್ ಇಂಡಿಯಾ ಯಾವ್ಯಾವ್ದಿದೆ ಎಲ್ಲದು ಕೂಡ ರಿಪೇರಿಂಗ್ ಆಗುತ್ತೆ. ಅಲ್ಲಿ ಮೇಜರ್ ಸರ್ವಿಸಿಂಗ್ ಅಂತ ಮಾಡ್ತೀವಿ ಮೇಡಮ್ ನಾವು ಅದನ್ನ. ಪ್ರತಿಯೊಂದನ್ನು ಅಲ್ಲಿ ನಾವು ಹೋಗಿ ಅದನ್ನ ಕಂಪ್ಲೀಟ್ ಬಿಚ್ಚಿ ಅದನ್ನ ಪಾರ್ಟ್ ಬೈ ಪಾರ್ಟ್ ಸರ್ವಿಸಿಂಗ್ ಮಾಡಿ ಅದನ್ನ. ಬಟ್ ಪ್ರತಿಯೊಂದು ಕೂಡ ರಷ್ಯನ್ ಟೆಕ್ನಾಲಜಿ, ಇಟ್ಸ್ ನಾಟ್ ದಟ್, ಇದು ಬಹಳ ಸಿಂಪಲ್ ಡಿಸೈನ್. ಕಾಂಪ್ಲಿಕೇಟೆಡ್ ಆದ್ರೂ ಒಂದ್ಸಲ ಕಲ್ತ್ಕೊಂಡ್ರೆ ಇಟ್ ಇಸ್ ಸೋ ಈಸಿ. ಅದನ್ನ ನಾವು ಪ್ರತಿಯೊಂದನ್ನು ಮಾಡಬಹುದು ನಾವು. ಬಟ್ ನಾವುಗಳು ಕೂಡ ಅಲ್ಲಿ ಒಂದೇ ಕೆಲಸ ಅಂತ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಸಪೋಸ್ ಕಾಕ್ಪಿಟ್ ವೈರಿಂಗ್ ನಾನು ಮಾಡ್ಬೇಕು ಅಂತಂದ್ರೆ ಕಾಕ್ಪಿಟ್ ವೈರಿಂಗ್ ಸೂರ್ಯ ವಿಲ್ಡು ಎಕ್ಸ್ಪರ್ಟೈಸ್. ಹಾಗಾಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಕೆಲಸ ಫಾಸ್ಟ್ ಆಗ್ತಾ ಹೋಗುತ್ತೆ, ಎಲ್ಲಾದ್ರಲ್ಲೂ ರವೆ ಹೋಗ್ಬೇಕು ಅಂದ್ರೆ ಕಷ್ಟ ಆಗ್ತಾ. ಆ ತರ ಪ್ರತಿಯೊಂದು ವಿಂಗ್ಸ್ ಅಲ್ಲಿ ವಿಂಗ್ ವೈರಿಂಗ್ ಆಗ್ಲಿ ಇಂಜಿನ್ ವೈರಿಂಗ್ ಆಗ್ಲಿ ಮತ್ತೆ ಗೇರ್ ಬಾಕ್ಸ್ ಪ್ರತಿಯೊಂದನ್ನು ಬೇರೆ ಬೇರೆ ಬೇರೆ ಅದರ ಮಾಡ್ತಾ ಇದ್ವಿ ನಾವು. ಅಲ್ಲಿ ಸುಮಾರು ಲ್ಯಾಬೊರೇಟರಿಸ್ ಎಲ್ಲ ಇದೆ, ಪ್ರತಿಯೊಂದು ಐಟಮ್ ಅನ್ನು ಬಿಚ್ಚಿ ಲ್ಯಾಬೊರೇಟರಿ ತಗೊಂಡ್ಬಂದು ಟೆಸ್ಟ್ ಮಾಡಿ ಇಟ್ ಶುಡ್ ಬಿಹೇವ್ ಇನ್ ಸ್ಪೆಸಿಫಿಕ್ ವೇ ಅಂತ ಇರ್ತದ್ದು. ಗ್ರೌಂಡ್ ಅಲ್ಲಿ ಈ ತರ ಬಿಹೇವ್ ಮಾಡ್ಬೇಕದು, ಏರ್ ಅಲ್ಲಿ 10,000 ಹೋದಾಗ ಈ ತರ ಬಿಹೇವ್ ಮಾಡ್ಬೇಕು, 20,000 ಗೊತ್ತಾಗ ಮಾನಿಟರಿಂಗ್ ಸಿಸ್ಟಮ್ ಇದೆ. ಅದೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಅದನ್ನ ಮತ್ತೆ ಫಿಟ್ ಮಾಡಿ ಮತ್ತೆ ಹೊಸ ಜೀವನ ಕೊಡ್ತೀವಿ ನಾವು. ಜೀವನ ಕೊಟ್ಟು ಅದೊಂದು 3-4 ಅದೊಂದು ರೈಸ್ ಸರ್ವಿಸ್ ಮಾಡಿದೆ ನಾನು.
0: ಸೂರ್ಯನಾರಾಯಣ PR ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ

0: ಭೇಟಿಯಾಗೋಣ. ಜೈ ಹಿಂದ್ ಸರ್.
1: ಜೈ ಹಿಂದ್ ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಕೆಲವು ಗೀತೆಗಳನ್ನ ಕೇಳುವಂತಹ ಸಮಯ. ಸಂಭ್ರಮ ಚಿತ್ರದ ಗೀತೆ ಇದು. ಪಂಪಾ ನಂದಿತಾ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಇನ್ನೇನು 6:40 ಆಗಲಿದೆ ಸ್ನೇಹಿತರೆ. 6:40 ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೇಳಿದ್ದೀರಿ. ಪ್ರದೇಶ ಸಮಾಚಾರದ ನಂತರ ನಮ್ಮ ಭೇಟಿ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ: ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17-19 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75ಕ್ಕೂ ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3 ಅಡಿ ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಕರ್ನಾಟಕ ಆಂಧ್ರಪ್ರದೇಶ ಆರ್ಥಿಕ ಕಾರಿಡಾರ್ ಯೋಜನೆಯಡಿ ಗುಂತಕಲ್ಲಿಂದ ಬಳ್ಳಾರಿ, ಹೊಸಪೇಟೆ, ಹುಬ್ಬಳ್ಳಿ, ಅಂಕೋಲಾದವರೆಗೆ ರೈಲ್ವೆ ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 46 ಕಿಲೋಮೀಟರ್ ಉದ್ದದ 3ನೇ ಮತ್ತು 4ನೇ ರೈಲು ಮಾರ್ಗಗಳನ್ನು ನಿರ್ಮಿಸುವ 1,264 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಇದಾಗಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟದ ಆರ್ಥಿಕ ವ್ಯವಹಾರಗಳ ಸಮಿತಿಯು ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಪ್ರಸ್ತಾವಿತ ಮಲ್ಟಿಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ 99 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸಲಿದೆ. ಇದು ಸರಕು ಸಾಗಣೆಯನ್ನು ಸುಗಮಗೊಳಿಸುವುದು, ರೈಲು ಮಾರ್ಗದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಬಹುಮಾದರಿ ಸಂಪರ್ಕವನ್ನು ಬಲಪಡಿಸುವ ಗುರಿ ಹೊಂದಿದೆ. ಈ ಯೋಜನೆ 2028-29 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಮಾತನಾಡಲು ಸಿದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ಸೇರಿದಂತೆ ಎಲ್ಲಾ ಪಾಲುದಾರ ರಾಜ್ಯಗಳೊಂದಿಗೆ ಚರ್ಚೆಗೆ ರಾಜ್ಯ ಸರ್ಕಾರ ಮುಕ್ತವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಬರೆದ ಪತ್ರದ ವಿಚಾರಗಳನ್ನು ಬಹಿರಂಗಪಡಿಸಲು ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಉತ್ಸವವಾಗಿರುವ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯು ಕೃತಕ ಬುದ್ಧಿಮತ್ತೆ ಹಾಗೂ ಅದರಾಚೆ ಧ್ಯೇಯವಾಕ್ಯದಡಿ 17-19 ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ.

0: ನಟಿಸಿದ್ದಾರೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, 75ಕ್ಕೂ ಹೆಚ್ಚು ದೇಶಗಳಿಂದ 1,800ಕ್ಕೂ ಹೆಚ್ಚು ಪ್ರದರ್ಶಕರು, 20,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಹಾಗೂ 60,000ಕ್ಕೂ ಹೆಚ್ಚು ಸಂದರ್ಶಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಭವಿಷ್ಯದ ನಿರ್ಮಾತೃಗಳು ಕಾರ್ಯಕ್ರಮವು ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿದೆ. ನವೋದ್ಯಮಗಳ ಹೂಡಿಕೆದಾರರು, ಮಾರ್ಗದರ್ಶಕರು ಹಾಗೂ ಜಾಗತಿಕ ಮಾರುಕಟ್ಟೆಗಳ ಜೊತೆಗೆ ಸಂಪರ್ಕಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿಗದಿಪಡಿಸಿರುವ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹದ ಗುರಿ ಸಾಧಿಸಲು ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕಾರ್ಯನಿರ್ವಹಿಸಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ನಿರ್ದೇಶನ ನೀಡಿದ್ದಾರೆ. ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿ ಜಿಲ್ಲೆಯ ಭೂವಿಜ್ಞಾನಿಗಳಿಗೆ ಪ್ರತ್ಯೇಕ ಕಾರ್ಯಗುರಿ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಆರ್ಥಿಕ ವರ್ಷದಲ್ಲಿ ಇಲಾಖೆಗೆ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ನಿಗದಿಪಡಿಸಲಾಗಿದೆ. ಓಟಿಎಸ್ ಯೋಜನೆಯ ಮೂಲಕ 2,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ಹೊಂದಲಾಗಿದ್ದು, ಮುಂದಿನ 6 ತಿಂಗಳಲ್ಲಿ ಗುರಿ ಸಾಧಿಸುವಂತೆ ರೋಹಿಣಿ ಸಿಂಧೂರಿ ಸೂಚಿಸಿದ್ದಾರೆ. ಸ್ವಯಂ ಅನುಷ್ಠಾನ ಯೋಜನೆಯಡಿ ಕಡ್ಡಾಯವಾಗಿ ನಿರ್ಮಿಸಬೇಕಾದ ವಿದ್ಯುತ್ ಮೂಲಸೌಕರ್ಯವನ್ನು ಸಕಾಲದಲ್ಲಿ ಪೂರ್ಣಗೊಳಿಸದ ಹಾಗೂ ಕೆಇಆರ್ಸಿ ನಿಯಮಗಳನ್ನು ಉಲ್ಲಂಘಿಸಿರುವ ಯೋಜನೆಗಳ ವಿರುದ್ಧ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರಕಟಣೆ ನೀಡಿರುವ ಅವರು, 7.5 MVAಗಿಂತ ಹೆಚ್ಚಿನ ಮಂಜೂರಾತಿ ವಿದ್ಯುತ್ ಭಾರ ಹೊಂದಿರುವ ವಸತಿ ಸಮುಚ್ಚಯಗಳು, ಟೌನ್ಶಿಪ್ಗಳು, ಬೃಹತ್ ಲೇಔಟ್ಗಳು ತಮ್ಮ ವೆಚ್ಚದಲ್ಲಿಯೇ ವಿದ್ಯುತ್ ಉಪಕೇಂದ್ರ ಹಾಗೂ ಸಂಬಂಧಿತ ವಿದ್ಯುತ್ ಮೂಲಸೌಕರ್ಯ ನಿರ್ಮಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕರಿಗೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ದೊರೆಯುವಂತೆ ಮಾಡುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಪ್ರಗತಿಯ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಂಡಳಿಯ ಯೋಜನೆಗಳ ಪ್ರಗತಿ ಮತ್ತು ಆಡಳಿತಾತ್ಮಕ ಸುಧಾರಣೆಗಳಿಗೆ ಹಲವು ಪ್ರಮುಖ ನಿರ್ದೇಶನ ನೀಡಿದ್ದಾರೆ. ನಗರ ನೀರು ಸರಬರಾಜು ಮಂಡಳಿಯು ಎಲ್ಲಾ ಪ್ರದೇಶಗಳಲ್ಲಿ ಚರಂಡಿ ಹಾಗೂ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನು ಸರಿಯಾಗಿ ಮ್ಯಾಪ್ ಮಾಡಿ ಆಯಾ ಪ್ರದೇಶದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೂಕ್ತವಾದ ಸುಧಾರಿತ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ನೀರು ಪೋಲಾಗುವುದು ಸೇರಿದಂತೆ ಸಿಬ್ಬಂದಿ ದುರುಪಯೋಗ ತಡೆಯಲು ಸ್ಮಾರ್ಟ್ ಮೀಟರ್ ಅಳವಡಿಸಲು ಸಲಹೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಹೊರತುಪಡಿಸಿ ರಾಜ್ಯದ ಇತರ ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ಸೌಕರ್ಯ ಒದಗಿಸುವ ಜವಾಬ್ದಾರಿಯನ್ನು ಮಂಡಳಿ ಹೊಂದಿದೆ. ರಾಜ್ಯದಲ್ಲಿ ಈವರೆಗೆ 256 ನಗರ ಪ್ರದೇಶಗಳಿಗೆ ಶಾಶ್ವತ ಮೇಲ್ಮೈ ಮೂಲಗಳಿಂದ ಸುರಕ್ಷಿತ ಕುಡಿಯುವ ನೀರು ಕಲ್ಪಿಸಲಾಗಿದ್ದು, ಉಳಿದ 60 ಪಟ್ಟಣಗಳಿಗೆ ಅಂತರ್ಜಲ ಮೂಲದಿಂದ ನೀರು ಪೂರೈಸಲಾಗುತ್ತಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಾರಂಗಿ ಅಣೆಕಟ್ಟೆಯಿಂದ ನಾಳೆ 3,000 ರಿಂದ 5,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ ಎಂದು ಹಾರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್ ಎಂಎಸ್ ತಿಳಿಸಿದ್ದಾರೆ. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿಗಳಾಗಿದ್ದು, ಇಂದಿನ ಮಟ್ಟ 2,856 ಆಗಿದ್ದು ಬಹುತೇಕ ಭರ್ತಿಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಂಭವವಿದ್ದು, ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹಾರಂಗಿ ಮತ್ತು ಕಾವೇರಿ ನದಿ ಪಾತ್ರದ ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜನ ಜಾನುವಾರು ರಕ್ಷಣೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಅಮೋಘ ಸಾಧನೆ ಮಾಡುವ ಮೂಲಕ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಸಿಂಧುಶ್ರೀ ಗಣೇಶ್ಗೆ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್

ಅಂತಾರಾಷ್ಟ್ರೀಯ ಗುಣಮಟ್ಟದ 3 ಪೋಲ್ಗಳನ್ನು ವಿತರಿಸಿ ಶುಭ ಹಾರೈಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಸಿಂಧುಶ್ರೀ ಪೋಲ್ವಾಲ್ಟ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ವತಿಯಿಂದ ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಬಳಸುವ ಗುಣಮಟ್ಟದ 3 ಹೊಸ ಪೋಲ್ಗಳನ್ನು ವಿದೇಶದಿಂದ ತರಿಸಿಕೊಡಲಾಗಿದೆ. ಜೊತೆಗೆ 5 ಲಕ್ಷ ರೂಪಾಯಿ ನಗದು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ರಾಷ್ಟೀಯ ಭದ್ರತಾ ದಳ ಎನ್ಎಸ್ಜಿ ನಗರದ ವಿವಿಧ ಪ್ರದೇಶಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಅಣಕು ಕಾರ್ಯಾಚರಣೆ ನಡೆಸುತ್ತಿದೆ. ನಾಳೆವರೆಗೆ ಈ ಅಣಕು ಕಾರ್ಯಾಚರಣೆ ನಡೆಯಲಿದೆ. ಭಯೋತ್ಪಾದಕರ ದಾಳಿ ಸಂಭವಿಸಿದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬ ಸನ್ನದ್ಧತೆಯನ್ನು ಅಣಕು ಕಾರ್ಯಾಚರಣೆ ಮೂಲಕ ತಿಳಿಸಲು ಎನ್ಎಸ್ಜಿ ಕಮಾಂಡೋಗಳು ನಗರಕ್ಕೆ ಆಗಮಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಸ್ಥಾವರ, ಸುರತ್ಕಲ್, ಸಂತ ಅಲೋಶಿಯಸ್ ಕಾಲೇಜು ಆವರಣ ಮುಂತಾದೆಡೆ ಕಾರ್ಯಾಚರಣೆ ನಡೆಸಲಾಗಿದೆ. ಸುಮಾರು 100ಕ್ಕೂ ಅಧಿಕ ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರ ಜೊತೆ ಮಾತನಾಡಲು ಸಿದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 ನವೆಂಬರ್ 19 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75ಕ್ಕೂ ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹಾರಂಗಿ ಜಲಾಶಯ ಭರ್ತಿಯಾಗಲು 3 ಅಡಿ ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಈಗ ಗೀತೆಯನ್ನ ಕೇಳುವಂತ ಸಮಯ. ರವಿಮಾಮ ಚಿತ್ರದ ಗೀತೆ ಇದು. ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಎಸ್ ನಾರಾಯಣ ಅವರ ರಚನೆ, ಚೈತನ್ಯ ಅವರ ಸಂಗೀತ, ಎಲ್ ಎನ್ ಶಾಸ್ತ್ರಿ ಅವರ ಸಂಗೀತ ಇದು ಸ್ನೇಹಿತರೆ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಮ್ ಡಿಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಭುಶಂಕರ, ಲೇಖಕರು, ಅಧ್ಯಾಪಕರು, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಪ್ರಥಮ ಪ್ರಾಧ್ಯಾಪಕರಾಗಿದ್ದರು. ಕನ್ನಡದಲ್ಲಿ ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಪ್ರಕಟವಾಗುವಾಗ ಅವರು ಸಲ್ಲಿಸಿದ ಸೇವೆ ಗಮನಾರ್ಹ. ವಿದ್ವತ್ತು ಮತ್ತು ವಿನೋದದ ಸಂಗಮ ಪ್ರಭುಶಂಕರ, ಅನೇಕರಿಗೆ ಸ್ಫೂರ್ತಿಯಾಗಿದ್ದರು. ಪ್ರಭುಶಂಕರ ಅವರ ಮಾತಿನ ವೈಖರಿ.
4: ಒಬ್ಬ ಹುಡುಗ 11:05 ಬಂದ ಅವನು ಕ್ಲಾಸ್ ಒಳಕ್ಕೆ. ನಾನು ನೋಡಿ ದಿಗ್ಭ್ರಾಂತನವಾದ ಅವನ ಹಾಗೆ ನಿಂತು ಬಿಟ್ಟ. ಅವನು ಕೇಳಿದ, ನಾನು ನಿನ್ ಯಾವ ವಿವರಣೆಯೂ ನಾನು ಕೇಳೋದಿಲ್ಲ, ಆದ್ರೆ ಯಾಕೆ ತಡವಾಗಿ ಬಂದ್ರಿ ಅಂತ ನೀವು ಒಂದೇ ಒಂದು ವಾಕ್ಯದಲ್ಲಿ ದಯವಿಟ್ಟು ಹೇಳ್ತೀರಾ ನನಗೆ. ನನಗೆ ನಿಮ್ಮನ್ನೇನು ಆಕ್ಷೇಪಿಸೋ ಇದಿಲ್ಲ. ನೀವು ಪಾಠ ಮಾಡಿಬಿಟ್ಟು ಹೊರಟೋಗಿರ್ತೀರಿ ಅಂತ ಬಂದೆ ಸರ್, ಇನ್ನೂ ಇದ್ದೀರಿ ನೀವು, ನಾನೇನ್ ಮಾಡ್ಲಿ ಅಂತ ಹೇಳ್ದ. ಏನ್ ಮಾಡ್ತೀರಿ ಹೇಳಿ? ಮೇಷ್ಟ್ರಾದವನಿಗೆ ಹೊಟ್ಟೆಗೆ ಎಷ್ಟು ಹಂಡೆ ಹಾಲು ಕೊಡಿಸಾಗಬೇಕು ಇಂಥದನ್ನೆಲ್ಲ ಕೇಳಿ ಇದೆಲ್ಲ ನಾವು ಇದು ಮಾಡಲೇಬೇಕಾಗತ್ತೆ, ಸಹಿಸಿಕೊಳ್ಳೇಬೇಕಾಗತ್ತೆ. ಇನ್ನೊಬ್ಬ ಹುಡುಗ, ನಮ್ಮ ಕಸ್ತೂರಿಯವರಂತ ಬಹಳ ಒಳ್ಳೆ ಮೇಷ್ಟ್ರು, ನಾ ಕಸ್ತೂರಿಯವ್ರು ಕೇಳಿದಿರಲ್ಲ, ನಂಗೂ ಮೇಷ್ಟ್ರು ಅವರು. ಅವನು ಕ್ಲಾಸಲ್ಲಿ ಬರ್ಕೋತಾ ಇರಲಿಲ್ಲ, ಪಾಠ ಬರ್ಕೊಳ್ಳದೆ ಕೂತ್ಕೊಂಡಿದ್ದ. ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲ, ಅವರು ಗ್ರೀಕ್ ಅಂಡ್ ರೋಮನ್ ಹಿಸ್ಟ್ರಿ ಪಾಠ ಹೇಳೋರು, ಅವ್ರು ಕಷ್ಟವಾದ್ದು ಒಂದು ಟೆಕ್ಸ್ಟ್ ಅಂತ ಸಿಗ್ತಾ ಇರಲಿಲ್ಲ, ಅದಕ್ಕೆ ಸೊಗಸಾಗಿ ನೋಟ್ಸ್ ಬರ್ಸೋರು ಅವರು. ಚೆನ್ನಾಗಿ ವಿವರಣೆ ಮಾಡಿಬಿಟ್ಟು ನಕ್ಕ ನಕ್ಕ ಸಾಕಾಕೆ ಹೋಗೋದು ನಮಗೆ, ಅದ್ರ ಜೊತೆಲೆಯೇ ಒಳ್ಳೆ ನೋಟ್ಸು ಬರ್ಸೋರವರು. ಅವನು ಬರ್ಕೋತಾ ಇರಲಿಲ್ಲ. ಅವ್ರು ಕೇಳಿದ್ರು, ಹೇಳಪ್ಪ ಯಾಕೆ ನೀನು ಬರ್ಕೋತಾ ಇಲ್ಲ, ಹೇಳಪ್ಪ ಯಾಕೆ ಬರ್ಕೋತಾ ಇಲ್ಲ? ನನ್ನ ಹತ್ರ ನಮ್ಮ ಅಪ್ಪಂದು ಚರಿತ್ರೆ ನೋಟ್ಸ್ ಇದೆ, ಅದನ್ನು ನೀವೇ ಬರೆಸಿದ್ದು.

0: ಒಂದು ಒಳ್ಳೆ ಮೇಷ್ಟ್ರ ಆಗೋದಕ್ಕೆ ಪ್ರಯತ್ನ ಪಡ್ತೀವಿ. ನಮಗಿದ್ದಂಥ ಮೇಷ್ಟ್ರಗಳು ಅಷ್ಟೇ, ರಾಜರತ್ನಂ ಅವರು, ತೀನಂ ಶ್ರೀಕಂಠೇನ ಅವರು, ಎಂಥೆಂಥ ಒಳ್ಳೆ ಮೇಷ್ಟ್ರಗಳು ನಮಗೆ ಇಂಟರ್ಮೀಡಿಯೇಟ್ ಅಲ್ಲಿ ಇದ್ರು ಅಂತೀರಿ, ಅವರಿಂದನೂ ನಮಗೆ ಸ್ಫೂರ್ತಿ. ಶ್ರೀಕಂಠಯ್ಯನವರು ಬೇರೆ ನಿಯಮ ನಿಷ್ಠೆಗಳು ಎಲ್ಲ ಇತ್ತಲ್ಲ, ಅಚ್ಚುಕಟ್ಟಾಗಿ ಅದನ್ನ ಪಾಲಿಸೋರು ಅವರು ತಾವೇ. ಭಾರತೀಯ ಕಾಮೀಮಾಂಸೆ ಮೇಲೆ ಪುಸ್ತಕ ಬರೆದಿದ್ದಾರೆ ಅವರು. ಒಂದಿನ ನಮ್ಮ ಕ್ಲಾಸಿಗೆ ಬಂದು ಇವತ್ತು ನಾನು ರಜಾ ಹಾಕ್ತಾ ಇದ್ದೀನಿ ಇದ್ರು. ನೀವ್ಯಾಕೆ ರಜಾ ಹಾಕ್ತೀರಿ, ಏನಾಗಿದೆ, ಬಂದಿದ್ದೀರಲ್ಲ ಅಂದ್ರೆ. ಇಲ್ಲ, ನಾನು ನೋಟ್ಸ್ ತಂದಿಲ್ಲ, ನಾನು ಹಾಗೆ ಬಂದುಬಿಟ್ಟಿದ್ದೀನಿ, ಬೆಂಗಳೂರಿಂದ ಬಂದೆ, ರೈಲಲ್ಲಿ ಡಿಕ್ಷನರಿ ಮೀಟಿಂಗಿಂದ ತಂದಿಲ್ಲ, ನಾನು ಮನೆಗೆ ಹೋಗಿ ನೋಟ್ಸ್ ತರಬೇಕು, ಅಷ್ಟು ಟೈಮ್ ಇಲ್ಲ, ರಜಾ ಹಾಕ್ತೀನಿ. ನೀವು ಭಾರತೀಯ ಕಾವ್ಯ ಮೀಮಾಂಸೆ ಮೇಲೆ ಪುಸ್ತಕ ಬರೆದಿದ್ದೀರಿ, ನೋಟ್ಸ್ ಯಾಕೆ ನಿಮಗೆ ಅಂದೆ. ನೋಟ್ಸ್ ಇಲ್ಲದೆ ಪಾಠ ಹೇಳಬಾರದು ಅಂದರು ಅವರು. ಈ ಥರ ನಿಷ್ಠೆಗಳೂ ನಮಗೆ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಕಾರಣ ಏನು ಅಂದರೆ, ಅಂಥ ಒಳ್ಳೆ ಮೇಷ್ಟ್ರಗಳಿರ್ತಾರೆ ನಮಗೆ. ದಿನೇ ದಿನೇ ಆ ಥರ ಒಳ್ಳೆ ಮೇಷ್ಟ್ರಾಗಬೇಕು. ನಾವು ಸಂಬಳ ತಗೊಳ್ಳೋದಕ್ಕೆ ಸರಿಯಾಗಿ ಪಾಠ ಹೇಳಬೇಕು, ಹುಡುಗರಿಗೆ ಇದನ್ನು ಬೋಧಿಸಬೇಕು ಅಂತಕ್ಕಂಥ ಸಂಕಲ್ಪ ತಾನಾಗೇ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ನಾವು ಸದಾ ಅದಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕಾಗುತ್ತೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಪ್ರಭುಶಂಕರ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದ್ರಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಯನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ನವದೆಹಲಿಯಲ್ಲಿ ಸಿಜೆಪಿ ನಿಯೋಗವನ್ನು ಭೇಟಿಯಾದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಸಿಜೆಪಿ ಮೂರು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದೆ. ಸರ್ಕಾರವು ನಾಳೆ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ ಎಂದು ತಿಳಿಸಿದರು. ದೇಶದಲ್ಲಿ ಖಾಸಗಿ ಎಫ್ಎಂ ರೇಡಿಯೋ ಕೇಂದ್ರಗಳ ದೈನಂದಿನ ಒಟ್ಟು ಪ್ರಸಾರದಲ್ಲಿ ಕನಿಷ್ಠ ಶೇಕಡ 20% ಕಾರ್ಯಕ್ರಮಗಳು ಆಯಾ ನಗರದ ಸ್ಥಳೀಯ ಭಾಷೆಯಲ್ಲಿಯೇ ಇರಬೇಕು ಹಾಗೂ ಸ್ಥಳೀಯ ಸಂಸ್ಕೃತಿ, ಪರಂಪರೆ ಮತ್ತು ಜಾನಪದ ಸಂಗೀತವನ್ನು ಪ್ರೋತ್ಸಾಹಿಸಬೇಕು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಮಣ್ಣಿನ ಫಲವತ್ತತೆ ರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಎಂದು ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲರಾವ್ ನಿರ್ದೇಶನ ನೀಡಿದ್ದಾರೆ. ಆಷಾಢ ಏಕಾದಶಿ ಹಬ್ಬದ ಪ್ರಯುಕ್ತ ಪಂಡರಾಪುರಕ್ಕೆ ತೆರಳುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಹಾಗೂ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿಯಂತ್ರಿಸಲು ನೈಋತ್ಯ ರೈಲ್ವೆಯು ಧಾರವಾಡ ಮತ್ತು ಪಂಡರಪುರ ನಡುವೆ ಕಾಯ್ದಿರಿಸದ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳನ್ನು ಓಡಿಸಲು ನಿರ್ಧರಿಸಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಜಿಲ್ಲೆಯಲ್ಲಿ 912,913 ಜನರು ಮತದಾರರ ಪಟ್ಟಿಯಲ್ಲಿ ಇದ್ದು ಶೇಕಡ 82.1% ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಸ್ಪೇನ್ನಲ್ಲಿ ಭಾರೀ ಕಾಡ್ಗಿಚ್ಚಿನ ಹಿನ್ನೆಲೆಯಲ್ಲಿ ಕೇಂದ್ರ ಮ್ಯಾಡ್ರಿಡ್ ಪ್ರದೇಶದಿಂದ ಸುಮಾರು 10,000 ಮಂದಿಯನ್ನು ಸ್ಥಳಾಂತರಿಸಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಸರ್ಕಾರ ಇಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಚಿತ್ರಗೀತೆಗಳನ್ನ ಕೇಳುವಂತ ಸಮಯ. ಯಾರೇ ಕೂಗಾಡಲಿ ಚಿತ್ರದ ಗೀತೆ ಇದು. ಸೋನು ನಿಗಮ್, ಕಾರ್ತಿಕ್, ಅನುರಾಧ ಭಟ್ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ.

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆ

ಗೆಳತಿ ಬೇಡೆನ್ನ ಬೇಡ. ಸೋನು ನಿಗಮ ಅವರ ಈ ಗೀತೆ ಇದೆಯಲ್ಲ ಸ್ನೇಹಿತರೆ, ಯಾವಾಗ ಕೇಳಿದ್ರು ಒಂದು ಭಯ ರಿಲ್ಯಾಕ್ಸೇಷನನ್ನು ಕೊಡುತ್ತೆ. ನಾನಂತೂ ಎಂಜಾಯ್ ಮಾಡ್ತಿರ್ತೀನಿ, ನೀವು ಎಂಜಾಯ್ ಮಾಡಿದಿರಂತ ಅಂದ್ಕೊತೀನಿ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ, ತುಗ್ಲಕ್ ಚಿತ್ರದ ಗೀತೆ ಇದು. ವಿಜಯಪ್ರಕಾಶ್ ಮತ್ತು ಅನುರಾಧ ಭಟ್ ಅವರ ಗಾಯನ, ಅರವಿಂದ್ ಕೌಶಿಕ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ.

0: ಒಲವೇ ಜೀವನ ಲೆಕ್ಕಾಚಾರ ಚಿತ್ರದ ಒಂದು ಗೀತೆ, ಪುರಂದರದಾಸರ ರಚನೆಯಲ್ಲಿತ್ತು. ಶಾಂತಲಾ ವಟ್ಟಂ ಅವರ ಗಾಯನ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7:22. ಈಗ ಕೇಳಿ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಜಟಿಲಗಳ ಕುಟಿಲಗಳ ಕಠಿಣಗಳ ಭರತನುಳಿಸಿದನೆ ರಾಮನ ತೀರ್ಪಿಗೆಂದು. ದೊರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತನುಳಿಸಿದ

ಮಾಡಿದ್ದಾನೆ ರಾಮನ ತೀರ್ಪಿಗೆಂದು. ಅರಿವಿಗಿಹ ಕರ್ತವ್ಯ ಭಾರವನು ತಾನರಿತು ಧುರವ ಧರಿಸಿದನವನು ಮಂಕುತಿಮ್ಮ. ಅರಿವಿಗಿಹ ಕರ್ತವ್ಯ ಭಾರವನು ತಾನರಿತು ಧುರವ ಧರಿಸಿದನವನು ಮಂಕುತಿಮ್ಮ.

ರಾಜ್ಯವನ್ನು ಆಳಬೇಕಾದ್ರೆ ಅನೇಕ ಕುಟಿಲತೆಗಳಿರುತ್ತೆ, ಅನೇಕ ಷಡ್ಯಂತ್ರಗಳಿರುತ್ತೆ, ಸ್ಟ್ರಾಟಜಿಗಳಿರುತ್ತೆ, ಹುನ್ನಾರಗಳಿರುತ್ತೆ, ಎಲ್ರಿಗೂ ಗೊತ್ತಿರೋದೆ. ಅನೇಕ ಕಷ್ಟಗಳಿರುತ್ತೆ, ರಾಜ್ಯಭಾರ ಅಂದಮೇಲೆ ಅದರಲ್ಲಿ ಕಷ್ಟ ಇದ್ದೇ ಇರುತ್ತೆ, ಭಾರ ಅನ್ನೋ ಪದ ಅದರಲ್ಲೇ ಇದೆ. ಈ ರಾಜ್ಯ ಬೇಕು ಆದರೆ ಅದರ ಭಾರ ಬೇಡ ಅಂತ ಅವನು ಹೇಳಲಿಲ್ಲ. ಅವನಿಗೆ ಆ್ಯಕ್ಚುಲಿ ಭರತನಿಗೆ ನಿಜವಾಗ್ಲೂ ನೋಡಿದ್ರೆ ಭಾರ ಇತ್ತು, ರಾಜ್ಯ ಇರಲಿಲ್ಲ. ಅನೇಕರಿಗೆ ರಾಜ್ಯ ಇರುತ್ತೆ, ಅದ್ರ ಭಾರ ಇರೋದಿಲ್ಲ. ಅನೇಕ ಕಷ್ಟ ಕಷ್ಟದ ವಿಷಯಗಳನ್ನೆಲ್ಲ ರಾಮ ಮುಂದೆ ಕಾಡಿನಿಂದ ಬಂದಮೇಲೆ, ವನವಾಸ ಮುಗಿಸಿ ಬಂದಮೇಲೆ ಅವನೇ ನಿರ್ಧಾರ ತಗೊಳ್ಳಿ, ಡಿಸಿಷನ್ ತಗೊಳ್ಳಿ ಅಂತ ಭರತ ಕಾಯಲಿಲ್ಲ. ಅನೇಕ ಕೆಲಸಗಳನ್ನು, ಅಂದಿನಂದಿನ ಕರ್ತವ್ಯಗಳನ್ನು ಅವತ್ತು ಮಾಡಿ ಮುಗಿಸ್ತಾ ಅವನು. ಆ ದೃಷ್ಟಿಯಿಂದ ಕೂಡ ಅವನು ಬಹಳ ದೊಡ್ಡ ರಾಜ ಭರತ, ಬಹಳ ದೊಡ್ಡ ರಾಜ ಅಲ್ಲದೆ ಹೋದ್ರು ರಾಜಪ್ರತಿನಿಧಿ ಭರತ. ಅಂದರೆ ಅವನಿಗೆ ಅರಿವಿತ್ತು. ಏನು ಅರಿವಿತ್ತು ಅಂದರೆ, ಕರ್ತವ್ಯ ಭಾರವನ್ನು ನಾನು ಅರ್ಥ ಮಾಡಿಕೊಂಡು ಮಾಡಬೇಕು. ಇವತ್ತು ನಾವು ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ ಹೇಳ್ತೀವಿ, ಮ್ಯಾನೇಜ್ಮೆಂಟ್ಗಳ ಅನೇಕ ಕೋರ್ಸ್ಗಳಿದ್ದಾವೆ. ಅಲ್ಲಿ ಬಹಳ ಮುಖ್ಯವಾಗಿರೋದು ಏನು ಅಂತ ಹೇಳಿದ್ರೆ, ಯಾವ ರೀತಿ ನನ್ನ ಕೆಳಗೆ ಇರುವಂಥ ವ್ಯಕ್ತಿಯಿಂದ ಕೆಲಸವನ್ನು ತೆಗೆಸೋದು ಅನ್ನೋದೇ ಅನೇಕ ಮ್ಯಾನೇಜರ್ಗಳಿಗೆ ಬಹಳ ದೊಡ್ಡ ಸಮಸ್ಯೆ. ಆದರೆ ಭರತನಂಥ ಒಂದು ದೃಷ್ಟಿ ಇರುವಂಥ ಕೆಲಸಗಾರರು ನಮಗೆ ಸಿಕ್ಕಿಬಿಟ್ರೆ, ಆಗ ಆ ಕೆಲಸವನ್ನು ಅವರು ಕರ್ತವ್ಯ ಬುದ್ಧಿಯಿಂದ ಮಾಡ್ತಾರೆ. ಅಲ್ಲಿ ಫಲಕ್ಕಿಂತಲೂ ಕೂಡ ನನಗೆ ಜವಾಬ್ದಾರಿ ಇದೆ, ಈ ಜವಾಬ್ದಾರಿಯ ಜಟಿಲತೆ, ಅದಕ್ಕೆ ಬರಬಹುದಾದ ಕುಟಿಲತೆ ಮತ್ತು ಕಠಿಣತೆ, ಈ ಮೂರು ಅಂಶಗಳು, ಅದು ಕಾಂಪ್ಲೆಕ್ಸ್ ಇರಬಹುದು, ಅದರ ಹಿಂದೆ ಸ್ಟ್ರಾಟಜಿಗಳಿರ್ಬೋದು, ಅಥವಾ ಅದರ ಹಿಂದೆ ಡಿಫಿಕಲ್ಟೀಸ್ ಇರ್ಬೋದು, ಈ ಮೂರನ್ನು ಕೂಡ ನಾನು ಒಂದು ಸರ್ತಿ ಜವಾಬ್ದಾರಿ ಒಪ್ಕೊಂಡ ಮೇಲೆ ಅದರ ಸಮೇತನೇ ಮಾಡಬೇಕು. ನಾನು ನನಗೆ ಅದರಲ್ಲಿ ಕೆಲವು ಭಾಗ ಮಾತ್ರ ಇರಲಿ, ಕೆಲವು ಭಾಗ ಮಾತ್ರ ಬೇಡ ಅಂತ ಹೇಳೋಕ್ಕಾಗಲ್ಲ. ಒಂದು ಮಾತು ಹೇಳ್ತಾರೆ, ಜೀವನದಲ್ಲಿ ಎವ್ರಿಥಿಂಗ್ ಕಮ್ಸ್ ಥ್ರೂ ಆ್ಯಸ್ ಎ ಪ್ಯಾಕೇಜ್ ಅಂತ. ಪ್ರತಿಯೊಂದು ಒಂದು ಮುಷ್ಟಿಯಾಗಿ ಬರುತ್ತೆ, ಅದನ್ನು ಅದೇ ರೀತಿ ತೆಗೆದುಕೊಂಡು ನಿರ್ವಹಿಸಬೇಕು. ಹೇಗೆ ನಿರ್ವಹಿಸಬೇಕು ಅಂದರೆ, ಡಿ ವಿ ಜಿಯವರು ಹೇಳೋದು, ಭರತನಂತೆ ಭರತನುಳಿಸಿದನೇ ರಾಮನ ತೀರ್ಪಿಗೆಂದು, ರಾಮ ಬನ್ ಕಾಯಿಲಿ ಅಂತ ಭರತ ಮಾಡಲಿಲ್ಲ ಅನ್ನೋದು ಮುಖ್ಯವಾದ ಅಂಶ.

ಸದಾ ಸ್ವಾಮಿಯಂ ನೆನೆನೆನೆದು ಸತ್ಯಭಕ್ತಿಯ ಸೇವೆ ಗೈದವಂ ಭರತಂ. ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆನೆನೆದು ಸತ್ಯಭಕ್ತಿಯ ಸೇವೆ ಗೈದವಂ ಭರತಂ. ನಿತ್ಯ ಜೀವನದಿ ನೀ ನಾನಯವನನುಸರಿಸೋ ಸತ್ವದಾಶಯ ನೀಗಿ ಮಂಕುತಿಮ್ಮ. ನಿತ್ಯ ಜೀವನದಿ ನೀ ನಾನಯವನನುಸರಿಸೋ ಸತ್ವದಾಶಯ ನೀಗಿ ಮಂಕುತಿಮ್ಮ.

0: ರಾಮ ಕಣ್ಮುಂದೆ ಇಲ್ಲದೇ ಇರಬಹುದು, ಇದ್ದಾಗ ಒಂಥರ ನಡ್ಕೊಳ್ಳೋದು ರಾಜ ಅಥವಾ ಒಡೆಯ, ಇಲ್ಲದೇ ಇದ್ದಾಗ ಒಂದು ನಡ್ಕೊಳ್ಳೋದು. ಇದನ್ನು ದ್ವಂದ್ವ ನೀತಿ ಅಂತ ಕರಿತೀವಿ, ಡಬಲ್ ಸ್ಟ್ಯಾಂಡರ್ಡ್ ಅಂತ. ಭರತನಲ್ಲಿ ಈ ಡಬಲ್ ಸ್ಟ್ಯಾಂಡರ್ಡ್ ಇರಲಿಲ್ಲ, ದ್ವಂದ್ವ ನೀತಿ ಇರಲಿಲ್ಲ. ಸತ್ಯಭಕ್ತಿಯಿಂದ ಅವನಿಗಿದ್ದ ಭಕ್ತಿ ಯಾವುದು ಅಂದರೆ ರಾಮಭಕ್ತಿ ಅಂತ ಡಿ ವಿ ಜಿ ಹೇಳ್ತಾ ಇಲ್ಲ, ಸತ್ಯದ ಮೇಲಿನ ಭಕ್ತಿ. ಎಲ್ಲಕ್ಕಿಂತ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ತಂದೆ ತಾಯಿಗಿಂತ, ದೇಶಕ್ಕಿಂತ, ಸಮಾಜಕ್ಕಿಂತ, ಆತ್ಮಕ್ಕಿಂತ ದೊಡ್ಡದು ಅಂದರೆ ಸತ್ಯ ಅನ್ನೋದನ್ನು ಉದ್ದಕ್ಕೆ ಭಾರತೀಯ ಸಂಸ್ಕೃತಿ, ಇಂಡಿಯನ್ ಕಲ್ಚರ್ ಅಂದರೆ ಏನಂತ ಒಂದು ಮಾತಲ್ಲಿ ಹೇಳೋದಾದರೆ ಸತ್ಯನಿಷ್ಠೆ ಅಂತ ಹೇಳ್ಬೋದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಗೋವಿನ ಹಾಡಲ್ಲಿ ಬರುತ್ತೆ. ಆ ರೀತಿ ಸತ್ಯದಿಂದ ನಾನು ಮಾಡೋ ಕೆಲಸ ಸತ್ಯದಿಂದ ಇರಬೇಕು, ಅದರಿಂದ ಏನೇ ನಷ್ಟಗಳು ಬಂದರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರೂ ನಡೀಬೇಕು ಅನ್ನುವುದನ್ನು ಡಿ ವಿ ಜಿ ಅವರು ಇದರಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯ ಜೀವನದಲ್ಲಿ ಈ ನಯವನ್ನು, ನಯವನ್ನು ಅಂದರೆ ಈ ನೀತಿಯನ್ನು, ಈ ಮಾರ್ಗವನ್ನು ಅನುಸರಿಸ್ತಾ, ಜೀವನದಲ್ಲಿ ಯಾವ ಮಾರ್ಗವನ್ನು ಭರತ ಅನುಸರಿಸ್ದ ಅಂದರೆ ಸತ್ಯಭಕ್ತಿಯ ಮಾರ್ಗವನ್ನು ಅನುಸರಿಸ್ತಾ. ಅವನಿಗಿದ್ದ ಭಕ್ತಿ ರಾಮಭಕ್ತಿಗಿಂತಲೂ ಸತ್ಯದ ಮೇಲಿನ. ಅಲ್ಲಿ ನಾನು ಅನ್ನೋದು ದೊಡ್ಡದಾಗಬಾರ್ದು. ಎಲ್ಲಿ ನಾನು ಅನ್ನೋದು ದೊಡ್ಡದಾಗತ್ತೋ ಅಲ್ಲಿ ಸತ್ಯ ಅನ್ನೋದು ಕುಂಠಿತವಾಗುತ್ತೆ. ಯಾಕೆಂದರೆ ನನಗೆ ಏನು ಮುಖ್ಯವೋ ಅದನ್ನು ನಾನು ಸತ್ಯ ಅಂತ ತೋರಿಸ್ತೀನಿ. ಆದರೆ ಸತ್ಯ ಅನ್ನುವುದು ನನಗಿಂತ ನಿನಗಿಂತ ಅಥವಾ ನನಗಿಂತ ನಿಮಗಿಂತ ದೊಡ್ಡದು. ನಾವಿವತ್ತಿರ್ತೀವಿ, ನಾಳೆ ಈ ಜಗತ್ತನ್ನು ಬಿಟ್ಟು ಹೊಟ್ಟೋಗ್ತೀವಿ, ನಾವು ತೀರ್ಕೊಂಡ್ಬಿಡ್ತೀವಿ, ನಾವೆಲ್ಲರೂ ಕೂಡ ಸಾಯೋರೆ ಒಂದಲ್ಲ ಒಂದು ದಿವಸ. ಆದರೆ ನಮ್ಮೆಲ್ಲಕ್ಕಿಂತ ದೊಡ್ಡದು ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಉಳಿಸಿರುವಂಥ ಶಕ್ತಿ ಯಾವುದು ಅಂದರೆ ಸತ್ಯ. ಅದನ್ನು ಭರತ ತೋರಿಸ್ಕೊಟ್ಟ. ಹೀಗಾಗಿ ಭಾರತೀಯ ಸಂಸ್ಕೃತಿಯ ಅತ್ಯಂತ ಆದರ್ಶಮಯ ವ್ಯಕ್ತಿ ಅಂತ ಹೇಳಿದ್ರೆ ಭರತ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಟುಡೇ ಸಮಯ 7:35 ವಾರ್ತೆಗಳು. ಸ್ನೇಹಿತರೆ,
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಶ್ನೆಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ, ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ, ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ವಾರ್ತೆಗಳ ವಿವರ: ಪ್ರಶ್ನೆಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆಯಿದೆ ಎಂದು ಮೂಲಗಳು ತಿಳಿಸಿವೆ. ಪ್ರಶ್ನೆಪತ್ರಿಕೆ ಸೋರಿಕೆಯ ವಿರುದ್ಧ ಕಠಿಣ ಕ್ರಮಕ್ಕಾಗಿ ನಿಬಂಧನೆಗಳನ್ನು ಒಳಗೊಂಡಿರುವ ಮಸೂದೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಿಸಿದ್ದರು. ಕರ್ನಾಟಕದ ಬಳ್ಳಾರಿ ಆಂಧ್ರಪ್ರದೇಶದ ಗುಂತಕಲ್ ವಿಭಾಗದ 3ನೇ ಮತ್ತು 4ನೇ ರೈಲ್ವೆ ಮಾರ್ಗಕ್ಕೆ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿಯು ಅನುಮೋದನೆ ನೀಡಿದೆ. ಇದರ ಒಟ್ಟು ವೆಚ್ಚ 1,264 ಕೋಟಿ ರೂಪಾಯಿಗಳು. ಇದು ಭಾರತೀಯ ರೈಲ್ವೆಯ ಜಾಲವನ್ನು ಸುಮಾರು 46 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ. ಇದು ಜನರು, ಸರಕುಗಳು ಮತ್ತು ಸೇವೆಗಳ ಚಲನೆಗೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಕರ್ನಾಟಕ ಮತ್ತು ಆಂಧ್ರಪ್ರದೇಶದಾದ್ಯಂತ 3 ಜಿಲ್ಲೆಗಳನ್ನು ಒಳಗೊಳ್ಳುತ್ತದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 99 ಹಳ್ಳಿಗಳಿಗೆ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳನ್ನು ಸ್ಥಾಪಿಸಲು ಭಾರತ್ ಸರ್ಕಾರಿ ವಿಕಾಸ್ ಯೋಜನೆಗೆ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು 2026-27 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಯಿತು. ಈ ಯೋಜನೆಯು ಒಟ್ಟು 3,030 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿರುತ್ತದೆ. ಇದರಲ್ಲಿ ಸಾಮಾನ್ಯ ಮೂಲಸೌಕರ್ಯ ಸೌಲಭ್ಯಗಳು ಮತ್ತು ಮೂಲಭೂತ ಉಪಯುಕ್ತತೆಗಳನ್ನು ಸ್ಥಾಪಿಸುವ ವೆಚ್ಚವನ್ನು ಪೂರೈಸಲು 3,000 ಕೋಟಿ ರೂಪಾಯಿಗಳು ಮತ್ತು ಆಡಳಿತಾತ್ಮಕ ವೆಚ್ಚವಾಗಿ 30 ಕೋಟಿ ರೂಪಾಯಿಗಳು ಸೇರಿವೆ ಎಂದು ಮಾಹಿತಿ ನೀಡಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸತತ 5ನೇ ದಿನವಾದ ಇಂದೂ ಕೂಡ ಗದ್ದಲ ಮುಂದುವರೆದ ಕಾರಣ ಸಂಸತ್ತಿನ 2 ಸದನಗಳನ್ನು ಸೋಮವಾರದವರೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ 2ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ

0: ಅಂದರೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ನಂತರ ವಿರೋಧ ಪಕ್ಷಗಳು ಮತ್ತೆ ನೀಟ್ ವಿಷಯದ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದವು. ಗದ್ದಲ ಮುಂದುವರಿದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ಸೋಮವಾರದವರೆಗೆ ಮುಂದೂಡಿದರು. ಇದಕ್ಕೂ ಮೊದಲು ಮಧ್ಯಾಹ್ನ 12 ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಮುಂದುವರೆಸಿದವು. ಗದ್ದಲ ಮುಂದುವರೆದಂತೆ ಮೇಲ್ಮನೆಯನ್ನು ಮಧ್ಯಾಹ್ನ 2 ಮುಂದೂಡಲಾಯಿತು. ರಾಜ್ಯಸಭೆಯು ಬೆಳಿಗ್ಗೆ 11 ತನ್ನ ಕಲಾಪ ಪ್ರಾರಂಭಿಸಿದಾಗ ಸದನವು ಕಾರ್ಗಿಲ್ ಯುದ್ಧದ ಹುತಾತ್ಮರಿಗೆ ಗೌರವ ಸಲ್ಲಿಸಿತು. ಹುತಾತ್ಮರ ಸ್ಮರಣಾರ್ಥ ಮೇಲ್ಮನೆಯು ಮೌನ ಆಚರಿಸಿತು. ನಂತರ ಸಭಾಪತಿಯವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಪ್ರಸ್ತಾಪಿಸಿದರು. ಪ್ರತಿಪಕ್ಷಗಳಿಂದ ಗದ್ದಲ ಮುಂದುವರೆದಂತೆ ಸಭಾಪತಿಯವರು ಸದನವನ್ನು ಮಧ್ಯಾಹ್ನ 12 ಮುಂದೂಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ವಿಷಯ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಕುರಿತು ಪ್ರತಿಪಕ್ಷಗಳ ಪ್ರತಿಭಟನೆಯ ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಮಧ್ಯಾಹ್ನ 12 ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರ ನೀಟ್ ಪತ್ರಿಕೆ ಸೋರಿಕೆ ವಿಷಯದ ಕುರಿತು ಚರ್ಚಿಸಲು ಸಿದ್ಧವಿದೆ. ಕಾಂಗ್ರೆಸ್ ವಿಧಿಸಿರುವ ಕೆಲವು ಷರತ್ತುಗಳಿಂದಾಗಿ ಚರ್ಚೆ ಮುಂದುವರಿಯಲು ಸಾಧ್ಯವಾಗಿಲ್ಲ. ಈ ವಿಷಯದ ಬಗ್ಗೆ ಅರ್ಥಪೂರ್ಣ ಚರ್ಚೆ ನಡೆಯಬೇಕು ಎಂಬುದು ಎಲ್ಲಾ ಸದಸ್ಯರ ಸಾಮೂಹಿಕ ಭಾವನೆಯಾಗಿದೆ ಎಂದು ಹೇಳಿದ್ದಾರೆ. ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಾಗಿದೆ. ವಿರೋಧ ಪಕ್ಷಗಳು ಸದನದಲ್ಲಿ ಸಹಕರಿಸಬೇಕು ಎಂದು ಪೀಠಾಸೀನಾಧಿಕಾರಿ ಜಗದಾಂಬಿಕಾ ಪಾಲ್ ಹೇಳಿದರು. ಗದ್ದಲದ ನಡುವೆ ಸದನವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇದಕ್ಕೂ ಮೊದಲು ಲೋಕಸಭೆ ಬೆಳಗ್ಗೆ 11 ದಿನದ ಸಭೆ ಸೇರಿದಾಗ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅತ್ಯುನ್ನತ ತ್ಯಾಗ ಮಾಡಿದ ಭಾರತೀಯ ಸಶಸ್ತ್ರ ಪಡೆಗಳ ಹುತಾತ್ಮರಿಗೆ ಸದನ ಗೌರವ ಸಲ್ಲಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದುವರೆಗೆ ಒಟ್ಟು 1033 ಒನ್ ಸ್ಟಾಪ್ ಸೆಂಟರ್ಗಳನ್ನು ಅನುಮೋದಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್ ಈ ಅನುಮೋದಿತ ಕೇಂದ್ರಗಳಲ್ಲಿ ದೇಶಾದ್ಯಂತ 985 ಒನ್ ಸ್ಟಾಪ್ ಸೆಂಟರ್ಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆ. 2015 ಏಪ್ರಿಲ್ 1 2026 ಜೂನ್ 30 ಅವಧಿಯಲ್ಲಿ ದೇಶದಲ್ಲಿ 15.20 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಸಹಾಯ ಮಾಡಲಾಗಿದೆ ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನಂತರ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಆಗಿರುವ ಪ್ರಗತಿಯ ಕುರಿತು ವಿವರವಾದ ಅಫಿಡವಿಟ್ಗಳನ್ನು ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಫಿಡವಿಟ್ಗಳು ತಾತ್ಕಾಲಿಕ ಕ್ರಮಗಳನ್ನು ಅವಲಂಬಿಸುವ ಬದಲು ಸುಧಾರಣೆಗಳನ್ನು ಸಾಂಸ್ಥಿಕಗೊಳಿಸಲು ತೆಗೆದುಕೊಂಡ ಕ್ರಮಗಳನ್ನು ವಿವರಿಸಬೇಕು ಎಂದು ಹೇಳಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ನವದೆಹಲಿಯಲ್ಲಿ ಸಿಜೆಪಿ ನಿಯೋಗವನ್ನು ಭೇಟಿಯಾದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಸಿಜೆಪಿಯ ಬೇಡಿಕೆಗಳನ್ನು ಸಭೆಯ ಸಮಯದಲ್ಲಿ ತಾಳ್ಮೆಯಿಂದ ಆಲಿಸಿದ್ದೇವೆ. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದೆ. ಸರ್ಕಾರ ನಾಳೆ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ ಎಂದು ತಿಳಿಸಿದರು. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶ್ರೀಹರಿ ನಟರಾಜ್ ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಎರಡನೇ ದಿನದ ಸ್ಪರ್ಧೆಯಲ್ಲಿ 25.52 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದ ಶ್ರೀಹರಿ ನಟರಾಜ್ 16 ಸೆಮಿಫೈನಲಿಸ್ಟ್ಗಳಲ್ಲಿ 14ನೇ ಸ್ಥಾನ ಪಡೆದು ಸೆಮಿಫೈನಲ್ಗೆ ಅರ್ಹ

ಅರ್ಹತೆ ಪಡೆದರು. ಸೆಮಿಫೈನಲ್ ಪಂದ್ಯ ಇಂದು ರಾತ್ರಿ ನಡೆಯಲಿದೆ. ಇದಕ್ಕೂ ಮೊದಲು ರವಿ ವೀರ ವೆಂಕಟ್ ಬುಡಿಗಿನ ಹಾಗೂ ಅಲಿ ಇಮಾಮ್ ಅವರು ಪುರುಷರ S13 ವಿಭಾಗದ 100 ಮೀಟರ್ ಫ್ರೀಸ್ಟೈಲ್ ಪ್ಯಾರಾ ಈಜು ಸ್ಪರ್ಧೆಯ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ಜಪಾನ್ನ ಐಚಿಯಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಲಿ ಚಾಂಪಿಯನ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗಳ ಕ್ವಾರ್ಟರ್ ಫೈನಲ್ಗೆ ನೇರ ಪ್ರವೇಶ ಪಡೆದಿವೆ. ಟಿ20 ಕ್ರಿಕೆಟ್ ಸ್ಪರ್ಧೆಗಳು ಜಪಾನ್ನ ಐಚಿ ಪ್ರಿಫೆಕ್ಚರ್ನಲ್ಲಿ ಕೊರೋಗಿ ಅಥ್ಲೆಟಿಕ್ ಪಾರ್ಕ್ನಲ್ಲಿ ನಡೆಯಲಿದ್ದು, ಮಹಿಳಾ ಪಂದ್ಯಾವಳಿಯು September 17-22 ಮತ್ತು ಪುರುಷರ ಪಂದ್ಯಾವಳಿಯು September 24-October 1 ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ. ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಕ್ಕೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಇನ್ನು ಕೆಲವು ಗೀತೆಗಳನ್ನು ಕೇಳುವಂಥ ಸಮಯ. ಈಗ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ ಸ್ನೇಹಿತರೆ. ಈ ಗೀತೆಯ ಪ್ರಸಾರದ ನಂತರ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ. ಚೆಲುವೆಯೇ ನಿನ್ನೆ ನೋಡಲು ಚಿತ್ರದ ಗೀತೆ ಇದು. ಸೋನು ನಿಗಮ್ ಮತ್ತು ಸುನಿತಾ ಗೋಪಾಲ ರಾಜು ಅವರ ಗಾಯನ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ಅಂತ ಹೇಳಿದ್ದೆ. ಸಂದೇಶಗಳನ್ನ ನೋಡುವಂತ ಸಮಯ. ಎಸ್ ರಾಜ್ ಅವರು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ರಾಣಿಯವರ ಸಂದೇಶ ಹಳೇಬೀಡಿನಿಂದ. ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಂದುಲಾಲ್ ಅವರು ಕಲಬುರಗಿಯಿಂದ. ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಹನುಮಂತಪ್ಪ ಹುಲ್ಗಮ್ಮನವರ್ ಅವರ ಸಂದೇಶ. ಹಲಸೂರಿನ ರಾಜೇಶ್ ಅವರ ಸಂದೇಶ. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣ ಪತ್ತಾರ ಇವರ ಸಂದೇಶ. ಕೌಸಲ್ ಅವರು ಬನಶಂಕರಿಯಿಂದ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿ ಇವರ ಸಂದೇಶ. ಹಾಗೆ ನಂಬರ್ ಎಂಡಿಂಗ್ 4283 ಇವರ ಸಂದೇಶ ಬಂದಿದೆ. ಹಾಗೆ ಅರುಣ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸ

ದುರ್ಗದಿಂದ ಸಿಂಧನೂರು ಸುರೇಶ್ ಬಳುಟಿಗೆ ಅವರ ಸಂದೇಶ ಬಂದಿದೆ. ಹಾಗೆ ಸೂರ್ಯನಾರಾಯಣ ಸರ್ ಅವರ, ಸರ್ ನಾವು ನಿಮ್ಮ ಪಕ್ಕದ ಊರಿನವರು, ಮಲ್ಲಳ್ಳಿ ಕೆಬ್ಬೆಪುರ, ನಿಮ್ಮ ಒಂದು ಈ ಸೇವೆ ಸ್ಫೂರ್ತಿದಾಯಕ. ಜೈ ಜವಾನ್ ಜೈ ಕಿಸಾನ್ ಅಂತ ವೀರ ಯೋಧರು ಕಾರ್ಯಕ್ರಮದ ಕುರಿತಾಗಿ ಮಾತನ್ನು ಹೇಳಿದ್ದಾರೆ ಇವರು. ತೀರ್ಥೇಶ್ವರ ಚನ್ನಪಟ್ಟಣದಿಂದ ಹಾಗೆ ಅಮ್ಮನ್ನಿ ಕಾರ್ಕಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ವೀರ ಯೋಧರು ಕಾರ್ಯಕ್ರಮದಲ್ಲಿ ವಾರೆಂಟ್ ಆಫೀಸರ್ ಅವರೊಂದಿಗೆ ನೂತನ ಎಸ್ ಕದಂ ಮೇಡಮ್ ಇವರು ನಡೆಸಿದ ಸಂದರ್ಶನ ನನಗೆ ತುಂಬ ಇಷ್ಟ ಆಯಿತು. ಮತ್ತೆ ಮತ್ತೆ ಕೇಳಬೇಕೆನಿಸುವಂತಿತ್ತು. ಹಾಗೆ ಕೇಳ್ತಾ ಇರೋಣ ಅಂತ ಅನ್ನಿಸ್ತಾ ಇದೆ. ನಿಮಗೆ ಮತ್ತು ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಶ್ ಭಟ್ ಗೌರಿಬಿದನೂರಿನಿಂದ, ಹಾಗೆ ಯಾರಿದು ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಿವಲಿಂಗಪ್ಪ ಕಾವಲಿ, ಮನೋಜ ಕಾವಲಿ, ಸಮರ್ಥ ಕಾವಲಿ, ಮಂಜುಳಾ ಕಾವಲಿ ಇಳ್ಕಲ್ ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ 57468 ಇವರು ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಹಲಗಾಪುರದಿಂದ ಸಿ ಪೂರ್ಣಚಂದ್ರ ತೇಜಸ್ವಿ, ಡಾಕ್ಟರ್ ಎಂ ಚನ್ನರಾಜು, ಪೂರ್ಣಿಮಾ ಅರುಣ್, ಅರುಣ್ಕುಮಾರ್, ಹೆಚ್ ಪಿ ಹುಚ್ಚೇಗೌಡ, ಕೆಂಪಮ್ಮ ಇವರ ಸಂದೇಶ ಬಂದಿದೆ. ಲಿಂಗಸಗೂರು ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು, ನಿಮ್ಮ ಹೆಸರನ್ನೇ ಹಾಕಿಲ್ಲ ನೀವು, ಅಮರಗುಂಡಪ್ಪ, ಓಕೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದ ಸ್ನೇಹಿತರೆ.

ವೀರಪರಂಪರೆ ಚಿತ್ರದ ಗೀತೆಯನ್ನು ಕೇಳಿದ್ರಿ ಸ್ನೇಹಿತರೆ. ಇದುವರೆಗೂ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳನ್ನು ಸ್ಥಾಪಿಸಲು ಭಾರತ್ ಸರ್ಕಾರಿ ವಿಕಾಸ್ ಯೋಜನೆಗೆ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು 2026-27 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಗಿದ್ದು ಒಟ್ಟು 30 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿರುತ್ತದೆ. ಭಾರತೀಯ ರೈಲ್ವೆಯಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. 2014-15 135 ರೈಲು ಅಪಘಾತಗಳ ಸಂಖ್ಯೆ ಈ ಹಣಕಾಸು ವರ್ಷದಲ್ಲಿ ಇಲ್ಲಿಯವರೆಗೆ ಕೇವಲ 2 ಅಪಘಾತಗಳಿಗೆ ಇಳಿದಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರಾಜ್ಯಸಭೆಗೆ ಇಂದು ತಿಳಿಸಿದ್ದಾರೆ. ಎಲ್ಲಾ ಬಳಕೆದಾರರಿಗೆ ವಿಶೇಷವಾಗಿ ಮಕ್ಕಳಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಹಾಗೂ ಉತ್ತರದಾಯಿತ್ವಯುತ ಅಂತರ್ಜಾಲ ವ್ಯವಸ್ಥೆ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ ರಾಜ್ಯಸಭೆಯಲ್ಲಿ ಇಂದು ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯ ಹರಂಗಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಾರಂಗಿ ಅಣೆಕಟ್ಟೆಯಿಂದ ನಾಳೆ ಸುಮಾರು 5,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತದೆ ಎಂದು ಹಾರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ಮಹೇಶ್ ಎಂಎಸ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು ಜಿಲ್ಲೆಯ 18,03,766 ಮತದಾರರ ಪೈಕಿ 14,35,167 ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಡಿ ಮರಣ ಹೊಂದಿದ ಫಲಾನುಭವಿಗಳನ್ನು ಪತ್ತೆಹಚ್ಚಿ ಅವರ ಖಾತೆಗಳಿಗೆ ನಿಯಮಾನುಸಾರ ಜಮೆಯಾಗಿರುವ ಅನುದಾನವನ್ನು ತಕ್ಷಣವೇ ತಡೆಯಲು ಕ್ರಮ ವಹಿಸಬೇಕು ಎಂದು ವಿಜಯನಗರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಕೆ ಶಿವಮೂರ್ತಿ ತಿಳಿಸಿದ್ದಾರೆ. ಜಪಾನ್ನ ಐಚಿಯಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಲಿ ಚಾಂಪಿಯನ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗಳ ಕ್ವಾರ್ಟರ್ ಫೈನಲ್ಗೆ ನೇರ ಪ್ರವೇಶ ಪಡೆದಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:14:14 ಈ ಸಮಯ ಯುವಧ್ವನಿ ಕಾರ್ಯಕ್ರಮದ ಸಮಯ. ಯುವಧ್ವನಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಯುವಧ್ವನಿ ಕಾರ್ಯಕ್ರಮದಲ್ಲಿ ಯುವಕರ ಕುರಿತಾದ ಮಾತುಗಳನ್ನು ಆರಂಭಿಸೋಣ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9483091029 ಈ ಸಂಖ್ಯೆಗೆ ನಿಮ್ಮ ವಾಟ್ಸಪ್ ಸಂದೇಶಗಳು ಬರಲಿ, ಹಾಗೆ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆಗಳು ಬರಲಿ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂಥ ವಿಷಯ ಏನಪ್ಪ ಅಂತ ಅಂದರೆ, ಇತ್ತೀಚೆಗಷ್ಟೇ ಫಿಫಾ ವರ್ಲ್ಡ್ ಕಪ್ ಮುಗಿದಿದೆ. ಹೌದು, ಸ್ಪೋರ್ಟ್ಸ್ ನಡೀತಾ ಇದೆ, ಮುಗಿತಾ ಇದೆ. ಏನು ವಿಶೇಷ ಅಂತ ಅಂದರೆ, ಹೌದು, ಸ್ಪೋರ್ಟ್ಸ್ನ ಸುತ್ತಲೇ ಇಂದಿನ ಮಾತುಕತೆ, ಆದರೆ ಯಾವುದೇ ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಬಗ್ಗೆ ಅಲ್ಲ, ನಮ್ಮ ಯುವಕರ ಕುರಿತಾಗೇ ಇರುತ್ತೆ. ವಿಷಯ ಹೀಗಿದೆ, ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಒಂದು ಸ್ಪೋರ್ಟ್ಸ್ ಇರಲಿ, ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಒಂದು ಕ್ರೀಡೆ ಇರಲಿ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಹಾಗೆ ನೀವು ಯಾವ ಕ್ರೀಡೆಯನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅನ್ನೋದರ ಕುರಿತು ನಮಗೆ ಸಂದೇಶವನ್ನು ಕಳಿಸಿ ತಿಳಿಸಿ. ಒಂದು ಗೀತೆ ಕಾಲಾವಕಾಶ, ಗೀತೆಯ ನಂತರ ಮಾತುಗಳು, ಹಾಗೆ ನಿಮ್ಮ ಸಂದೇಶಗಳನ್ನ ನೋಡ್ತಾ ಕಾರ್ಯಕ್ರಮದಲ್ಲಿ ಸಾಗೋಣ ಸ್ನೇಹಿತರೆ.

ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಒಂದು ಕ್ರೀಡೆ ಇರಲಿ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಾ ಇದ್ದೀನಿ. ಕ್ರೀಡೆ ಇಂದಿನ ಎಲ್ಲ ದಿನಗಳಿಗಿಂತ ಈಗ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದರೆ ಒಂದು ಕಾಲದಲ್ಲಿ 15-20 ವರ್ಷಗಳ ಹಿಂದೆ ಮನೆಗೆ ಬರ್ತಾ ಇಲ್ಲ ಮಕ್ಕಳು ಅನ್ನೋ ಕಂಪ್ಲೇಂಟ್ ಇರ್ತಾಯಿತ್ತು. ಯಾಕಂದರೆ ಆಟ ಆಡೋದಕ್ಕೆ ಆರಂಭ ಮಾಡಿದ್ರೆ ಅವರು ಇಡೀ ದಿನ ಬೇಕಾದರೂ ಆಟವನ್ನು ಆಡ್ತಾ ಇದ್ವಿ, ನಾವೆಲ್ಲ ಆಡಿದೀವಿ ಕೂಡ. ಈಗ ಮಕ್ಕಳು ಮನೆಯಿಂದ ಹೊರಗೆ ಹೋಗ್ತಿಲ್ಲ ಅನ್ನೋ ಕಂಪ್ಲೇಂಟ್, ಸದಾಕಾಲ ಮೊಬೈಲನ್ನು ಹಿಡ್ಕೊಂಡು ಕೂತಿರ್ತಾರೆ ಅಥವಾ ಯಾವುದೋ ಡಿಜಿಟಲ್ ಮೀಡಿಯಾದಲ್ಲಿ ಏನಾದರೂ ಒಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತಾರೆ. ಈ ರೀತಿಯಾಗಿ ಅವ್ರಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಿನೇ ಕಂಪ್ಲೀಟಾಗಿ ಕಡಿಮೆ ಆಗಿಬಿಟ್ಟಿದೆ. ಆದರೆ ಒಂದು ಕಾಲದಲ್ಲಿ ಮಕ್ಕಳಿಗೆ ಸ್ಪೋರ್ಟ್ಸ್ ಬಿಟ್ಟು ಬೇರೆ ಪ್ರಪಂಚನೇ ಇರಲಿಲ್ಲ, ಅಷ್ಟು ಇನ್ವಾಲ್ವ್ ಆಗ್ತಿದ್ರು. ಇಂತಹ ಸಂದರ್ಭದಲ್ಲಿ ಕೇವಲ ಸ್ಪೋರ್ಟ್ಸಿಂದ ದೈಹಿಕ ಸದೃಢತೆ ಅಲ್ಲ, ಮಾನಸಿಕ ಸದೃಢತೆಯು ಮೂಡುತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಆಟದ ಒಂದು ಹವ್ಯಾಸವನ್ನು ಇಟ್ಕೋಬೇಕಾಗುತ್ತೆ, ನಾನು ನೀವು ಎಲ್ಲರೂ ಸಹ. ಹಾಗೆ ನಮ್ಮ ಸ್ನೇಹಿತರೊಬ್ಬರು ಈಗಾಗಲೇ ಸಂದೇಶವನ್ನು ಕಳಿಸಿದರೆ, ನೀವು ಸಹ ಯಾವ ಒಂದು ಕ್ರೀಡೆಯನ್ನು ನೀವು ರೂಢಿಸ್ಕೊಂಡು ಇಂದಿನವರೆಗೂ ಇಟ್ಕೊಂಡು ಬಂದಿದ್ದೀರ, ಹಾಗೆ ವಿಶೇಷವಾಗಿ ನೀವು ಯುವಕರಾಗಿದ್ದರೆ ಯಾವ ಒಂದು ಕ್ರೀಡೆಯಲ್ಲಿ ಹೆಚ್ಚಿನ ಸಮಯವನ್ನು ನೀವು ಕಳೀತಾ ಇದ್ದೀರ, ಎಸ್ಪೆಷಲಿ ಔಟ್ಡೋರ್ ಆ್ಯಕ್ಟಿವಿಟೀಸ್, ಯಾವ ಔಟ್ಡೋರ್ ಕ್ರೀಡೆಯನ್ನು ನೀವು ಹೆಚ್ಚು ಆಡ್ತಾ ಇದ್ದೀರ ಅನ್ನೋದನ್ನು ತಿಳಿಸ್ಕೊಡಿ. ಮತ್ತೊಂದು ಗೀತೆ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಹಾಗೆ ಸಂದೇಶಗಳು ಸಹ ಬರ್ತಾ ಇದೆ, ಆ ಸಂದೇಶಗಳನ್ನ ಈ ಒಂದು ಗೀತೆಯ ನಂತರ ನೋಡ್ತೀನಿ ಸ್ನೇಹಿತರೆ.

ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂಥ ವಿಷಯ, ವಿಶೇಷವಾಗಿ ಸ್ಪೋರ್ಟ್ಸ್, ಎಷ್ಟೊಂದು ಸ್ಪೋರ್ಟ್ಸ್ ನಡೀತಾ ಇದೆ, ಇಂತಹ ಸಂದರ್ಭದಲ್ಲಿ ನಾವು ಎಷ್ಟು ಸ್ಪೋರ್ಟ್ಸಲ್ಲಿ ಮಗ್ನರಾಗಿದ್ದೀವಿ ಅನ್ನೋಂಥ ಒಂದು ಡಿಸ್ಕಷನ್ ಇಂದಿನ ಕಾರ್ಯಕ್ರಮದಲ್ಲಿ. ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಒಂದು ಕ್ರೀಡೆ ಇರಲಿ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಅನೇಕ ಸಂದೇಶಗಳು ಈಗಾಗಲೇ ಬಂದಿದೆ. ಸುರೇಶ್ ಬಸವನವರು ಅವರ ಸಂದೇಶ ಕಲಬುರಗಿಯಿಂದ, ನನಗೆ ಕ್ರಿಕೆಟ್ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಮಾಧವನ್ ಚೆನ್ನೈಯಿಂದ, ರಾಮನ ಚೆಂಡು ಭೀಮನ ಚೆಂಡಿನ ಆಟವೇ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇರಲಿ, ಇಂದಿನ ಯುವಕರ ಕುರಿತಾಗಿ ವಿಶೇಷವಾಗಿ ಮಾತನಾಡೋಣ. ಹಾಗೆ ನೀವು ಯಾವ ಸ್ಪೋರ್ಟ್ಸನ್ನು ಇಂದಿಗೂ ಸಹ ರೂಢಿಯಲ್ಲಿ ಇಟ್ಕೊಂಡಿದ್ದೀರಾ ಬಿಡದೇನೆ ಅನ್ನುವಂಥ ವಿಷಯವನ್ನು ನಮ್ಮ ಹತ್ರ ಹಂಚಿಕೊಳ್ಳಿ. ಇನ್ನು ಒಂದು ಮಾನಸಿಕ ಮತ್ತು ದೈಹಿಕ ಸದೃಢತೆಗೆ ಯುವಕರಲ್ಲಿ ಸ್ಪೋರ್ಟ್ಸ್ ಅನ್ನೋದು ತುಂಬಾ ಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಈಗ ಒಬೆಸಿಟಿ ಅನ್ನೋದು ಭಾರತವನ್ನು ಅತಿ ಹೆಚ್ಚು ಕಾಡ್ತಾ ಇದೆ. ಪ್ರತಿ ಒಂದು 4 ಜನರಲ್ಲಿ ಒಬ್ಬರಿಗೆ ಒಬೆಸಿಟಿ ಇರುತ್ತೆ ಭಾರತದಲ್ಲಿ. ಆ ಮಟ್ಟಕ್ಕೆ ಒಬೆಸಿಟಿ ಅನ್ನೋದು ನಮ್ಮ ಭಾರತೀಯ ಮಕ್ಕಳನ್ನು, ಯುವಕರನ್ನು ಕಾಡ್ತಾ ಇದೆ. ಈ ಒಬೆಸಿಟಿಯನ್ನು ಹೋಗಲಾಡಿಸೋದಕ್ಕೆ ಇರುವಂಥ ಏಕೈಕ ಪರಿಹಾರ ಯಾವುದಪ್ಪ ಅಂತ ಅಂದರೆ, ಔಟ್ಡೋರ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸಲ್ಲಿ ಅತಿ ಹೆಚ್ಚು ಇನ್ವಾಲ್ವ್ ಆಗೋದು. ಮತ್ತಷ್ಟು ಮಾತುಕತೆ ಇದೆ ಸ್ನೇಹಿತರೆ. ಈ ಒಂದು ಗೀತೆಯ ನಂತರ ಮಾತುಕತೆ ಮುಂದುವರಿಯುತ್ತೆ.

ಎಷ್ಟು ಬ್ಯೂಟಿಫುಲ್ ಟ್ಯೂನ್ ಅಲ್ವಾ. ಕಪಲ್ಸ್ ಏನಾದರೂ ಇದ್ದು ಅವರಿಬ್ಬರು ಡ್ಯಾನ್ಸರ್ಸ್ ಆದರೆ ಒಂದೊಳ್ಳೆ ಡ್ಯಾನ್ಸನ್ನು ಈ ಒಂದು ಸಾಂಗ್ಗೆ ಮಾಡ್ಬೋದು. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ, ಈ ವಿಷಯಕ್ಕೆ ಬಂದ್ಬಿಡೋಣ. ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಒಂದು ಸ್ಪೋರ್ಟ್ಸ್ ಇರಲಿ, ಒಂದು ಕ್ರೀಡೆ ಇರಲೇಬೇಕು ಅನ್ನುವಂಥದ್ದು. ಪುನೀತ್ ರಾಜ್ಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ, ಅದು ಹೆಚ್ಚಿಗೆ ಫಿಸಿಕಲ್ ಒಂದು ಇನ್ವಾಲ್ವ್ಮೆಂಟನ್ನು ಡಿಮ್ಯಾಂಡ್ ಮಾಡುವಂಥ ಸ್ಪೋರ್ಟ್ಸಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ. ಯಾಕಂದರೆ ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಬೇಡ, ಒಳ್ಳೆಯದನ್ನೇ ಯೋಚನೆ ಮಾಡೋಣ, ಒಳ್ಳೆಯದನ್ನು ನಾವು ಬ್ಯುಸಿ ಆಗೋಣ, ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಣ. ಸ್ಪೋರ್ಟ್ಸಲ್ಲಿ ಬ್ಯುಸಿ ಆದರೆ ನಾವು ಒಂದು ಸ್ಪೋರ್ಟ್ಸ್ಗೆ ಕಂಪ್ಲೀಟಾಗಿ ಡೆಡಿಕೇಟೆಡ್ ಆಗಿದ್ದರೆ ನಮ್ಮ ಫ್ರೀ ಟೈಮನ್ನು ಅದಕ್ಕೆ ಕೊಡ್ತೀವಿ. ಬೇರೆ ಬೇರೆ ವಿಷಯಗಳಿಗೆ ಗಮನವನ್ನು ಕೊಟ್ಟು ಮನಸ್ಸನ್ನು ಕೆಡಿಸ್ಕೊಳ್ಳೋದು ಬದಲು ಒಂದು ಸ್ಪೋರ್ಟ್ಸ್ಗೆ ಕಂಪ್ಲೀಟಾಗಿ ನಾವು ನಮ್ಮನ್ನು ಮೀಸಲಿಟ್ಸ್ಕೊಂಡ್ರೆ ಅದು ಎರಡು ಬೆನಿಫಿಟನ್ನು ಕೊಡುತ್ತೆ. ಒಂದು ನಮ್ಮ ದೈಹಿಕ ಆರೋಗ್ಯ, ಇನ್ನೊಂದು ಮಾನಸಿಕ ಆರೋಗ್ಯ, ಇನ್ನೊಂದು ಬೇಡದ ವಿಷಯದ ಕಡೆ ಗಮನವನ್ನು ಕೊಡೋದನ್ನು ಕಡಿಮೆ ಮಾಡಿಸುತ್ತೆ. ಸ್ಪೋರ್ಟ್ಸಲ್ಲಿ ಇದ್ದರೆ ಕಂಪ್ಲೀಟಾಗಿ ನಾವು ಅದ್ರ ಕಡೆಯೇ ಇನ್ವಾಲ್ವ್ ಆಗ್ತೀವಿ. ಮತ್ತಷ್ಟು ಮಾತುಕತೆ ಇದೆ, ಹಾಗೆ ಸಂದೇಶಗಳು ಸಹ ಬರ್ತಾ ಇದೆ. ನಿಮ್ಮ ಸಂದೇಶಗಳು ಸಹ ಬರಲಿ. ವಿಶೇಷವಾಗಿ ಯುವಕರಾದ ಆಗಿದ್ದರೆ ನೀವು ಯಾವ ಸ್ಪೋರ್ಟ್ಸನ್ನು ಹೆಚ್ಚಿಗೆ ಫಾಲೋ ಮಾಡ್ತಿದ್ದೀರಾ, ಚಿಕ್ಕ ವಯಸ್ಸಿನಿಂದ ಯಾವ ಆಟವನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀರಾ ಅನ್ನೋದನ್ನು ತಿಳಿಸ್ಕೊಡಿ. ಹಾಗೆ ಈ ಥರ ನಮ್ಮ ಸ್ನೇಹಿತರು ಸಹ ಯಾವ ಆಟದಲ್ಲಿ ಇನ್ನೂ ನೀವು ತೊಡ್ಕೊಂಡಿದ್ದೀರಾ ಅನ್ನೋದನ್ನು ಸಹ ತಿಳಿಸ್ಕೊಡಿ. ಯಾಕಂದರೆ ಸ್ಪೋರ್ಟ್ಸ್ ಇಸ್ ನಾಟ್ ಓನ್ಲಿ ಫಾರ್ ಯೂಸ್, ಇದು ಎಲ್ಲರಿಗೂ ಸಹ ಅನ್ವಯ ಆಗುತ್ತೆ. ಆದರೆ ಯುವಧ್ವನಿ ಕಾರ್ಯಕ್ರಮ ಆಗಿರೋದ್ರಿಂದ ವಿಶೇಷವಾಗಿ ಯುವಕರ ಕಡೆ ಗಮನವನ್ನು ಕೊಡ್ತಾ ಇದ್ದೀವಿ. ನೀವು ಸಹ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ.

ಮಾನಸಿಕ ಮತ್ತು ದೈಹಿಕ ಸದೃಢತೆಗೆ ಇರಲಿ ಒಂದು ಕ್ರೀಡೆ ಅನ್ನುವಂಥ ವಿಷಯದ ಕುರಿತು ಇಂದಿನ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಇನ್ನು ಸ್ಪೋರ್ಟ್ಸ್ ಇನ್ನೊಂದು ಬೆಸ್ಟ್ ಫೀಚರ್ ಏನು ಗೊತ್ತಾ, ಯಾವುದಾದ್ರೂ ಒಂದು ಸ್ಪೋರ್ಟ್ಸನ್ನು ಅದನ್ನು ನಮ್ಮ ಸ್ಪೋರ್ಟ್ಸಾಗಿ ಮಾಡಿಕೊಂಡು ಅದರ ವಿಷಯ ಆ ಒಂದು ಸ್ಪೋರ್ಟ್ಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ರೆ ಏನು ಬೆನಿಫಿಟ್ ಅಪ್ಪ ಅಂತ ಅಂದರೆ, ಇದು ಇನ್ನೊಂಥರ ಕಾಂಟ್ರಡಿಕ್ಟರಿ ಆಗುತ್ತೆ. ಆದರೆ ಯಾರು ರಿಟೈರ್ಮೆಂಟ್ ವಯಸ್ಸು ಏನಿದೆ, ಎಲ್ಲರೂ ಆಗತಾನೆ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇರುವಂಥ ವಯಸ್ಸಿನಲ್ಲಿ ಸ್ಪೋರ್ಟ್ಸ್ಮನ್ಗಳು ಅವರ ಸ್ಪೋರ್ಟ್ಸಿಂದ ರಿಟೈರ್ಮೆಂಟನ್ನು ತೆಗೆದುಕೊಂಡು ನೆಮ್ಮದಿಯಾಗಿರ್ತಾರೆ. ಅಂದರೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಜೀವನದಲ್ಲಿ ಬೇಗ ಸೆಟ್ಲಾಗೋದು ಸ್ಪೋರ್ಟ್ಸನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋದರೆ ಮುಂದಕ್ಕೆ. ಆ ಸ್ಪೋರ್ಟ್ಸ್ ನಮಗೆ ಒಲ್ದಿರಬೇಕು, ನಾವು ಅದಕ್ಕೋಸ್ಕರ ಬೆವರನ್ನು ಸುರಿಸ್ಬೇಕು. ಆ ಸ್ಪೋರ್ಟ್ಸ್ ಮೂಲಕ ನಮ್ಮ ಜೀವನವನ್ನು ಸಹ ಕಟ್ಕೊಳ್ಬೋದು. ಯಾರು ಯಾವಾಗ ಒಂದು ಅವರು ರಿಟೈರ್ಮೆಂಟನ್ನು ಸ್ಪೋರ್ಟ್ಸ್ ನಿಮಗೆಲ್ಲ ಗೊತ್ತಿದೆ, ಅಟ್ಲೀಸ್ಟ್ ಎಲ್ಲರೂ ಸಹ ರಿಟೈರ್ಮೆಂಟ್ ಅವ್ರು ಬೈ 30 ಒಳಗಡೆ ಅವರು ರಿಟೈರ್ಮೆಂಟನ್ನು ತೆಗೆದುಕೊಳ್ತಾರೆ. ಇನ್ನು ಎಷ್ಟೋ ಜನ 30 ರೆಸ್ಯೂಮ್ ಇಟ್ಕೊಂಡು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಕೆಲಸವನ್ನು ಹುಡ್ಕೊಂಡು. ಆದರೆ ಸ್ಪೋರ್ಟ್ಸಲ್ಲಿ ಒಂದು ಒಳ್ಳೆ ಮಟ್ಟದ ಹೆಸರನ್ನು ಮಾಡಿ ಅದನ್ನು ಜೀವನವಾಗಿ ತೆಗೆದುಕೊಂಡಾಗ ಏನಾಗುತ್ತೆ, ಚಿಕ್ಕ ವಯಸ್ಸಿಂದನೇ ಅದನ್ನು ಒಂದು ಸ್ಪೋರ್ಟ್ಸ್ಗೆ ನಮ್ಮ ಜೀವನಕ್ಕೆ ಬರುವಂಥ ಬದಲಾವಣೆಗೆ ಹೊಂದ್ಕೊಂಡು ಆ ಸ್ಪೋರ್ಟ್ಸನ್ನು ನಮ್ಮದಾಗಿ ಮಾಡ್ಕೊಂತು ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡ್ತು ಅಂದರೆ ತುಂಬ ಕಡಿಮೆ ವಯಸ್ಸಿನಲ್ಲಿ ರಿಟೈರ್ಮೆಂಟನ್ನು ತೆಗೆದುಕೊಂಡು ಅದೇ ಸ್ಪೋರ್ಟ್ಸ್ ರಿಲೇಟೆಡ್ ಆದಂಥ ಕೆಲಸಗಳನ್ನ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೋದು. ಮುಖ್ಯವಾಗಿ ವಿರಾಟ್ ಕೊಹ್ಲಿ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ನಾನೇನು ಒಂದು ದೊಡ್ಡ ಕೆಲಸವನ್ನು ಮಾಡ್ತಿಲ್ಲ, ಐ ಲವ್ ಮೈ ಬ್ಯಾಟಿಂಗ್, ನನಗೆ ಬ್ಯಾಟಿಂಗ್ ಇಷ್ಟ, ದಿಸ್

0: ವಾಟ್ ಐ ಲವ್ ಟು ಡೂ, ನನಗಿಷ್ಟವಾದ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಆ ಒಂದು ಇಷ್ಟವಾದ ಕೆಲಸವನ್ನು ಮಾಡೋದಕ್ಕೆ ನನಗೊಂದು ಇಂಟರ್ನ್ಯಾಷನಲ್ ರೆಕಗ್ನೇಷನ್ ಸಿಕ್ಕಿದೆ ಅಷ್ಟೇ. ಐ ಆಮ್ ನಾಟ್ ಡೂಯಿಂಗ್ ಸಮಥಿಂಗ್ ಎಕ್ಸ್ಟ್ರಾ, ನಾನು ಯಾವುದು ಎಕ್ಸ್ಟ್ರಾ ಏನನ್ನೂ ಮಾಡ್ತಿಲ್ಲ, ಕೇವಲ ಆಟ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನಷ್ಟೇ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಒಂದು ಕಡೆ ವಿರಾಟ್ ಕೊಹ್ಲಿಯವರು. ಹಾಗೆ ಕ್ರೀಡೆಯನ್ನು ನಮ್ಮದಾಗಿಸ್ಕೊಂಡ್ರೆ ಕ್ರೀಡೆ ನಮ್ಮನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ವಿರಾಟ್ ಕೊಹ್ಲಿ ಅಂತಹ ದಂತಕಥೆಗಳು ಒಂದು ನಿದರ್ಶನವಾಗಿ ನಿಲ್ತಾರೆ. ಮತ್ತಷ್ಟು ಸಂದೇಶಗಳು ಬಂದಿದೆ ಸ್ನೇಹಿತರೆ, ಯಾರ ಸಂದೇಶ ಅಂತ ನೋಡೋಣ. ವಾಯ್ಸ್ ಮೆಸ್ಸೇಜ್ ಕಳ್ಸೋಕ್ಕೋಗ್ಬಿಡಿ, ನೋಡೋದಕ್ಕಾಗೋದಿಲ್ಲ ಸ್ನೇಹಿತರೆ, ನಿಮಗೆ ಗೊತ್ತಲ್ಲ. ಮಂಜುನಾಥ್ ಪಿ ಕಲತಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಮ್ಮಣ್ಣಿಯವರು ಕಾರ್ಕಳದಿಂದ, ನನಗೆ ವಾಲಿಬಾಲ್ ಅಂದರೆ ತುಂಬ ಇಷ್ಟ, ಆದರೆ ನಾನು ಮನೆಯಲ್ಲಿ ಮಳೆಗಾಲದ ಸಮಯದಲ್ಲಿ ಎಲ್ಲರೂ ಸೇರಿ ನಮ್ಮ ಸಂತೋಷಕ್ಕಾಗಿ ಅಂತ್ಯಾಕ್ಷರಿ ಆಟವನ್ನು ಮನೆ ಮುಂದೆ ಎಲ್ಲರೂ ಸೇರಿ ಆಟ ಆಡ್ತೇವೆ. ನನ್ನ ಮಗಳು ಅವಳ ಜೊತೆ ಆಟ ಆಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಹಳ ಖುಷಿಯಾಯಿತು. ಔಟ್ಡೋರ್ ಆ್ಯಕ್ಟಿವಿಟೀಸನ್ನು ಯಾರು ನಿಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅನ್ನೋದನ್ನು ತಿಳಿಸ್ಕೊಡಿ. ಇಂದಿನ ಇವತ್ತಿನ ಕಾರ್ಯಕ್ರಮದಲ್ಲಿ ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಒಂದು ಕ್ರೀಡೆ ಇರಲಿ ಅನ್ನೋದು ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಮಾತುಕತೆ ಮುಂದುವರಿಯುತ್ತೆ ಈ ಒಂದು ಪುಟ್ಟ ಬ್ರೇಕ್ನ ನಂತರ. ನಂತರ ಗೀತೆಯ ನಂತರ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ

ಯೋಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಒಂದು ಸ್ಪೋರ್ಟ್ಸ್ ಇರಲಿ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಹೌದು, ಸ್ಪೋರ್ಟ್ಸ್ ದೈಹಿಕ ಮತ್ತು ಮಾನಸಿಕ ಒಂದು ಸದೃಢತೆಯನ್ನು ಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಯಾಕಂದರೆ ಸ್ಪೋರ್ಟ್ಸಲ್ಲಿ ಹೆಚ್ಚು ನಾವು ಫಿಟ್ನೆಸ್ಗೆ ಗಮನವನ್ನು ಕೊಡಬೇಕಾಗುತ್ತೆ. ಈ ಫಿಟ್ನೆಸ್ ಅನ್ನೋ ಮಾತು ಈಗ ತುಂಬ ಒಂದು ಚಾಲ್ತಿಯಲ್ಲಿದೆ, ಆದರೆ ಹಿಂದೆ ಎಲ್ಲ ಆಗಿರಲಿಲ್ಲ. ಚೆನ್ನಾಗಿ ಊಟಗಳನ್ನು ಮಾಡಬೇಕು, ಅದನ್ನು ಆಟಗಳ ಮೂಲಕ ಕರಗಿಸ್ಬೇಕು ಅನ್ನೋದಷ್ಟೇ ಇತ್ತು. ಕ್ಯಾಲೋರೀಸಲ್ಲಿ ಯಾರೂ ನೋಡ್ತಾ ಇರಲಿಲ್ಲ, ಜಸ್ಟ್ ಎನರ್ಜಿ ಮತ್ತು ಸ್ಟ್ಯಾಮಿನಾ ಹೇಗಿದೆ ಅನ್ನೋದಷ್ಟೇ ಮ್ಯಾಟರ್ ಆಗ್ತಿತ್ತು. ಆದರೆ ಈಗ ಫಿಟ್ನೆಸ್ ಅಷ್ಟೇ ಮುಖ್ಯ. ಫಿಟ್ನೆಸ್ ಸ್ಪೋರ್ಟ್ಸಲ್ಲಿ ಯಾವುದಾದ್ರೂ ಒಂದು ಸ್ಪೋರ್ಟ್ಸನ್ನು ಅಳವಡಿಸ್ಕೊಂಡಿದ್ರೆ, ವಿಶೇಷವಾಗಿ ಕ್ರಿಕೆಟ್ ಆಗ್ಬೋದು, ಶಟಲ್ ಆಗ್ಬೋದು, ಬ್ಯಾಡ್ಮಿಂಟನ್ ಇಂತಹ ಫುಟ್ಬಾಲ್ ಎಸ್ಪೆಷಲಿ ಫುಟ್ಬಾಲ್ ಇಂತಹ ಕ್ರೀಡೆಗಳಲ್ಲಿ ಅತಿ ಹೆಚ್ಚು ತೊಡಕೊಳ್ಳೋದ್ರಿಂದ ಫಿಟ್ನೆಸ್ ತಾನಾಗಿಯೇ ಬಂದಿರುತ್ತೆ. ಅದಕ್ಕೆ ತಕ್ಕನಾದ ಆಹಾರವನ್ನು ತೆಗೆದುಕೊಂಡ್ರೆ ಸಾಕು. ಎಷ್ಟೋ ಜನ ಹಳ್ಳಿಯಲ್ಲಿ ಕೇವಲ ರಾಗಿ ಮುದ್ದೆ ರೊಟ್ಟಿಯನ್ನು ತಿಂದು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿದಂತಹ ಸ್ಪೋರ್ಟ್ಸ್ಮನ್ಗಳು ನಮ್ಮಲ್ಲಿದ್ದರು. ಆರೋಗ್ಯಕರ ಮತ್ತು ಸದೃಢವಾದ ದೇಹವನ್ನು ಬೆಳೆಸ್ಕೊಳ್ಳೋದಕ್ಕೆ ಸ್ಪೋರ್ಟ್ಸ್ ಸಹಾಯ ಮಾಡುತ್ತೆ. ಹಾಗೆ ಮುಖ್ಯವಾಗಿ ರೋಗಗಳನ್ನು ತಡೆಗಟ್ಟೋದ್ರಲ್ಲಿ ಸ್ಪೋರ್ಟ್ಸ್ ಬಹಳ ಹೆಲ್ಪನ್ನು ಮಾಡುತ್ತೆ, ಮತ್ತು ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಇವೆಲ್ಲವೂ ಸಹ ಒಂದು ದೈಹಿಕವಾಗಿ ಮಾನಸಿಕವಾಗಿ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ಒಬ್ಬ ಅಥ್ಲೀಟ್ಗೆ ಆಗುವಂಥ ಅನುಕೂಲಗಳು. ಮತ್ತಷ್ಟು ಮಾತಿದ್ದ ಸ್ನೇಹಿತರೆ, ಒಂದು ಗೀತೆ ನಂತರ ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡ್ತೀನಿ. ನಿಮ್ಮ ಅನುಭವಗಳನ್ನು ಹಂಚಿಕೊಡಿ, ಯಾವ ಸ್ಪೋರ್ಟ್ಸನ್ನು ನೀವು ಅಳವಡಿಸ್ಕೊಂಡಿದ್ದೀರಾ ಅನ್ನೋದನ್ನು ನಮ್ಮ ಹತ್ರ ತಿಳಿಸ್ಕೊಡಿ. ಮತ್ತೊಂದು ಗೀತೆಯ ಕಾಲಾವಕಾಶದ ನಂತರ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ನಾನು.

ಈ ಸಿನಿಮಾದಲ್ಲಂತೂ ಮೌರ್ಯದಲ್ಲಿ ಕಂದ ಎಲ್ಲವ್ ಅಂತ ಕರೆಯೋ ಸೀನ್ ಇದೆಯಲ್ಲ, ಅದು ಎಸ್ಪೆಷಲಿ ಫೈಟ್ ಸೀನಲ್ಲೆಲ್ಲ ಬಾಕ್ಸಿಂಗ್ ಮಾಡುವಾಗ ಬರುವಂಥದ್ದು, ಕೇವಲ ಕಿವಿ ಕೂದಾಗಲ್ಲ, ಅದು ಡೈರೆಕ್ಟಾಗಿ ಹೃದಯಕ್ಕೆ ಟಚ್ ಆಗೋ ಥರ ಕರೆದಿದ್ದಾರೆ ಕಂದ ಅಂತ. ಯುವಧ್ವನಿ ಕಾರ್ಯಕ್ರಮದಲ್ಲಿಂದು ಮಾನಸಿಕ ಮತ್ತು ದೈಹಿಕ ಸದೃಢತೆಗೆ ಒಂದು ಸ್ಪೋರ್ಟ್ಸ್ ಇರಲಿ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಮತ್ತಷ್ಟು ಸಂದೇಶಗಳು, ಒಂದೆರಡು ಸಂದೇಶಗಳನ್ನ ನೋಡಿ ನಮ್ಮ ಮಾತನ್ನು ಮುಂದುವರ್ಸೋಣ. ಬುಗುರಿ ಆಟ ಆಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಿ ನಾರಾಯಣಪ್ಪ ಅವರು, ನಾರಾಯಣಪ್ಪ ರಾಧಾ ಹೊಸೂರು ತಮಿಳ್ನಾಡಿನಿಂದ. ಹಾಗೆ ನನಗೆ ಕ್ರಿಕೆಟ್ ಆಟ ತುಂಬಾ ಇಷ್ಟ, ನಾನು ದಿನಾಲು ಸಂಜೆ ಕ್ರಿಕೆಟ್ ಆಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಒಳ್ಳೆ ಹಾಡುಗಳು ಮೂಡಿ ಬರ್ತಾ ಇದೆ ಅಂತ. ಶಿವಲಿಂಗಪ್ಪ ಕವಲಿ, ಮನೋಜ್ ಕವಲಿ, ಸಮರ್ಥ್ ಕವಲಿ, ಮಂಜುಳಾ ಕವಲಿ ಮತ್ತು ಇವರ ಸಂದೇಶ ಇಳಕಲ್ ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಿಗರ ಕೊಕ್ಕನೂರು ಹರಿಹರದಿಂದ ಇಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟಂಥ ವಿಷಯ ಮಾಹಿತಿ ತುಂಬ ಆಸಕ್ತಿದಾಯಕವಾಗಿದೆ. ನನ್ನ ಮೆಚ್ಚಿನ ಆಟಗಳು ಕಬಡ್ಡಿ ಮತ್ತು ಕ್ರಿಕೆಟ್ನಲ್ಲಿ, ನನಗೆ ಬಹಳ ಆಸಕ್ತಿ ಇತ್ತು. ಶಾಲಾ ಕಾಲೇಜು ದಿನಗಳಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿದ ಹಳೆಯ ನೆನಪುಗಳು ಇನ್ನು ಮನಸ್ಸಿನಲ್ಲಿ ಹಸಿರಾಗಿವೆ. ಇಂದಿನ ಯುವಕರು ಸಾಮಾಜಿಕ ಮಾಧ್ಯಮಗಳಿಂದ ಹೊರಬಂದು ಕ್ರೀಡೆಗೆ ಸಮಯವನ್ನು ಕೊಟ್ಟು ಕ್ರೀಡೆಗೆ ತಮ್ಮ ಸಮಯವನ್ನು ಮೀಸಲಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಮುಂದಿನ ಮಾತುಗಳೇನಪ್ಪ ಅಂತ ಅಂದರೆ, ಸಚಿನ್ ಅವರು ಸತತ ಅವರಿಗೆ 40 ವರ್ಷ ಆಗೋವರೆಗೂ ಸಹ ಕ್ರಿಕೆಟನ್ನು ಆಡಿದ್ರು. ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಪ್ರತಿದಿನ ಅವರು 4 ಗಂಟೆಗೆ ಎದ್ದು ಅವರ ಪ್ರಾಕ್ಟೀಸನ್ನು, ನೆಟ್ ಪ್ರಾಕ್ಟೀಸನ್ನು ಮಾಡ್ತಾಯಿದ್ರು. ನನಗೆ ಒಂದು ದಿನವೂ ಸಹ ನಾ ಬೆಳಗ್ಗೆ 4 ಗಂಟೆ ಎದ್ದೊಳೋದಕ್ಕೆ ಬೇಸರ ಆಗಿಲ್ಲ. ನನಗೆ ಯಾವತ್ತೂ ಬೆಳಗ್ಗೆ 4 ಗಂಟೆ ಎದ್ದೊಳೋದಕ್ಕೆ ಬೇಸರ ಆಗುತ್ತೆ, ಆ ದಿನ ನಾನು ರಿಟೈರ್ಮೆಂಟನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಯಾಕಂದರೆ ತುಂಬ ಜನ ಕೇಳ್ತಾಯಿದ್ರು ಯಾವಾಗ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಅನ್ನೋರಿಗೆ ಈ ಮಾತನ್ನು ಹೇಳ್ತಾ ಇದ್ರು ಅವರು. ಯಾಕಂದರೆ ಇದ್ದ ಅಷ್ಟು ದಿನ ಫಾರ್ಮಲ್ಲಿದ್ದಂಥ ಏಕೈಕ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ಅವರು, ಅವ್ರನ್ನ ಮಾನಸಿಕ ಒಂದು ಸ್ಥಿರತೆಯನ್ನು ಸ್ಪೋರ್ಟ್ಸ್ ಅನ್ನೋದು ಹೇಗೆ ತಂದುಕೊಡ್ತು ನೋಡಿ. 8 ವರ್ಷಗಳ ಕಾಲ ಅವರು ಕ್ರಿಕೆಟನ್ನು ಜೀವನವನ್ನು ತಮ್ಮ ಜೀವನದಲ್ಲಿ ತೊಡಸ್ಕೊಂಡ್ರು ಸಹ ಅವರಿಗೆ ಕೇವಲ 16 ವರ್ಷ ಆಗಿದ್ದಾಗ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. 40 ವರ್ಷ ಆಗೋವರೆಗೂ ಸಹ 24 ವರ್ಷ ತಮ್ಮ ಹೆಗಲ ಮೇಲೆ ಭಾರತದ ಕೋಟಿ

ಜನರ ಕೋಟ್ಯಾಂತರ ಜನರ ಒಂದು ನಿರೀಕ್ಷೆಗಳನ್ನು ಹೊತ್ತು ಕ್ರಿಕೆಟನ್ನು ಆಡಿದಂತಹ ಮಹಾನುಭವರು ಇವರು. ಅವರ ಮಾನಸಿಕ ಸ್ಥಿರತೆಯನ್ನು ಸ್ಪೋರ್ಟ್ಸ್ ಹೇಗೆ ರೂಢಿಸ್ಕೊಂಟು ನೋಡಿ. ಒಂದು ದಿನ ನನಗೆ ಬೇಸರ ಆಗಿಲ್ಲ. 40 ವರ್ಷಗಳ ಕಾಲ ಅವರು ಆರಂಭ ಆದಾಗಿಂದ ಬೆಳಗ್ಗೆ ಎದ್ದು ಪ್ರತಿದಿನ ನೆಟ್ ಪ್ರಾಕ್ಟೀಸ್ ಮಾಡಿದರೆ ಅಂದರೆ ಕ್ರಿಕೆಟ್ ಎಂತಹ, ಕ್ರಿಕೆಟ್ ಅಲ್ಲ ಯಾವುದೇ ಒಂದು ಸ್ಪೋರ್ಟ್ಸ್ ಎಂತಹ ಡಿಸಿಪ್ಲಿನನ್ನು ಕೊಡುತ್ತೆ ನೋಡಿ ಅಲ್ವಾ. ಮತ್ತಷ್ಟು ಮಾತುಗಳಿದೆ, ಮಾತುಗಳನ್ನ ಮುಂದುವರಿಸೋಣ. ಈ ಒಂದು ಗೀತೆಯ ನಂತರ ಸಂದೇಶಗಳು ಬರ್ತಾ ಇದೆ, ಸಂದೇಶಗಳನ್ನ ನೋಡ್ತೀನಿ ಕೆಲವೇ ಕ್ಷಣದಲ್ಲಿ.

ಯುವಧ್ವನಿ ಕಾರ್ಯಕ್ರಮದಲ್ಲಿ ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಇರಲಿ ಒಂದು ಕ್ರೀಡೆ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ವಿ ಸ್ನೇಹಿತರೆ. ಮತ್ತಷ್ಟು ಸಂದೇಶಗಳು. ನನಗೆ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ, ಬಟ್ ಕಲಿಯೋಕೆ ಆಗಿರಲಿಲ್ಲ, ಅರ್ಧಕ್ಕೆ ಬಿಡಬೇಕಾಗಿ ಬಂತು. ಆದರೆ ಹೇಗೋ ಗೊತ್ತಿಲ್ಲ, ಬಯಸದೆ ಬಂದ ಭಾಗ್ಯ ಅನ್ನೋ ಥರ ನೆಕ್ಸ್ಟ್ ಮಂತ್ ನನ್ನ ಸ್ಟೂಡೆಂಟ್ಸ್ಗೆ ಸ್ವಿಮ್ಮಿಂಗ್ ಕ್ಯಾಂಪ್ ಇರೋದ್ರಿಂದ ನನಗೂ ಸಹ ಸ್ವಿಮ್ಮಿಂಗ್ ಕ್ಯಾಂಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಸನ್ನಿಧಿ ಅವರು. ಹಾಗೆ ಮುಂದಿನ ಸಂದೇಶ, ವೆಂಕಟೇಶ್ ದುಬ್ಬಿನಕೆರೆ ಮಂಡ್ಯದಿಂದ. ವಿಷಯ, ಪ್ರಸ್ತುತ ವಿಷಯ ಒಳ್ಳೆಯ ವಿಷಯ. ಇಂದು ಮಕ್ಕಳಲ್ಲಿ ದೈಹಿಕ ಚಟುವಟಿಕೆ ಇಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರೋದರಿಂದ ಒಬೆಸಿಟಿಗೆ ತುತ್ತಾಗಿದ್ದಾರೆ. ಇದರಿಂದ ಬಚವಾಗಲು ದೈಹಿಕ ದಂಡನೆ ಬಹಳ ಮುಖ್ಯ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ನನ್ನ ಫೇವ್ರೇಟ್ ಆಟ ಕೇರಮ್ ಅಂತ ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಹೌದು, ನಾವು ಯಾವುದೇ ವಯಸ್ಸಿನವರಾಗಲಿ ಒಂದು ಆಟವನ್ನು ಆಡುವುದು, ರೂಢಿಸ್ಕೊಳ್ಳೋದು ಬಹಳ ಮುಖ್ಯ. ಎಸ್ಪೆಷಲಿ ಔಟ್ಡೋರ್ ಗೇಮ್ಸಲ್ಲಿ ನಾವು ಹೆಚ್ಚು ನಮ್ಮನ್ನು ತೊಡಸ್ಕೋಬೇಕು, ಬೆವರಬೇಕು. ಹಾಗೆಯೇ ಆರೋಗ್ಯ ಚೆನ್ನಾಗಿರುತ್ತೆ. ಫ್ರೆಶ್ ಏರನ್ನು ತೆಗೆದುಕೊಂಡು ವಾಕ್ ಮಾಡೋದ್ರಿಂದ, ಆಟ ಆಡೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮುಂದಿನ ಸಂದೇಶ, ನಾನು ವಾಲಿಬಾಲ್ ಆಟ ಆಡ್ತಾ ಇದ್ದೆ ಅಂತ ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ವೀಣಾ ಅವರು ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಣಿಯವರು ಹಳೇಬೀಡಿನಿಂದ, ಕ್ರೀಡೆಗಳ ಬಗ್ಗೆ ಮಾಹಿತಿ ಮತ್ತು ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ. ಹಾಗೆ ಗೀತೆಗೂ ಮುಂಚೆ ನಮ್ಮ ಮಾತುಗಳು ಏನಪ್ಪ ಅಂತ ಅಂದರೆ, ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಸ್ನೇಹಿತರೆ, ಈಗ ತಾನೇ ಫುಟ್ಬಾಲ್ ಫೀಫಾ ವರ್ಲ್ಡ್ ಕಪ್ ಮುಗಿದಿದೆ. ಸ್ಪೇನ್ ಚಾಂಪಿಯನ್ಸ್ ಆಗಿದ್ದಾರೆ. ಅಲ್ಲಿ ವಿಶೇಷ ಏನಪ್ಪ ಅಂತ ಅಂದರೆ, ನಿಮಗೆ ಗೊತ್ತು ಫುಟ್ಬಾಲ್ ಗೋಟ್ಸ್ ಅಂತ ಕರೀತಾರೆ ಲಿಯೋನೆಲ್ ಮೆಸ್ಸಿ ಮತ್ತು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರನ್ನು. ಯಾಕಂದರೆ ಅವರು ವಿಶೇಷವಾಗಿ ಗಮನವನ್ನು ಸೆಳೀತಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ವಯಸ್ಸು 39 ವರ್ಷ, ರೊನಾಲ್ಡೋ ಅವರ ವಯಸ್ಸು 41 ವರ್ಷ, ಹಾಗೆ ಮೆಸ್ಸಿ ಅವರ ವಯಸ್ಸು 39 ವರ್ಷ. ಇಬ್ಬರು ದಂತಕಥೆಗಳು. ಅವರ 39 ಮತ್ತು 41ನೇ ವರ್ಷದಲ್ಲಿ ಯಾವ ಮಟ್ಟದಲ್ಲಿ ಆಡ್ತಾ ಇದ್ದಾರೆ ನೋಡಿ. 16-18 ವರ್ಷದ ಯುವಕರ ಜೊತೆ ಅವರು ಕಾಂಪಿಟೇಷನ್ನ ಕೊಟ್ಕೊಂಡು ಗೋಲ್ಸನ್ನು ಗಳಿಸೋದ್ರ ಮೂಲಕ ಅವರು ಇಂದಿಗೂ ಸಹ ಪ್ರಸ್ತುತ ಆಗಿದ್ದಾರೆ. ಜಸ್ಟ್ ಬಿಕಾಸ್ ಆಫ್ ದ ಸ್ಪೋರ್ಟ್ಸ್ ಆ್ಯಂಡ್ ದ ಫಿಟ್ನೆಸ್, ಅವರು ಮೇಂಟೈನ್ ಮಾಡಿರುವಂಥ ಫಿಟ್ನೆಸ್ ಅವರು ಇಲ್ಲಿಯವರೆಗೂ ಸಹ ಬರೋದಕ್ಕೆ ಆಡೋದಕ್ಕೆ ಕಾರಣ ಆಗುತ್ತೆ. ಹೇಗೆ ನಾವು ಸಚಿನನ್ನು ಒಂದು ನಿದರ್ಶನವಾಗಿ ತೆಗೆದುಕೊಂಡಿವಿ 40 ವರ್ಷದಲ್ಲಿ ಅವರು ಆಡಿದ ರೀತಿಗೆ, ಅದೇ ರೀತಿ ವಿಶ್ವ ಕ್ರೀಡೆಯಲ್ಲಿ ಲಿಯೋನೆಲ್ ಮೆಸ್ಸಿ ಮತ್ತು ರೊನಾಲ್ಡೋ ಅವರ ಹೆಸರು ಯಾವಾಗೂ ಶಾಶ್ವತ ಉಳ್ಕೊಳ್ಳುತ್ತೆ. ಸ್ಪೋರ್ಟ್ಸ್ ಕ್ಲಬ್ಗಳು ಇರ್ತವೆ, ಕೇವಲ ಅವ್ರ ಮಕ್ಕಳಿಗೆ 4-5 ವರ್ಷಗಳಿದ್ದಾಗೆ ಸ್ಪೋರ್ಟ್ಸ್ ಕ್ಲಬ್ಗಳಲ್ಲಿ ಫುಟ್ಬಾಲ್ ಆಡೋದಕ್ಕೆ ಆರಂಭವನ್ನು ಮಾಡ್ತಾರೆ. ಮೆಸ್ಸಿಯು ಸಹ ಅದೇ ರೀತಿ ತಮ್ಮ 4ನೇ ವರ್ಷಕ್ಕೆ ಫುಟ್ಬಾಲ್ ಆಡೋದಕ್ಕೆ ಆರಂಭಿಸ್ತಾರೆ. ರೊನಾಲ್ಡೋ ಅವರು ಸಹ ತುಂಬ ಯಂಗ್ ಏಜ್ನಲ್ಲೇ ಫುಟ್ಬಾಲನ್ನು ಆಡೋದಕ್ಕೆ ಆರಂಭಿಸ್ತಾರೆ. ಏನು ತೋರಿಸುತ್ತಪ್ಪ ಇದು ಅಂತಂದರೆ, ಎಗೇನ್ ಒಂದು ಫಿಟ್ನೆಸ್ಸನ್ನು ತೋರಿಸುತ್ತೆ. 41 ವರ್ಷ ರೊನಾಲ್ಡೋಗೆ, ಮೆಸ್ಸಿಗೆ 39 ವರ್ಷ ಅನ್ಸೋದೇ ಇಲ್ಲ. ಆ ಮಟ್ಟಕ್ಕೆ ಅವರು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿದ್ದಾರೆ.

ಯುವಧ್ವನಿ ಕಾರ್ಯಕ್ರಮದಲ್ಲಿ ಇಂದು ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಒಂದು ಸ್ಪೋರ್ಟ್ಸ್ ಇರಲಿ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ವಿ ಸ್ನೇಹಿತರೆ. ಸ್ಪೋರ್ಟ್ಸ್ ಮಕ್ಕಳಿಗೆ ವಿಶೇಷವಾಗಿ ಏನು ಕಲಿಸುತ್ತಪ್ಪ ಅಂತಂದರೆ, ಗೆಲುವನ್ನು ಅಷ್ಟೊಂದು ಸೀರಿಯಸ್ ತೆಗೆದುಕೊಳ್ಳದೆ, ಹಾಗೆ ಸೋಲನ್ನು ಸಹ ಅಷ್ಟೊಂದು ಸೋತು ಕೂರೋ ಥರ ತೆಗೆದುಕೊಳ್ಳದೆ ಬದುಕುವಂಥದ್ದನ್ನು ಕಲಿಸುತ್ತೆ. ಆಟಗಳಲ್ಲಿ ಸೋಲು ಗೆಲುವು ಬಹಳ ಕಾಮನ್ ಆಗಿರುತ್ತೆ. ಇತರರನ್ನು ಅಪ್ರಿಷಿಯೇಟ್ ಮಾಡೋದನ್ನು ಕಲಿಸುತ್ತೆ. ತಾನು ಗೆಲ್ಲಲೇಬೇಕು ಅನ್ನೋ ಮನೋಭಾವನ ಕಡಿಮೆ ಮಾಡುತ್ತೆ. ಗೆಲುವು ಸೋಲು ಬದುಕಿನ ಭಾಗ ಅನ್ನೋದನ್ನು ಕಲಿಸುತ್ತೆ. ಅದನ್ನು ಬಿಟ್ಟು ಡೈರೆಕ್ಟಾಗಿ 20 ವರ್ಷಗಳ ಕಾಲ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ನೆಲ್ಲೋ ತಮ್ಮನ್ನು ತಾವು ತೊಡಗಿಸ್ಕೊಂಡು ಹೊರಗಿನ ಪ್ರಪಂಚಕ್ಕೆ ಒಂದೇ ಬಾರಿ ಹೊರಗೆ ಬಂದ ತಕ್ಷಣ ಅಲ್ಲಿ ಆಗುವಂತಹ ಆಘಾತಗಳನ್ನು ಎಷ್ಟೋ ವ್ಯಕ್ತಿಗಳು, ಎಷ್ಟೋ ಮಕ್ಕಳುಗಳು ತೆಗೆದುಕೊಳ್ಳೋದಿಲ್ಲ. ಆದ್ದರಿಂದನೇ ಅನೇಕ ಅನಾಹುತಗಳಾಗ್ತಾಯಿದೆ. ಅವರನ್ನು ಚಿಕ್ಕ ವಯಸ್ಸಿನಿಂದಲೇ ಗೆಲುವು ಸೋಲಿಗೆ ಒಗ್ಸಿದ್ರೆ ಮುಂದೆ ಬದುಕಲ್ಲಿ ಬರುವಂಥ ಗೆಲುವು ಸೋಲುಗಳು ಅಷ್ಟೊಂದು ಅವರನ್ನು ಬಾಸೋದಿಲ್ಲ. ಆದ್ದರಿಂದ ಸ್ಪೋರ್ಟ್ಸ್ ಅನ್ನೋದು ಕೇವಲ ದೈಹಿಕ ದೃಢತೆ ಅಲ್ಲ, ಮಾನಸಿಕವಾದ ದೃಢತೆಯನ್ನು ಕಲಿಸುತ್ತೆ. ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸುತ್ತೆ. ಒಬ್ಬರನ್ನೊಬ್ಬರು ಗೌರವಿಸೋದು ಹೇಗೆ ಅನ್ನೋದನ್ನು ಕಲಿಸುತ್ತೆ. ಅಂತಹ ಮಹತ್ವದ ಪಾತ್ರ ವಹಿಸುವಂತಹ ಸ್ಪೋರ್ಟ್ಸ್ ಪ್ರತಿಯೊಬ್ಬರು ಒಂದು ಔಟ್ಡೋರ್, ಎಸ್ಪೆಷಲಿ ಔಟ್ಡೋರ್ ಸ್ಪೋರ್ಟ್ಸನ್ನು ತಮ್ಮ ಜೀವನದ ಭಾಗವಾಗಿ ಮಾಡ್ಕೋಬೇಕಾಗುತ್ತೆ. ಇನ್ನು ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ಒಮ್ಮೆ ಬಂದ್ಬಿಡೋಣ ಸ್ನೇಹಿತರೆ. ನಂಬರ್ ಎಂಡಿಂಗ್ 5746 ಇವರ ಸಂದೇಶ ಬಂದಿದೆ. ಟಾಪಿಕ್ ಬಗ್ಗೆ ನಿಮ್ಮ ಮಾತು ಹಾಡುಗಳು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ನಾವು ಶಾಲೆಯ ದಿನದಲ್ಲಿ ಆಡ್ತಿದ್ದಂಥ ರನ್ನಿಂಗ್ ರೇಸ್, ಕುಂಟೆಬಿಲೆ, ಥ್ರೋಬಾಲ್, ವಾಲಿಬಾಲ್, ಖೋಖೋ, ಲಾಂಗ್ ಜಂಪ್, ಹೈ ಜಂಪ್,

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಸ್ನೇಹಿತರೆ. ಈ ಒಂದು ಗಂಟೆಗಳ ಕಾಲ ಹಿಂದಿ ಚಿತ್ರದ ಗೀತೆಗಳನ್ನ ಕೇಳ್ತಾ ಸಾಗೋಣ. ಮೆಲೋಡಿಸ್ ಗೀತೆಗಳು ಎಲ್ಲ ರೀತಿಯ ಗೀತೆಗಳನ್ನ ಕೇಳ್ತಾ ಸಾಗೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ವೀರ್ಸರ ಚಿತ್ರದ ಗೀತೆ. ಇದು ಜಾವೇದ್ ಅಖ್ತರ್ ಅವರ ರಚನೆ, ಮದನ್ ಮೋಹನ್ ಅವರ ಸಂಗೀತ, ಸಂಜೀವ್ ಕೊಯ್ಲಿಯವರು ಇದನ್ನು ರೆಕ್ರಿಯೇಟ್ ಮಾಡಿದ್ದಾರೆ. ರೂಪ್ ಕುಮಾರ್ ರಾಥೋಡ್ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನ.

ಅದ್ಭುತವಾದ ಸಾಲುಗಳು ಸ್ನೇಹಿತರೆ. ಈ ಗೀತೆಯನ್ನು ಎಷ್ಟು ವರ್ಣಿಸಿದ್ರೆ ಸಾಲದು. ಮುಂದಿನ ಗೀತೆಯನ್ನು ಕೇಳಿ ಬರೋಣ. ಮೊಹರಾ ಚಿತ್ರದ ಗೀತೆ, ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಗಾಯನ, ಆನಂದ್ ಬಕ್ಷಿ ಅವರ ರಚನೆ, ವಿಜುಷಾ ಅವರ ಸಂಗೀತ.

ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ ಇದು. ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಗಾಯನ, ಅನಿಲ್ ಪಾಂಡೆ ಅವರ ರಚನೆ, ಸಂದೇಶ್ ಶಾಂಡಿಲ್ಯ ಅವರ ಸಂಗೀತ.

ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮುಂದಿನ ಗೀತೆ ದಿಲ್ ಚಿತ್ರದ್ದು, ಅನುರಾಧ ಪೌದ್ವಾಲ್ ಮತ್ತು ಸುರೇಶ್ ವಾಟ್ಕರ್ ಅವರ ಗಾಯನ, ಸಮೀರ್ ರಚನೆ, ಆನಂದ್ ಮಿಲಿಂದ್ ಅವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಮುಂದಿನ ಗೀತೆ ಧಡ್ಕನ್ ಚಿತ್ರದ್ದು. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿ, ಕುಮಾರ್ ಸಾನು ಅವರ ಗಾಯನ, ಸಮೀರ್ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತ.

ತುಂಬಿ ಮುಜಿಸಿ ಪ್ಯಾರ್ ಕರ್ಲೋ ಎಂದೇ ಮೇಲೆ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ ಅಂದಾಜ್, ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ. ಜಿಂದಗಿ ಏಕ್ ಸಫರ್ ಹೈ ಸುಹಾನಾ, ಇಸ್ಮೇ ಕಲ್ ಕ್ಯಾ ಹೋ ಕಿಸ್ನೇ ಜಾನಾ.

ಹಿಂದಿ ಮೆಲಡಿಸ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾ ಸ್ನೇಹಿತರೆ ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬಂದಿದೆ. ಒಮ್ಮೆ ಸಂದೇಶಗಳನ್ನ ನೋಡಿ ನಂತರ ಒಂದು ಗೀತೆ ಕಾಯ್ತಾ ಇದೆ, ಆ ಗೀತೆಯನ್ನು ಕೇಳಿಸ್ತೀನಿ ಕೇಳೋರಂತೆ. ಯಾರಿದು? ಅಮೃತ ರಮೇಶ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಸೊಗಸಾದ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ. ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸಿ ಹಿಂದಿ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಚರ ಬಡಗಿರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಗೀತೆಗಳನ್ನ ಮೆಚ್ಚಿಕೊಂಡಿದ್ದಾರೆ. ಅತ್ಯುತ್ತಮ ಹಾಡುಗಳನ್ನು ಆಯ್ಕೆ ಮಾಡಿ ಶ್ರೋತೃಗಳ ಸಂಗೀತದ ಸೊಬಗನ್ನು ಉಣಬಡಿಸುತ್ತಿರುವ ನಿರೂಪಕರಿಗೆ ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿ ಅವರ ಸಂದೇಶ ಬಂದಿದೆ. ಹಾಗೆ ಎಲ್ಲ ಸಾಂಗ್ ಸೂಪರ್. ಓಪಿಯ ಸಾಂಗ್ಸ್ ಕೇಳಿ ತುಂಬ ದಿನ ಆಗೋಗಿತ್ತು. ತೆಲುಗು ಇದೆ ಅಲ್ವಾ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಏನಿದೆ 5 7 4 6 8. ಹಾಗೆ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಮೈ ಫೇವ್ರೆಟ್ ಸಾಂಗ್ ಪ್ರಿಯಾ ಪ್ರಿಯಾ ಕ್ಯೂ ಬುಲಾದಿಯಾ ಅನ್ನುವಂತಹ ಗೀತೆ. ಎಲ್ಲ ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ರತ್ನ ಅವರು ಬೆಂಗಳೂರಿನಿಂದ. ಹಾಗೆ ಡಾಕ್ಟರ್ ಅಂಬುಜಾ ಸಂದೇಶವನ್ನು ಕಳಿಸಿದ್ದಾರೆ. ಜಿಂದಗಿ ಏಕ್ ಸಫರ್ ಗಾನ ಸುನ್ಕರ್ ಪೂರೆ ದಿನ ಕಿ ಥಕಾನ ಚೂ ಮಂತರ್ ಜಿಂದಗಿ ಏಕ್ ಸಫರ್ ಹಾಡು ಕೇಳಿ ತುಂಬ ಖುಷಿಯಾಯಿತು, ಇಡೀ ದಿನದ ದಣಿವು ಓಡಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ

ಪ್ಯಾರಾಗಾನ ಬಹುತ ಅಚ್ಚೆ ಹೇ ಅಂತ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಈಗ ಒಂದು ಗಜಲನ್ನು ಕೇಳಿದ್ರೆ ಹೀಗಿರುತ್ತೆ ಅಲ್ವಾ, ಕೇಳಿ ಬರೋಣ. ಲೆಕ್ಕಿನ ಚಿತ್ರದ ಗೀತೆ, ಸುರ್ಮೈ ಶ್ಯಾಮ್ ಅವರ ಗಾಯನ, ಸುರೇಶ್ ವಾಡ್ಕರ್ ಅವರ ಗಾಯನ, ಗುಲ್ಜರ್ ಅವರ ರಚನೆ, ಹೃದಯಾಂತ್ ಮಂಗೇಶ್ಕರ್ ಅವರ ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಂಟಿ ಆರ್ಥಿಕ ಆಯೋಗ, ಇಂಧನ ಕುರಿತ ಜಂಟಿ ಕಾರ್ಯಕಾರಿ ಸಮೂಹ ಹಾಗೂ ಜಂಟಿ ರಕ್ಷಣಾ ಸಹಕಾರ ಸಮಿತಿಯಂತಹ ಸಾಂಸ್ಥಿಕ ವ್ಯವಸ್ಥೆಗಳು ಭಾರತ ರೊಮೇನಿಯಾ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಪ್ರಾದೇಶಿಕ ವಿಭಾಗ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಅವರು ಮೊದಲು ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಲಿದ್ದಾರೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಮಾತನಾಡಲು ಸಿದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಸರ್ಕಾರ ಸೇರಿದಂತೆ ಎಲ್ಲಾ ಪಾಲುದಾರ ರಾಜ್ಯಗಳೊಂದಿಗೆ ಚರ್ಚೆಗೆ ರಾಜ್ಯ ಸರ್ಕಾರ ಮುಕ್ತವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 mygov.in ಅಥವಾ 1800117800ಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದ್ದು ಜುಲೈ ಮೂವತ್ತರವರೆಗೆ ಒಟ್ಟು 1,011,946 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ತಿಳಿಸಿದ್ದಾರೆ. ಬಾಲ್ಯ ವಿವಾಹ ನಿಷೇಧ, ಪೋಕ್ಸೋ ಕಾಯ್ದೆ, ಸೈಬರ್ ಕ್ರೈಂ, ಮಾದಕ ದ್ರವ್ಯ, ಮಕ್ಕಳ ಮೇಲಿನ ದೌರ್ಜನ್ಯ ತಡೆ, ಈ ಕುರಿತು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಮದುವೆಗೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯದ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವು ವಿಷ ನಿರೋಧಕ ಔಷಧ ದಾಸ್ತಾನು ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಡಿಕೇರಿಯಲ್ಲಿ ರಾಷ್ಟೀಯ ಹಾವು ಕಡಿತ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾರ್ಯಕ್ರಮದ ತ್ರೈಮಾಸಿಕ ಪರಿಶೀಲನಾ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 10:03:57. ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಪ್ರೇಮ ನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ. ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತು ತಂದು ಆ ಭಾವದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಸಾಗೋದೇ ಪ್ರೇಮ ನಿನಾದ ಕಾರ್ಯಕ್ರಮ. ಒಟ್ಟಿನಲ್ಲಿ ಪ್ರೇಮದ್ದೇ ವಿಷಯ ಪ್ರೇಮ. ಪ್ರೇಮದ ಅನೇಕ ನಾದಗಳ ವಿನೋದದಲ್ಲಿ ನಿನಾದದಲ್ಲಿ ಸಾಗುವಂತಹ ಸಮಯ. ಇನ್ನು ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕೂ ಮುಂಚೆ ವಿಷಯ ಏನು ಅಂತ ತಿಳಿಸೋದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9489010129. 9483 09102.

9. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಏನು ವಿಷಯವನ್ನು ತೆಗೆದುಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ಕವಿತೆಯನ್ನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಯಾವ ಕವಿತೆ? ಗೆಸ್ ಮಾಡ್ತಾ ಇರಿ. ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ, ಅಷ್ಟನ್ನು ಹೇಳಿರ್ತೀನಿ ನಿಮಗೆ. ಗೀತೆಯನ್ನು ಗೆಸ್ ಮಾಡಿ. ಒಂದು ಅದ್ಭುತವಾದ ಗೀತೆ ಕವಿತೆ ಇದು. ದೊಡ್ಡ ಕವಿತೆಯೂ ಸಹ ಆದಷ್ಟು ಬೇಗನೆ ಬಂದು ನಿಮಗೆ ಒಂದು ಗೀತೆಯ ಕವಿತೆಯ ಸಾರಾಂಶವನ್ನು ಇಬ್ಬರು ಹಂಚಿಕೊಳ್ತಾ ಸಾಗೋಣ. ಕವಿ ದೃಷ್ಟಿಯಲ್ಲಿ ಹೇಗೆ ಬರೆದಿರ್ಬೋದು ಅನೇಕ ಅನೇಕ ವ್ಯಾಖ್ಯಾನಗಳಿರುತ್ತೆ. ನಮ್ಮ ವ್ಯಾಖ್ಯಾನವನ್ನು ನಾವು ಕೊಡ್ತಾ ಸಾಗೋಣ ಇಂದಿನ ಕಾರ್ಯಕ್ರಮದಲ್ಲಿ. ಕೊನೆಯ ಸಾಲುಗಳನ್ನು ಹೇಳ್ಬಿಡ್ತೀನಿ, ಗೆಸ್ ಮಾಡ್ತೇರಿ. ಮುನಿಸು ಮಾವನ ಮೇಲೆ ಮಗಳೇನು ಮಾಡಿದಳು ನಿಮಗೆ ತಕಿ ಕಲ್ಲು ಮನಸ್ಸು, ಹೋಗಿ ಬನ್ನಿರಿ ಒಮ್ಮೆ ಕೈ ಮುಗಿದು ಬೇಡುವೆನು ಅಮ್ಮನಿಗೆ ನಿಮ್ಮದೇ ಕನಸು, ಅಮ್ಮನಿಗೆ ನಿಮ್ಮದೇ ಕನಸು. ಯಾವುದಂತ ಗೆಸ್ ಮಾಡ್ತೀರಿ? ಈ ಒಂದು ಗೀತೆಯ ನಂತರ ನಾನು ಮಾತನ್ನು ಹಾಡೋದಕ್ಕೆ ಆರಂಭ ಮಾಡೋಣ. ಆ ಗೀತೆಯ ಕವಿತೆಯ ಕುರಿತು ನಮ್ಮ ವ್ಯಾಖ್ಯಾನವನ್ನು ಮಾಡ್ತಾ ಸಾಗೋಣ.

ಒಂದು ಸ್ವೀಟೆಸ್ಟ್ ಸಾಂಗನ್ನು ಕೇಳಿದ್ವಿ. ಇನ್ನು ಗೆಸ್ ಮಾಡಿ ಅಂತ ಹೇಳಿದ್ದೆ. ಸಾಕಷ್ಟು ಸ್ನೇಹಿತರು ಗೆಸ್ ಮಾಡುವ ಕೆಲಸದಲ್ಲಿ ಸಕ್ಸಸ್ ಆಗಿದ್ದಾರೆ. ಯಾರೆಲ್ಲ ಗೆಸ್ ಮಾಡಿದರೆ ನೋಡೋಣ ಬನ್ನಿ. ಯಾರಿದು ಮೋನಿಕಾ ಅವರ ಗೆಸ್ ಸರಿ ಇದೆ. ಹಾಗೆ ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಸರಿ ಇದೆ. ಅಂಜನ ಅವರು ನಿಮ್ಮ ಗೆಸ್ ಸರಿ ಇದೆ. ಹಾಗೆ ವರ್ಷ ಅವರ ಗೆಸ್ ಸರಿ ಇದೆ. ಕಲ್ಯಾಣ್ ಕುಮಾರ್ ಗವಾಯಿ ಗೊರವ ಗುಂಡಗಿಯಿಂದ ಸರಿ ಇದೆ. ಹಾಗೆ ಎಸ್ ಎಂ ಶೋಭಾ ಅವರು ಹಾಸನಿಂದ, ವಿಶಾಲಕ್ಷಿ ಪಾಟೀಲ್ ಬಾಗಲಕೋಟೆಯಿಂದ. ಹಾಗೆ ನಂಬರ್ ಎಂಡಿಂಗ್ 5-7-4-6-8. ಹಾಗೆ ಚನ್ನರಾಯಪಟ್ಟಣದಿಂದ ವಾಣಿಯವರ ಸಂದೇಶ. ಅಮ್ಮಣಿಯವರೇ, ಕೆಲವು ಕ್ಷಣದಲ್ಲಿ ಗೊತ್ತಾಗುತ್ತೆ ಎಲ್ಲ ಸರಿಯಾದ ಗೆಸನ್ನು ಮಾಡಿದ್ದೀರಾ. ಇಂದು ತೆಗೆದುಕೊಂಡಿರುವಂತಹ ಕವಿತೆ ಬಹಳ ಒಂದು ಸುಂದರವಾದ ಕವಿತೆ ಸ್ನೇಹಿತರೆ. ಯಾವ ಕವಿತೆ ಅಂತ ಅಂದರೆ, ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯೇನು ಒಳಗೆ ಬರಲಪ್ಪಣೆಯ ದೊರೆ. ಈ ಒಂದು ಕವಿತೆಯನ್ನು ತೆಗೆದುಕೊಂಡಿದ್ದೀನಿ. ಆಶಯ ಇಷ್ಟೇ, ಯಾರೆಲ್ಲ ಈಗ ಎಷ್ಟೋ ಪ್ರೇಮಿಗಳು ದಂಪತಿಗಳು ದೂರ ಆಗೋದಕ್ಕೆ ಎಷ್ಟೋ ಜನ ಮನೆಯವರೇ ಎಷ್ಟೋ ಸಲ ಕಾರಣ ಆಗ್ಬಿಡ್ತಾರೆ, ವಿಧಿ ವಿಪರೀತ ಅದು. ಆದರೆ ಯಾರೋ ಒಬ್ಬ ದಾರಿ ಹೋಗ ಆ ಪ್ರೇಮಿಗಳನ್ನು ಹೊಂದು ಮಾಡುವ ಪ್ರಯತ್ನವನ್ನು, ದಂಪತಿಗಳನ್ನು ಹೊಂದು ಮಾಡುವಂಥ ಪ್ರಯತ್ನ ಈ ಒಂದು ಕವಿತೆಯಲ್ಲಿದೆ ಸ್ನೇಹಿತರೆ. ಆರಂಭ ಹೀಗಿದೆ. ನೀವು ಬಳೆಗಾರರನ್ನು ನೋಡಿದರೆ, ನೀವೆಲ್ಲ ನೋಡೇ ಇರ್ತೀರ ಸಾಮಾನ್ಯವಾಗಿ, ನೋಡಿಲ್ಲ ಅನ್ನೋರಿಗೆ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ. ಊರೂರಿಗೆ ಹೋಗಿ ಅವರು ಬಳೆಯನ್ನು ತೊಡಿಸಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಸಾಲುಗಳು ಹೀಗಿದೆ. ಆತ ಇಲ್ಲಿ ನಾಯಕನ ಮುಂದೆ, ರಾಯರ ಮುಂದೆ ಬಂದು ನಿಂತಿದ್ದಾರೆ. ಅವರ ಆರಂಭ ಹೇಗಿದೆ ಅಂದರೆ, ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯೇನು ಒಳಗೆ ಬರಲಪ್ಪಣೆಯೇ ದೊರೆಯೇ, ನವಿಲೂರ ಮನೆಯಿಂದ ನುಡಿಯೊಂದ ತಂದಿಯೇನು ಬಳೆಯ ತೊಡಿಸುವುದಿಲ್ಲ ನಿಮಗೆ. ಕೋರಿಕೆ ಹೇಗಿದೆ ನೋಡಿ. ನಾನು ಬಳೆಗಾರ ಚೆನ್ನಯ್ಯ, ನಿಮಗೆ ಗೊತ್ತಲ್ವಾ ಚೆನ್ನಯ್ಯ ನನ್ನ ಹೆಸರು. ಬಳೆಗಾರ ಚೆನ್ನಯ್ಯ, ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ, ಒಳಗೆ ಬರ್ಬೋದಾ ಪ್ರಭುಗಳೇ? ನಿಮ್ಮ ಯಾರದೇ ಮನೆಗೆ ಹೋಗ್ಬೇಕಾದ್ರೆ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕಲ್ವಾ? ಅದಕ್ಕೆ ಕೇಳ್ತಾ ಇದ್ರೆ, ಒಳಗೆ ಬರಲಪ್ಪಣೆಯ ದೊರೆಯೇ, ನವಿಲೂರ ಮನೆಯಿಂದ ನುಡಿಯೊಂದ ತಂದಿಯನ್ನು ಬಳೆಯ ತೊಡಿಸುವುದಿಲ್ಲ ನಿಮಗೆ. ಏನಿದು ಬಳೆಗಾರ ಚೆನ್ನೈಯಲ್ಲಿ ಬಂದಿದ್ದಾನೆ ಅಂತ ಅನ್ಕೋಬಿಡ್ಬೇಡಿ ನೀವು. ನಾನು ಬಳೆ ತೊಡ್ಸೋಕ್ಕೆ ಬಂದಿಲ್ಲ, ಬಂದಿರೋದು ಒಂದು ನುಡಿಯನ್ನು ತಂದಿದ್ದೀನಿ, ನವಿಲೂರಿಂದ ನುಡಿ ತಂದಿದ್ದೀನಿ. ಯಾಕೆ ನವಿಲೂರಿಂದ ನುಡಿಯ ತಂದಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ಗೀತೆಯ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇಂದು ತೆಗೆದುಕೊಂಡಿರುವಂತಹ ಕವಿತೆ ಬೆಳೆಗಾರ ಚೆನ್ನಯ್ಯ, ಆ ಕವಿತೆಯನ್ನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಮುಂದಿನ ಸಾಲುಗಳು: ಮುಡಿದ ಮಲ್ಲಿಗೆಯರಳು ಬಾಡಿಲ್ಲ ರಾಯರೆ, ತೌರಿನಲ್ಲಿ ತಾಯಿ ನಗುತಿಯರು, ಕುಡಿದ ನೀರುಲುಗಿಲ್ಲ ಕೊರಗದಿರಿ ರಾಯರೆ, ಅಮ್ಮನಿಗೆ ಬಳೆಯ ತೊಡಿಸಿದರು, ಅಂದು ಮಂಗಳವಾರ ನವಿಲೂರ ಕೇರಿಯಲ್ಲಿ ಓಲಗದ ಸದ್ದು ತುಂಬಿತ್ತು, ಬಳೆಯ ತೊಡಿಸಿದರಂದು ಅಮ್ಮನಿಗೆ ತೌರಿನಲ್ಲಿ ಅಂಗಳದ ತುಂಬ ಜನರಿತ್ತು. ಅಲ್ಲಿ ನವಿಲೂರಿಗೆ ಹೋಗಿ ಬಂದೆ ಅಂತ ಹೇಳಿದ್ರಲ್ವಾ, ಯಾಕೆ ನವಿಲೂರು ಅನ್ನೋ ಹೆಸರನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನವಿಲೂರು ಇಲ್ಲಿ ರಾಯರಿದ್ದಾರಲ್ಲ, ಅವರ ಹೆಂಡತಿಯ ಊರು. ಅಲ್ಲಿಗೆ ಹೋಗಿದ್ದಾರೆ ಇವರು. ಹೋದಾಗ ಹೇಗಿತ್ತು ಅವರ ಮನೆಯ ಒಂದು ಚಿತ್ರಣ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮುಂಡಿದ ಮಲ್ಲಿಗೆಯರಳು ಬಾಡಿಲ್ಲ ರಾಯರೆ, ತೌರಿನಲ್ಲಿ ತಾಯಿ ನಗುತಿಯರು. ಅವರು ಎಷ್ಟು ಸುಂದರವಾಗಿ ಬದುಕ್ತಾ ಇದ್ದಾರೆ ತೌರಿನಲ್ಲಿ ಅಂತ ಅಂದರೆ, ಯಾವುದೇ ಕಷ್ಟ ಇಲ್ಲದೆ ನೋಡ್ಕೊತಾ ಇದ್ದಾರೆ ಅವ್ರನ್ನ. ಮಲ್ಲಿಗೆ ಬಾಡಿಲ್ಲ, ಮಲ್ಲಿಗೆ ಗೊತ್ತಲ್ಲ ನಿಮಗೆ, ಒಂದೇ ದಿನದ ಆಯಸ್ಸು. ಆ ಮಲ್ಲಿಗೆಯು ಹೆಚ್ಚಿಗೆ ಕೆಲಸ ಮಾಡೋದ್ರಿಂದ ದಣಿವಾಗಿ ಬಾಡುತ್ತೆ ಅದು. ಅದು ಬಾಡಿಲ್ಲ, ತಾಯಿ ನಗ್ನಗ್ತಾ ಇದ್ದಾರೆ. ಕುಡಿದ ನೀರುಲುಗಿಲ್ಲ ಕೊರಗದಿರಿ ರಾಯರೆ, ಅಮ್ಮನಿಗೆ ಬಳೆಯ ತೊಡಿಸಿದರು. ಕುಡಿದ ನೀರು ಹಳಗಿದ ಒಂದು ಅಳ್ಳಾಡ್ದಿರೋ ಥರ ಇರ್ತೀವಿ ಅಂತ ಹೇಳ್ತಾರಲ್ಲ, ನೋಡ್ಕೋತೀವಿ ಅಂತಾರಲ್ಲ, ಆ ರೀತಿ ಇದ್ದಾರೆ. ಅಮ್ಮನಿಗೆ ಬಳೆಯ ತೊಡಿಸಿದರು. ಆ ರೀತಿ ಅವ್ರಿಗೆ ಬಳೆಯ ನಾವು ತೊಡಿಸೋದು ಹೇಗಿತ್ತಪ್ಪ ಅಂತ ಅಂದರೆ, ಅವ್ರಿಗೇನು ಕಷ್ಟ ಆಗದಿರೋ ಥರ, ಕೈಗೆ ನೋವಾಗದಿರೋ ಥರ ಬಳೆಯನ್ನು ತೊಡಿಸಿ ಬಂದಿದ್ದೀವಿ, ನೀವು ವರಿ ಮಾಡಬೇಡಿ. ಅವತ್ತು ನಾನು ಓದಿನ ಮಂಗಳವಾರ, ಅಂದು ಮಂಗಳವಾರ ನವಿಲೂರ ಕೇರಿಯಲ್ಲಿ ಓಲಗದ ಸದ್ದು ತುಂಬಿತ್ತು. ಮಂಗಳವಾರ ಅಲ್ವಾ, ಆ ನವಿಲೂರ ಕೇರಿಗಳಲ್ಲೆಲ್ಲ ಓಲಗದ ಒಂದು ಶುಭ ಸಂದರ್ಭ ನಡೀತಾ ಇತ್ತು ಅನಿಸುತ್ತೆ. ಮಂಗಳವಾದ್ಯದ ಸದ್ದು ತುಂಬಿತ್ತು, ಬಳೆಯ ತೊಡಿಸಿದರಂದು ಅಮ್ಮನಿಗೆ ತೌರಿನಲ್ಲಿ ಅಂಗಳದ ತುಂಬ ಜನವಿತ್ತು. ಅವರಿಗೆ ಬಳೆ ತೊಡಿಸಿದಾಗ ನಾನೇನು ಪ್ರೈವಸಿಯಾಗಿ ಕರ್ಕೊಂಡೋಗಿ ಬಳೆ ತೊಡಿಸಿಲ್ಲ, ಅಂಗಳದ ತುಂಬ ಜನರಿದ್ದರು. ಅಂದರೆ ನೀವು ಆಕೆ ಮೇಲೆ ಯಾವುದೇ ರೀತಿಯಲ್ಲೂ ಅನುಮಾನವನ್ನು ಪಡುವಂತಹ ಅವಶ್ಯಕತೆ ಇಲ್ಲ. ಜನಗಳ ಮಧ್ಯದಲ್ಲಿ ಆಕೆ ಬಳೆಯನ್ನು ತೊಡಿಸ್ಕೊಂಡ್ರು. ಆ ಊರಿನ ಚಿತ್ರಣವನ್ನು ಹೇಳ್ತಾ ಇದ್ದಾರೆ, ಅಮ್ಮ ಅಲ್ಲಿ ಹೇಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಾಲುಗಳಿದೆ. ಅದ್ಭುತವಾಗಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವಂತಹ ಕವಿತೆ ಇದು, ಬಳೆಗಾರ ಚೆನ್ನಯ್ಯ. ಆರಂಭನೇ ಇಷ್ಟ ಆಗುತ್ತೆ ಸ್ನೇಹಿತರೆ, ಪರ್ಮಿಷನ್ ಕೇಳ್ತಾರಲ್ಲ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯನು, ಒಳಗೆ ಬರಲಪ್ಪಣೆಯ ದೊರೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಂತಹ ಒಂದು ಸೌಮ್ಯತೆ ಸಜ್ಜನತೆ ಆ ಒಬ್ಬ ಬಳೆಗಾರ ವ್ಯಕ್ತಿಯಲ್ಲಿದೆ ಅನ್ನುವಂತಹ ಸಾಲುಗಳನ್ನು ಕವಿಯಲ್ಲಿ ತೋರಿಸಿದ್ದಾರೆ. ಮುಂದಿನ ಸಾಲುಗಳಿದೆ, ಎಲ್ಲವೂ ಸಹ ಅದ್ಭುತವಾದ ಸಾಲುಗಳು, ಚಿತ್ರಣವನ್ನು ಕೊಡ್ತಾ ಹೋಗ್ತಾರೆ. ಆ ಸಾಲುಗಳ ಕುರಿತು ಮಾತನಾಡೋಣ ಈ ಒಂದು ಗೀತೆಯ ನಂತರ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತಿ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾನು ಬಳೆಗಾರ ಚೆನ್ನಯ್ಯ ಅನ್ನುವಂತಹ ಕವಿತೆಯನ್ನು ತೆಗೆದುಕೊಂಡಿದ್ದೀನಿ. ಮುಂದಿನ ಸಾಲುಗಳು ಹೀಗಿದೆ ಸ್ನೇಹಿತರೆ. ಹಬ್ಬದೂಟವನ್ನುಂಡು ಆಸೆಗೆ ಬಂದರು ತಾಯಿ, ಹೊಳೆದಿತ್ತು ಕೊರಳಿನಲ್ಲಿ ಪದಕ. ಒಬ್ಬರೇ ಆಸೆಗೆ ಬಂದರು ತಾಯಿ, ಬೆಂಕದಲ್ಲಿ ಕಣ್ತುಂಬ ನೋಡಿದೆನು ಮುದುಕ. ಸಿರಿಗೌರಿಯಂತೆ ಬಂದರು ತಾಯಿ ಹಸೆಮಣೆಗೆ, ಸಿರಗಿನಲ್ಲಿ ಕಣ್ಣೀರನೊರೆಸಿ. ಸುಖದೊಳಗೆ ನಿಮ್ಮ ನೆನೆದರು ತಾಯಿ, ಗುಣವಂತೆ ದೀಪದಲ್ಲಿ ಬಿಡುಗಣ್ಣ ನಿಲ್ಲಿಸಿ. ಅದ್ಭುತವಾದ ಸಾಲುಗಳು ಸ್ನೇಹಿತರೆ. ಈಗಾಗಲೇ ಹೇಳಿದೆ ಅಲ್ವಾ, ಮಂಗಳವಾರ ನವಿಲೂರ ಕೇರಿಯಲ್ಲಿ ಹೋಲಗದ ಸದ್ದು ಅಂತ. ಹೌದು, ಆ ಊರಿನಲ್ಲಿ ಹಬ್ಬ ನಡೆದಿತ್ತು. ಹಬ್ಬದ ಅಡುಗೆಯನ್ನು ಮನೆಯಲ್ಲಿ ಮಾಡಿದ್ದಾರೆ. ಆಕೆ ಹಬ್ಬದ ಅಡುಗೆಯನ್ನು ಊಟ ಮಾಡಿಕೊಂಡು ಬರ್ತಾ ಇದ್ದಾರೆ. ಬರುವಾಗ ಅವರ ಕೊರಳಿನಲ್ಲಿ ಪದಕ, ಅಂದರೆ ಅವರ ಕೊರಳಿನಲ್ಲಿರುವಂಥ ತಾಳಿ ಹೊಳಿತಾ ಇತ್ತು. ಅದನ್ನು ನೋಡ್ತಾರೆ ಅವರು. ಒಬ್ಬರೇ ಹಸೆಗೆ ಬಂದರು ತಾಯಿ, ಬೆಂಕದಲ್ಲಿ, ಅಂದರೆ ಹಳ್ಳಿಗಳ ಕಡೆ ಬಳೆ ತೊಡಿಸ್ಕೊಳ್ಳೋದಕ್ಕೆ ಒಂದು ಮಣೆಯನ್ನು ಇಟ್ಟಿರ್ತಾರೆ. ಅದಕ್ಕೆ ಕೆಲವು ಮನೆಗಳಲ್ಲಿ ಶೃಂಗಾರ, ಅದಕ್ಕೆ ಒಂದು ಡಿಸೈನನ್ನು ಮಾಡಿ ಹೇಗೆ ಮದುವೆಗೆ ಕೂರ್ತಾರಲ್ಲ ಅಂತಹ ಒಂದು ಮಣೆಯ ರೀತಿ, ಅದನ್ನು ಸಹ ಅಲಂಕಾರವನ್ನು ಮಾಡಿರ್ತಾರೆ. ಅದಕ್ಕೆ ಅದರ ಮೇಲೆ ಬಂದು ಕುಂತ್ಕೊತಾರೆ ತಾಯಿ ಬೆಂಕದಲ್ಲಿ. ಅಂದರೆ ಹೇಗೆ ಒಂದು ಗೌರವಪೂರ್ಣವಾಗಿ ಒಂದು ಹೆಣ್ಣಿನ ತನದಲ್ಲಿ ಆವರಿಸಿಕೊಂಡು, ನಾಚಿಕೆಯಿಂದ ಅಥವಾ ನಾಚಿಕೆ ಇರೋದಿಲ್ಲ ಈ ಸಂದರ್ಭದಲ್ಲಿ, ತಲೆಯನ್ನು ಬುಗಿಸ್ಕೊಂಡು ಬಂದು ಕೂತ್ಕೊತಾರೆ. ನಾನು ಆಕೆಯನ್ನು ಕಣ್ತುಂಬ ನೋಡಿದೆ.

ಆ ತಾಯಿಯನ್ನು, ನನ್ನ ತಾಯಿ ಆಕೆ ಕಣ್ತುಂಬ ನಾನು ನೋಡಿದೆ ಮುದುಕ, ಅವ್ರನ್ನ ಅವರು ನಾನೊಬ್ಬ ಮುದುಕ ಅಲ್ವಾ ಅನ್ನೋದನ್ನು ಹೀಗೆ ಹೇಳ್ಕೊತಾರೆ, ಕಣ್ತುಂಬ ನೋಡಿದೆನು ಮುದುಕ ಅಂತ. ಈ ಮುದುಕ ಆ ಮಹಾತಾಯಿಯನ್ನು ಕಣ್ತುಂಬ ನೋಡಿ ಕಣ್ತುಂಬ್ಕೊತಾರೆ. ಆಕೆಯ ನಯ, ಆಕೆ ಇರುವಂತಹ ರೀತಿ ಇವೆಲ್ಲವೂ ಸಹ ಮುದುಕನ ಮನಸ್ಸನ್ನು ಸಹ ಮುಟ್ಟುತ್ತೆ. ಮುಂದಿನ ಸಾಲುಗಳೇ ಮನಸ್ಸಿಗೆ ತಟ್ಟೋದು ಸ್ನೇಹಿತರೆ. ಸಿರಿಗೌರಿಯಂತೆ ಬಂದರು ತಾಯಿ ಆಸೆ ಮನೆಗೆ, ಸೆರಗಿನಲ್ಲಿ ಕಣ್ಣೀರನೊರೆಸಿ. ಸಿರಿಗೌರಿಯಂತೆ, ಗೌರಮ್ಮ ಅಂತ ಅಂದರೆ ಸಿರಿ, ಸಂಕೇತ, ಸಮೃದ್ಧಿಯ ಸಂಕೇತ, ಮನೆಯ ಹೆಣ್ಣು ಮಕ್ಕಳು ಗೌರಿಗೆ ಸಂಕೇತ. ಆಕೆ ಬರ್ತಾರೆ, ಹೇಗೆ ನನ್ನ ಕಣ್ಣಿಗೆ ಹೇಗೆ ಕಂಡ್ರಪ್ಪ ಅಂತ ಅಂದರೆ ಅವರು ಗೌರಿಯಂತೆ, ಸಿರಿ ಗೌರಿಯಂತೆ, ಮನೆಯ ದೇವಿಯಂತೆ ಕಂಡರು. ಅವರು ಸುಮ್ಮನೆ ಬರಲಿಲ್ಲ, ಸೆರಗಿನಲ್ಲಿ ಕಣ್ಣೀರನೊರೆಸಿ ಅಂದರೆ ಆಕೆಗೆ ಗಂಡನ ನೆನಪಾಗಿರಬಹುದು. ಹಾಗೆ ಈ ಬಳೆಗಾರ ಚೆನ್ನಯ್ಯ ನನ್ನ ಗಂಡನ ಊರಿಗೆ ಹೋಗುವವನು ಅನ್ನೋದು ಸಹ ಗೊತ್ತಿರುತ್ತೆ. ಈತ ನನ್ನ ಬಳೆಗಾರನನ್ನು ನೋಡಿದ ತಕ್ಷಣ ಆಕೆಯ ಪ್ರೇಮದ ಅಂತಃಕರಣ ಕಲಕಿರಬಹುದು. ಆಕೆ ಸೆರಗಿನಲ್ಲಿ ಕಣ್ಣೀರನ್ನ ಒರೆಸ್ಕೊತಾರೆ, ಯಾಕಂದರೆ ಅಳೋದನ್ನು ತೋರಿಸ್ಕೊಳೋಕ್ಕೂ ಆಗೋದಿಲ್ಲ, ಮನೆಯಲ್ಲಿ ಕೇಳ್ತಾರೆ ಏನು ಕಳ್ತಿದೆಯಾ ಅಂತ. ಹಾಗೆ ಹೀಗೆ ಬಳೆಗಾರ ಚೆನ್ನಯ್ಯ ಬಂದಿದ್ದಾನೆ, ಇವನ ಮುಂದೆ ಹೇಗೆ ನಾನು ಅತ್ಕೊಂಡು ಕೂತ್ಕೊಳ್ಳಿ ಅನ್ನೋದು ಆ ಹೆಣ್ಣಿಗೆ ಇರ್ಬೋದು. ಅದಕ್ಕೆ ಸಿರಿಗೌರಿಯಂತೆ ಬಂದರೂ ಸಹ ಸೆರಗಿನಲ್ಲಿ ಕಣ್ಣೀರನ್ನು ಒರೆಸಿ ಕೂರ್ತಾರೆ ಆಕೆ. ಸುಖದೊಳಗೆ ನಿಮ್ಮ ನೆನೆದರು ತಾಯಿ ಗುಣವಂತೆ, ದೀಪದಲ್ಲಿ ಬಿಡುಗಣ್ಣ ನಿಲ್ಲಿಸಿ. ಈಗ ಊರಿನಲ್ಲಿ ಹಬ್ಬ ನಡೀತಾ ಇದೆ, ಸುಖ ಇದೆ, ನಿಮ್ಮನ್ನು ಮರ್ತಿರ್ಬೋದಿತ್ತು ಆಕೆ, ಆದರೆ ಆಕೆ ನಿಮ್ಮನ್ನು ಮರೆತು ಇರಲಿಲ್ಲ. ನಿಮ್ಮನ್ನೇ ನೆನೆದರು ತಾಯಿ ಗುಣವಂತೆ, ದೀಪದಲ್ಲಿ ಬಿಡುಗಣ್ಣ ನಿಲ್ಲಿಸಿ. ಹಾಗೆ ಆಕೆಯ ಕಣ್ಣು ಒಂದು ದೀಪದ ತರಹ ಬಿಟ್ಟ ಕಣ್ಣನ್ನು ಬಿಟ್ಟಂಗೆ ನಿಮ್ಮ ಬಗ್ಗೆ ಒಂದೆರಡು ಮಾತನ್ನು ನನ್ನ ಹತ್ರ ಹಂಚಿಕೊಂಡ್ರು, ನೆನೆಸ್ಕೊಂಡ್ರು ಅನ್ನುವಂಥ ಮಾತನ್ನು ಬಳೆಗಾರ ಚೆನ್ನಯ್ಯನ ಮೂಲಕ ರಾಯರಿಗೆ ತಿಳಿಸ್ತಾ ಇದ್ದಾರೆ. ಆಕೆ ಹಬ್ಬದೂಟದಲ್ಲೂ ಸಹ ಒಂದು ತಿಂದಿದ್ದ ಅನ್ನವನ್ನು ಆಕೆ ನೆಮ್ಮದಿಯಾಗಿ ಅರಗಿಸ್ಕೊಡುವಂಥದ್ದಿಲ್ಲ. ಮನೆಯಲ್ಲಿ ಚೆನ್ನಾಗಿ ನೋಡ್ಕೊತಾರೆ, ನಿಜ ಕುಡಿದ ನೀರು ಅಳ್ಳಾಡದೇ ಇರ್ತಾರೆ, ಆದರೆ ಆಕೆಗೆ ನಿಮ್ಮದೇ ಧ್ಯಾನ ಇದೆ. ಬ್ಯೂಟಿ ಆಫ್ ಮ್ಯಾರೇಜ್, ದಾಂಪತ್ಯದ ಒಂದು ಬ್ಯೂಟಿ ಸ್ನೇಹಿತರೆ, ಇದೇ ಭಾವನೆಗಳು, ದಾಂಪತ್ಯಕ್ಕೆ ಇರುವ ಶಕ್ತಿ, ಆ ಹೇಗೆ ಅವರು ಒಬ್ರಿಗೊಬ್ರು ತನ್ಮಯರಾಗಿ ಬದುಕ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಮುಂದಿನ ಸಾಲುಗಳು ಹೀಗೆಯೇ ಮನಮುಟ್ಟುವಂತಹ ಸಾಲುಗಳಿದೆ, ಆ ಸಾಲುಗಳನ್ನು ತಿಳಿಸ್ತೀನಿ ಈ ಒಂದು ಗೀತೆಯ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ, ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದ. ಇನ್ನು ಮುಂದಿನ ಸಾಲುಗಳು ಹೀಗಿದೆ ಸ್ನೇಹಿತರೆ. ಬೇಕಾದ ಹಣ್ಣಿಯುವುದು ಹೂವುವುದು ತವರಿನಲ್ಲಿ ಹೊಸ ಸೀರೆ ರತ್ನದ ಆಭರಣ. ತಾಯಿ ಕೊರಗುವರಲ್ಲಿ ನೀವಿಲ್ಲ ದೂರಿನಲ್ಲಿ ನಿಮಗಿಲ್ಲ ಒಂದು ಹನಿ ಕರುಣ. ಆಕೆಯ ಊರಿನಲ್ಲಿ ಆಕೆಯನ್ನು ಬಡವಿಯಲ್ಲ, ಆಕೆಗೆ ಎಲ್ಲವೂ ಇದೆ. ಅವಳು ಬೇಕು ಅಂದಂತಹ ಹಣ್ಣು ಸಿಗುತ್ತೆ, ಹೂವು ಸಿಗುತ್ತೆ. ನೋಡಿ, ಆಗಿನ ಕಾಲದಲ್ಲಿ ಹೂವಿಗೂ ಕೂಡ ಅಷ್ಟೇ ಒಂದು ಡಿಮ್ಯಾಂಡ್ ಇತ್ತು. ಹಣ್ಣಿಗೆ ಹೇಗೆ ಡಿಮ್ಯಾಂಡ್ ಇದೆ, ಹೂವಿಗೂ ಸಹ. ಹೂವನ್ನು ಮುಡಿಯೋದಕ್ಕೆ ಅಷ್ಟು ಇಷ್ಟಪಡ್ತಾ ಇದ್ರು ಹೆಣ್ಮಕ್ಳು. ಆಕೆಯ ತವರಿನಲ್ಲಿ ಅದೆಲ್ಲವೂ ಇದೆ, ಹಣ್ಣಿದೆ, ಹೂವಿದೆ, ಹೊಸ ಸೀರೆಗಳಿದ್ದಾವೆ, ರತ್ನದ ಆಭರಣ. ಅಲ್ಲಿ ಹೊಸ ಸೀರೆಗಳಿದೆ ಆಕೆಗೆ, ಚಿನ್ನ ಆಭರಣಗಳಿದೆ. ಆದರೆ ತಾಯಿ ಕೊರಗುವರಲ್ಲಿ ನೀವಿಲ್ಲದ ಊರಿನಲ್ಲಿ ನಿಮಗಿಲ್ಲ ಒಂದು ಹನಿ ಕರುಣ. ಇಷ್ಟೆಲ್ಲ ಇದ್ದರೂ ಸಹ ಆ ತಾಯಿಯಲ್ಲಿ ನೆಮ್ಮದಿಯಾಗಿದ್ದಾಳ? ಇಲ್ಲ, ಆಕೆ ಕೊರಗ್ತಾ ಇದ್ದಾಳೆ, ಪ್ರತಿ ಕ್ಷಣ ಕೊರಗ್ತಾ ಇದ್ದಾಳೆ, ನಿಮಗಿಲ್ಲ ಒಂದು ಹನಿ ಕರುಣ. ಇಲ್ಲಿ ಕೇವಲ ಗಂಡನ ಮನೆಗೆ, ತವರ ಮನೆಗೆ ಆಕೆ ಹೋಗಿಲ್ಲ, ಒಂದು ಸಣ್ಣ ಯಾವುದೋ ಒಂದು ಭಿನ್ನಾಭಿಪ್ರಾಯದಿಂದ ಹೆಂಡತಿ ತವರಿನಲ್ಲಿದ್ದಾಳೆ, ಒಂದು ಜಗಳದಿಂದ ತವರಿನಲ್ಲಿದ್ದಾಳೆ. ಇತ್ತ ಕಡೆ ನನ್ನ ಗಂಡ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಆಕೆ ಕಾಯ್ತಾ ಇದ್ದಾಳೆ. ಆ ಕಡೆ ಗಂಡಿನ ಒಂದು ಅಹಂ ಇರ್ಬೋದು, ಆಕೆ ಬರಲಿ ಅನ್ನುವಂತಹ ಭಾವ ಇರ್ಬೋದು, ಅದರಿಂದ ಆತ ಅಲ್ಲಿ ಕಾಯ್ತಾ ಇರ್ಬೋದು. ಇಲ್ಲಿ ಈಕೆ ಸುಮ್ಮನೆ ಕಾಯ್ತಿಲ್ಲ, ಅಂದಿನ ಹೆಣ್ಣಿನ ಜೀವ. ಕವಿ ಇದನ್ನು ಬರೆದಾಗ ಒಂದು 50 ವರ್ಷದ ಹಿಂದೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂದಿನ ಹೆಣ್ಣಿನ ಜೀವದ ಒಂದು ಭಾವಗಳೇ ಬೇರೆ ಇತ್ತು. ಆಕೆ ಅಲ್ಲಿ ನಿರ್ಭೀತಿಯಿಂದ ಇರ್ತಿರಲಿಲ್ಲ, ಗಂಡ ಇಲ್ಲ ಅನ್ನುವಂತಹ ಆ ಒಂದು ಯಾವುದೇ ಒಂದು ರಿಗ್ರೆಟ್ ಇಲ್ಲದೆ ಇರ್ತಿರಲಿಲ್ಲ. ಇಲ್ಲಿ ಆಕೆ ಫೀಲ್ ಆಗ್ತಿದ್ದಾರೆ, ರಿಗ್ರೆಟ್ ಮಾಡ್ಕೊತಾ ಇದ್ದಾರೆ, ಆತ ಇಲ್ಲಿ ಇಲ್ವಲ್ಲ ಅಂತ. ಆಕೆ ಕೊರಗಿನಲ್ಲಿ ಕಣ್ಣೀರನ್ನು ಕೊರಗ್ತಾ ಇದ್ದಾರೆ ಅವರು, ನೀವಿಲ್ಲದ ಊರಿನಲ್ಲಿ. ಇಲ್ಲಿ ನೋಡಿದ್ರೆ ನಿಮಗೆ ಕರುಣೆ ಇಲ್ವಾ ಮಹಾಪ್ರಭು ರಾಯರೇ, ನಿಮಗೆ ಒಂದು ಸ್ವಲ್ಪನೂ ಒಂದು ಹನಿಯಾರು ಕಣ್ಣೀರಿಲ್ವಾ? ಆಕೆ ಕಣ್ಣೀರಿಟ್ಕೊಂಡು ಬದುಕ್ತಾ ಇದೆ ಆ ಹೆಣ್ಣು ಜೀವ, ಇಲ್ಲಿ ನಿಮಗೆ ಕರುಣೆ ಇಲ್ವಾ ಅಂತ ರಾಯರಿಗೆ ಇಲ್ಲಿ ಪ್ರಶ್ನೆಯನ್ನು ಮಾಡಲಾಗ್ತಿದೆ. ಮುಂದಿನ ಸಾಲುಗಳು ಇಷ್ಟೇ ಸ್ವಾರಸ್ಯವಾಗಿದೆ, ಅದನ್ನು ಸಹ ತಿಳಿಸ್ತೀನಿ. ಈ ಒಂದು ಗೀತೆಯ ನಂತರ ಎಷ್ಟು ಚೆನ್ನಾಗಿದೆ ನೋಡಿ ಸಾಲುಗಳು ಸ್ನೇಹಿತರೆ. ತಾಯಿ ಕೊರಗುವರಲ್ಲಿ ನೀವಿಲ್ಲ ದೂರಿನಲ್ಲಿ ನಿಮಗಿಲ್ಲ ಒಂದು ಹನಿ ಕರುಣಾ. ಮತ್ತೊಂದು ಗೀತೆಯನ್ನು ಕೇಳಿ ಬನ್ನಿ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಂದು ತೆಗೆದುಕೊಂಡಿರುವಂತಹ ಕವಿತೆ ಬಳೆಗಾರ ಚೆನ್ನಯ್ಯ ಅನ್ನುವಂತಹ ಕವಿತೆ. ಮುಂದಿನ ಸಾಲುಗಳು ಇದೆ ಸ್ನೇಹಿತರೆ, ಅದ್ಭುತವಾಗಿದೆ ಈ ಸಾಲುಗಳು. ಈ ಕವಿತೆಯಲ್ಲಿ ತುಂಬ ತೂಕವನ್ನು ಹೊಂದಿರುವಂಥ ಸಾಲುಗಳಿದು. ದಿನವಾದ ಬಸುರಿ ಉಸ್ಸೆಂದು ನಿಟ್ಟು ಸಿರೆಳೆದು ಕುದಿಯಬಾರದು ನನ್ನ ದೊರೆಯೇ, ಹಿಂಡಬಾರದು ದುಂಡು ಮಲ್ಲಿಗೆಯ ದಂಡೆಯೇನು, ಒಣಗಬಾರದು ಒಡಲ ಚಿಲುಮೆ. ದಿನವಾಗಿರುವಂತಹ ಬಸರಿ ಯಾಕೆ ಉಸ್ಸೆಂದು ನಿಟ್ಟುಸಿರನ್ನ ಬಿಡಬಾರದು. ನಿಟ್ಟುಸಿರು ಬಿಟ್ಟು ಆಕೆಯ ಒಡಲಲ್ಲಿ ಆ ಬೆಂಕಿಯ ನೋವಿನಲ್ಲಿ ಕುದಿಬಾರದು ನನ್ನ ದೊರೆಯೇ. ಅರ್ಥ ಮಾಡ್ಕೊಳಪ್ಪ ರಾಯರೇ, ನಿನ್ನನ್ನು ನಾನು ದೊರೆ ಅಂತ ಕರಿತಾ ಇದ್ದೀನಿ, ಅರ್ಥ ಮಾಡ್ಕೊ. ಆ ದಿನದಲ್ಲಿ ಇರುವಂತಹ ಬಸರಿ ಯಾಕೆ, ಇನ್ನು ಕೆಲವೇ ದಿನದಲ್ಲಿ ನಿನ್ನ ವಂಶದ ಕುಡಿಗೆ ಆಕೆ ಜನ್ಮವನ್ನು ಕೊಡ್ತಾಳೆ. ಅಂತಹ ಜೀವ ಕೊರಗಬಾರ್ದಂತೆ. ಗ್ರಾಮೀಣರ ನಂಬಿಕೆ ಎಷ್ಟು ಚೆನ್ನಾಗಿದೆ ನೋಡಿ. ಆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಕೆ ಕೊರಗಬಾರ್ದು, ಮಗುವಿಗೆ ಅಫೆಕ್ಟ್ ಆಗುತ್ತೆ ಅನ್ನುವಂಥ ಸಾಲು. ಆಕೆ ನೊಂದು ಕುದಿಬಾರದು ನನ್ನ ದೊರೆಯೇ, ಹಿಂಡಬಾರದು ದುಂಡು ಮಲ್ಲಿಗೆಯ ದಂಡೆಯನ್ನು, ಒಣಗಬಾರದು ಒಡಲ ಚಿಲುಮೆ. ಇದು ಸಾಹಿತಿಗಳಿಗೆ ಒಂದು ಗಂಟೆಗಳ ಬೇಕಾದ್ರೂ ಇದನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಸಾಮರ್ಥ್ಯ.

ಅಂತ ಸಾಲಿದ್ದು ಹೇಗಿದೆ ನೋಡಿ, ಹಿಂಡಬಾರದು ದುಂಡು ಮಲ್ಲಿಗೆಯ ದಂಡೆಯನು. ಸಿಂಪಲಾಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು. ಆಕೆ ಈ ಒಂದು ರೂಪಕವನ್ನು ಇಲ್ಲಿ ಹೇಳಲಾಗ್ತಿದೆ. ಆಕೆಯನ್ನು ರಾಯರ ಹೆಂಡತಿಯನ್ನು ದುಂಡು ಮಲ್ಲಿಗೆಯ ದಂಡೆ ಅಂತ ಕರೀತಾ ಇದ್ದಾರೆ. ಅಂತಹ ದುಂಡು ಮಲ್ಲಿಗೆಯ ದಂಡೆಯನ್ನು ನೀನು ಹಿಂಡಬೇಡಪ್ಪ, ಒಣಗಬಾರದು ಒಡಲ ಚಿಲುಮೆ. ಈ ಒಲವ ಒಡಲ ಇದೆಯಲ್ಲ, ಅದರ ಒಡಲು ಯಾವತ್ತೂ ಒಣಗಬಾರದು. ನೀನು ಇಂಥ ಕಲ್ಮನ್ಸನ್ನು ಮಾಡ್ಕೋಬೇಡ. ಆಕೆಯ ಒಲವು ಸಹ ನಿನ್ನ ಮೇಲೆ ಕಡಿಮೆ ಆಗೋ ಥರ ಮಾಡ್ಕೋಬೇಡ. ಅಂದಿನ ಪ್ರೇಮದಲ್ಲಿ ಆ ಮಹಿಳೆಯರು ವಿಶೇಷವಾಗಿ ಗಂಡಂದರ ಮೇಲೆ ಪ್ರೇಮವನ್ನು ಅಷ್ಟು ಸುಲಭವಾಗಿ ಕಡಿಮೆ ಮಾಡ್ಕೊತಾ ಇರಲಿಲ್ಲ. ಇಲ್ಲಿ ಕವಿ ಕೇವಲ ರಾಯರಿಗಷ್ಟೇ ಅಲ್ಲದೆ ಆಕೆಯ ದೃಷ್ಟಿಯಲ್ಲೂ ಹೇಳಿರ್ಬೋದು ಅಂತ ನಾನು ಅನ್ಕೊತೀನಿ. ಹಿಂಡಬಾರದು ದುಂಡು ಮಲ್ಲಿಗೆಯ ದಂಡೆಯನ್ನು, ದುಂಡು ಮಲ್ಲಿಗೆಯ ಒಂದು ದಂಡೆಯನ್ನು ಇಟ್ಕೊಳ್ಳಿ, ಒಂದು ಅದನ್ನು ಹಿಂಡಿಬಿಟ್ರೆ ಹೇಗಾಗುತ್ತೆ? ಅದನ್ನು ಹಿಂಡೋದಕ್ಕೆಲ್ಲ ದುಂಡು ಮಲ್ಲಿಗೆ ಇರೋದು, ಆ ಸುವಾಸನೆಯನ್ನು ಆಸ್ವಾದಿಸಕ್ಕೆ, ಆ ಒಂದು ಸುವಾಸನೆಯಲ್ಲಿ ಬದುಕನ್ನು ನಡೆಸೋದಕ್ಕೆ ಇರುವಂತಹದ್ದು ಆ ದುಂಡು ಮಲ್ಲಿಗೆ. ಅದನ್ನು ನೀನು ಹಿಂಡಿಬಿಟ್ರೆ ಹೆಂಗಪ್ಪ? ಒಣಗಬಾರದು ಒಡಲ ಚಿಲುಮೆ, ಅರ್ಥ ಮಾಡ್ಕೊ, ಕುದಿಯಬಾರದು ನನ್ನ ದೊರೆಯೇ, ನೀನು ಅರ್ಥ ಮಾಡ್ಕೊ ಅಂತ ಇಲ್ಲಿ ವಿನಮ್ರವಾಗಿ ಕೇಳ್ತಾ ಇದ್ದಾರೆ. ಜೊತೆಗೆ ನೀನು ಈ ರೀತಿ ನಡ್ಕೊತಾ ಇರೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಾಲುಗಳಿದೆ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈ ಒಂದು ಗೀತೆಯ ನಂತರ ಕಾರ್ಯಕ್ರಮದ ಕೊನೆಯ ಸಾಲುಗಳನ್ನು ತಿಳಿಸ್ತೀನಿ. ಸಾಕಷ್ಟು ಮೆಚ್ಚುಗೆ ಸಂದೇಶಗಳು ಬಂದಿದೆ, ಖಂಡಿತ ನಿಮ್ಮ ಸಂದೇಶಗಳನ್ನು ಓದುವ ಕೆಲಸವನ್ನು ನಾನು ಮಾಡ್ತೀನಿ ಸ್ನೇಹಿತರೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಕೊನೆಯ ನಾಲ್ಕು ಸಾಲುಗಳನ್ನು ತಿಳಿಸೋದಕ್ಕೂ ಮುಂಚೆ ನಿಮ್ಮ ಸಂದೇಶಗಳನ್ನ ಒಮ್ಮೆ ನೋಡ್ಬಿಡ್ತೀನಿ ಸ್ನೇಹಿತರೆ. ಅರ್ಥಪೂರ್ಣವಾದ ಕವಿತೆಯನ್ನು ತೆಗೆದುಕೊಂಡಿದ್ದೀರಾ, ಅರ್ಥಪೂರ್ಣವಾದ ಮಾತುಗಳು, ಚಂದದ ಗೀತೆಗಳು ಅಂತ ಹೇಳ್ತಾಯಿದ್ರೆ ಕವಿತಾ ಶ್ರೀನಿವಾಸ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ಸೌದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಕ್ತ ಪ್ರತೀಕ್ಷಾ ಅವರ ಸಂದೇಶ, ಕೌಸಲ್ಯ ಅವರು ಬನಶಂಕರಿಯಿಂದ, ಚಿದಾನಂದ ಅವರು ಟಿ ಬಿ ಸರ್ಕಲ್ ವಸ್ತುರ್ಗದಿಂದ, ಹಾಗೆ ಮಂಜುನಾಥ ಪಿ ಕಲ್ಲತಮ್ಮನಹಳ್ಳಿಯಿಂದ, ಶಾಂತಾಚಾರ ಬಡಿಗೇರ ಹರಿಹರದ ಕೊಕ್ಕನೂರಿನಿಂದ ಪ್ರೇಮನಿನಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಧುರವಾದ ಹಾಡುಗಳು, ಮನಮುಟ್ಟುವ ಸಂಗೀತ, ಉತ್ತಮ ನಿರೂಪಣೆಯ ಕಾರ್ಯಕ್ರಮ ಇನ್ನಷ್ಟು ಮನಮೋಹಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ವಸ್ತುರ್ಗದಿಂದ, ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕವಿತೆ ಸಾಲುಗಳು ಮತ್ತು ಅದರ ವಿವರಣೆ ಮತ್ತು ಗೀತೆಗಳು ಎಲ್ಲ ಮಧುರವಾಗಿದೆ, ನಿಮ್ಮ ಆಯ್ಕೆಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೇನೆ ತುಂಬ ಸೊಗಸಾದಂತಹ ಒಂದು ಕವಿತೆಯನ್ನು ತೆಗೆದುಕೊಂಡು ವಿಷಯ ಚೆನ್ನಾಗಿ ತಿಳಿಸ್ತಾ ಇದ್ದೀರಂತ ಮಮತಾ ಮೇಘ ಧ್ರುವ ಬಡ್ನಿ ಕೇಶೋಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶೋಭಾ ಚೆನ್ನೈಯಿಂದ, ಮೈಸೂರು ಮಲ್ಲಿಗೆ ಒಂದು ದೃಶ್ಯ ಕಾವ್ಯ ಆಗಿದೆ, ಹಾಡುಗಳು ಕೂಡ ಸದಾ ನೆನಪಿನಲ್ಲಿ ಉಳಿಯುವಂಥದ್ದು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಯಾರಿದು ದೇವಿ ಸಿಂಗ್ ಅವರ ಸಂದೇಶ. ಹಾಗೆ ಸ್ನೇಹಿತರೆ ಇದು ರಿಕ್ವೆಸ್ಟ್ ಶೋ ಅಲ್ಲ, ಸೊ ಡೋಂಟ್ ಮೈಂಡ್. ವಿ ಬಿಯಲ್ಲಿ ಸಂಜೆ 5 ಮಾಹಿತಿ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಟೈಮ್ ಹೋಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಅಂತ ವರ್ಷ ಅವರು ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ. ಹಾಗೆ ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಗಿಷ್ಟ ವಿವಿಧ ಭಾರತಿ, ಪ್ರೇಮನಿನಾದ ಕಾರ್ಯಕ್ರಮಕ್ಕೆ ದಿನ ಕಾಯುತ್ತಿರುವೆವು ಖಾತ್ರಿ, ಸುಮಧುರ ಗೀತೆಗಳನ್ನು ಆಲಿಸುವುದು ನಮ್ಮ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ ಇವರು. ಧನ್ಯವಾದ. ಹಾಗೆ ಡಾಕ್ಟರ್ ಅಂಬುಜಾ ಮಳ್ಕೇಡಕ್ಕರ ಅವರ ಸಂದೇಶ, ಕವಿತೆಯ ಭಾವವನ್ನು ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥವತ್ತಾಗಿ ವಿವರಿಸಿ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹನುಮಂತ ನಾಗರಬೆಂಚಿಯವರ ಸಂದೇಶ ಬಂದಿದೆ. ಹಾಡಿಗೆ ಮನಸ್ಸು ತನ್ಮಯ ಆಯಿತು, ಸಂತು ಬಳೆಗಾರ ಚಿಹ್ನೆ ಹಾಡಿನ ನಿರೂಪಣೆ ಹೃದಯ ಸ್ಪರ್ಶ ಮಾಡಿತು ಅಂತ ಹೇಳ್ತಾ ಇದ್ದಾರೆ. ರತ್ನ ಅವರು ಬೆಂಗಳೂರಿನಿಂದ, ಮಂಡಿಕಲ್ ಕೃಪಾ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ, ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಬೇಡ, ಹಾಗೆ ಪಿಕ್ಚರ್ ಕಣ್ಮುಂದೆ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಬಳಗಾರ ಚಿಹ್ನೆ ಬಾಗಿಲಿಗೆ ಬಂದೇನು, ಈ ಗೀತೆಯನ್ನು ಭಾವಾರ್ಥವನ್ನು ಭಾವಪೂರ್ಣವಾಗಿ ನಿರೂಪಿಸಿದ ಭಾವಬಂಧುರ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಭಾಳ ಒಳ್ಳೆ ಸಾಲುಗಳನ್ನು ಬರ್ತಿದ್ದಾರೆ. ಯಾರಿದು ವೇದಾ ಶೆಟ್ಟಿಕಾಳ ಅವರ ಕುಂದಾಪುರದಿಂದ. ಕಾರ್ಯಕ್ರಮದ ಕವಿತೆಯ ಕೊನೆಯ ಸಾಲುಗಳು ಹೀಗಿದೆ ಸ್ನೇಹಿತರೆ. ಮುನಿಸು ಮಾವನ ಮೇಲೆ ಮಗಳೇನು ಮಾಡಿದಳು, ನಿಮಗೇತಕ್ಕಿ ಕಲ್ಲು ಮನಸ್ಸು, ಹೋಗಿ ಬನ್ನಿರಿ ಒಮ್ಮೆ ಕೈ ಮುಗಿದು ಬೇಡುವೆನು, ಅಮ್ಮನಿಗೆ ನಿಮ್ಮದೇ ಕನಸು. ಇಲ್ಲಿ ಕಾರ್ಯಕ್ರಮದ ಕವಿತೆಯ ಕೊನೆಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಏನಾಗಿದೆ ಆ ಇಬ್ಬರ ನಡುವೆ ಅಂತ ತಿಳಿಸಿದ್ದಾರೆ. ಇಲ್ಲಿ ಗಂಡ ಹೆಂಡತಿಯ ನಡುವಿನ ಜಗಳವಲ್ಲ ಇದು, ಮಾವ ಏನೋ ಮಾಡಿದಂಥ ಕೆಲಸಕ್ಕೆ ಅಳಿಯ ಮುನ್ಸ್ಕೊಂಡಿದ್ದಾನೆ, ಅಳಿಯ ಮುನ್ಸ್ಕೊಂಡು ನಿಮ್ಮಪ್ಪ ಹೀಗೆ ಮಾಡಿದ್ರು ಅಂತ ಮಾತಿಗೆ ಮಾತು ಬೆಳೆದು ಹೆಂಡತಿಯ

ತುಂಬು ಗರ್ಭಿಣಿಯನ್ನು ನೋಡೋಕ್ಕೆ ಹೋಗದೆ ರಾಯರು ಊರಿನಲ್ಲೇ ಮುನ್ಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ, ಇಲ್ಲಿ ನಿಮ್ಮ ಮಾವನ ಮೇಲೆ ತಾನೇ ನೀವು ಜಗಳ ಮಾಡ್ಕೊಂಡಿದ್ದು, ಮಗಳೇನಪ್ಪ ಮಾಡಿದ್ದಾಳೆ ನಿನಗೆ, ನಿಮ್ಗೆ ಯಾಕೆ ಈ ಥರ ಕಲ್ಮನ್ಸ್ ಆಗೋಯಿತು, ಸುಮ್ಮನೆ ನೋಡಿ ನೀವು ಬೇರೆ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ, ಹೋಗಿ ಬನ್ನಿರಿ ಒಮ್ಮೆ, ಕೈ ಮುಗಿದು ಬೇಡುವೆನು, ಅಮ್ಮನಿಗೆ ನಿಮ್ಮದೇ ಕನಸು ಅಂತ ಹೇಳ್ತಾ ಇದ್ದಾರೆ. ಹೋಗಿ ಬಂದ್ಬಿಡಿ ಒಮ್ಮೆ, ನಿಮ್ಮನ್ನು ಕೈ ಮುಗಿದು ಬೇಡ್ತೀನಿ, ಅಮ್ಮನಿಗೆ ನಿಮ್ಮದೇ ಕನಸು, ಹೋಗಿ ಬನ್ನಿ ನೀವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಕವಿತೆ ಯಾಕೆ ಇಷ್ಟು ವಿಶೇಷ ಆಗುತ್ತೆ ಅಂದರೆ, ಸ್ನೇಹಿತರೆ, ಎಷ್ಟೋ ಬಾರಿ ಇಂದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅನೇಕ ದಾಂಪತ್ಯಗಳು ಕುಸ್ತು ಬೀಳ್ತಾ ಇದೆ. ಇನ್ನೂ ವಿಪರ್ಯಾಸ ಹೇಗಪ್ಪ ಅಂತ ಅಂದರೆ, ಮನೆಯವರು ದಂಪತಿಗಳನ್ನು ಒಂದು ಮಾಡದೆ ಬಿಟ್ಟು ಬಾ ಅನ್ನುವಂಥ ಮಾತುಗಳನ್ನೇ ಹೆಚ್ಚಿಗೆ ನಾವು ಕೇಳ್ತಾ ಇದ್ದೀವಿ. ಇತ್ತೀಚೆಗೆ ಮನೆಯವರು ಸಹ ದಂಪತಿಗಳು ದೂರ ಆಗೋದಕ್ಕೆ ಕಾರಣ ಆಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಬೆಳೆಗಾರ, ಆತನಿಗೆ ಈ ಮನೆಯ ಸಮಸ್ಯೆಗಳ ಹಂಗು ಬೇಕಾಗಿರಲಿಲ್ಲ, ಆದರೆ ಆತ ತನ್ನ ಊರೂರು ತಿರುಗುವಂಥ ಬೆಳೆಗಾರ, ಆಗಿನ ಕಾಲದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾನೆ, ಎಷ್ಟು ಸಂಸಾರಗಳನ್ನು ಒಂದು ಮಾಡಿದ್ದಾನೆ ಅನ್ನೋದು ಈ ಒಂದು ಕವಿತೆಯಲ್ಲಿ ಕಾಣುತ್ತೆ. ಆತ ಅಲ್ಲಿ ನೋಡಿ ಅಲ್ಲಿ ಕೊರಗ್ತಾ ಇರುವಂತಹ ಹೆಣ್ಣನ್ನು, ನವಿಲೂರಿನಲ್ಲಿ ಕೊರಗ್ತಾ ಇರುವಂಥ ಹೆಣ್ಣು, ಯೋ ಈಕೆ ನಮ್ಮ ರಾಯರ ಹೆಂಡತಿ, ಈಕೆ ಕೊರಗ್ತಾ ಇದ್ದಾಳಲ್ಲ ಅಂತ ನೋಡಿ ಅಲ್ಲೇ ಆಕೆಯ ಮುಂದೆ ಏನೂ ಮಾತನಾಡಿಲ್ಲ, ಆದರೆ ಆಕೆಯ ನೋವನ್ನು ಎಲ್ಲವನ್ನು ಆಲಿಸಿ ಇಲ್ಲಿ ಬಂದು ರಾಯರಿಗೆ ಕಂಡ ತಕ್ಷಣ ಆಕೆಗೆ ಅಲ್ಲಿನ ಕಂಡೀಷನನ್ನು ತಿಳಿಸುವಂತಹ ವಿಷಯವನ್ನು ತೆಗೆದುಕೊಂಡು ಕವಿತೆ ಬರೆದಿದ್ದಾರೆ ಕವಿಗಳು. ಕವಿಯ ಆಶಯ ಹೇಗಿದೆ ಅಂತ ಅಂದರೆ, ಯಾರೋ ಒಬ್ಬ ದಾರಿ ಹೋಗ ಕೂಡ ಮುರಿದು ಬೀಳ್ತಿರುವಂಥ ಸಂಸಾರವನ್ನು ಒಂದು ಮಾಡುವ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಆದರೆ ಈಗ ಆ ರೀತಿ ಇಲ್ಲ. ಅಂತಹ ಒಂದಷ್ಟು ಉದಾತ್ತವಾದ ಜೀವಗಳು ಅಂದಿನ ಕಾಲದಲ್ಲಿತ್ತು. ಅವರೆಲ್ಲರೂ ಸಹ ಕೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಹೊರತು ಯಾರು ಕಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಿರಲಿಲ್ಲ. ಅಂಥ ಶ್ರೇಷ್ಠವಾದ ಕಾಲದಲ್ಲಿ ಹುಟ್ಟಿದಂಥ ಕವಿತೆ, ಆ ರೀತಿಯ ಸೇರಿಸುವಂತಹ ಕೆಲಸಗಳು ಈಗಲೂ ಸಹ ಆಗಬೇಕು. ಈ ಕವಿತೆ ಮೂಲಕ ಅದನ್ನು ಹೇಳೋದು, ದಂಪತಿಗಳು, ಪ್ರೇಮಿಗಳು ಸಣ್ಣ ಸಣ್ಣ ವಿಷಯಕ್ಕೆ ಬಿಟ್ಟು ದೂರ ಆಗಿಬಿಡ್ತಾರೆ, ಅಥವಾ ಬಿಡೋಕ್ಕಾಗದಿರೋಂಥ ವಿಷಯ ಬಂದರೂ ಸಹ, ಓಕೆ ಇದರಿಂದ ನಾನು ಇನ್ನು ಮುಂದೆ ಈ ಸಂಪದವನ್ನು ನಾನು ಕಂಟಿನ್ಯೂ ಮಾಡಲ್ಲಪ್ಪ ಅನ್ನುವಂಥ ವಿಷಯ ಬಂದರೂ ಸಹ ಉಳ್ಕೊತಾರೆ ನೋಡಿ, ಆದರೂ ಉಳಿಸ್ಕೊತಾರಲ್ಲ, ಅಂತಹ ಪ್ರೇಮಗಳು, ಅಂತಹ ದಾಂಪತ್ಯಗಳೇ ಕೊನೆವರೆಗೂ ಗಟ್ಟಿಯಾಗಿ ಉಳಿಯೋದು. ಆ ರೀತಿ ಉಳಿಸುವಂಥ ಕೆಲಸ ಎಲ್ಲರಿಂದ ಆಗಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ.

ಇದಾಗಿತ್ತು ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ.

ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ವ್ಯಾಪಾರ ಕಾನೂನು ಆಯೋಗ ಸ್ಥಾಪನೆಯ 60ನೇ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನದಲ್ಲಿ ಅವರು ಮಾತನಾಡಿದರು. ಒಡಿಶಾದ ಪುರಿ ಪವಿತ್ರ ನಗರದಲ್ಲಿ ಜಗನ್ನಾಥಸ್ವಾಮಿ, ಬಲಭದ್ರ, ಸುಭದ್ರಾದೇವಿ ಹಾಗೂ ಸುದರ್ಶನ ಅವರ ವಿಶ್ವವಿಖ್ಯಾತ ಬಹುದಾ ಯಾತ್ರೆ ಇಂದು ಅಪಾರ ಭಕ್ತಿ ಮತ್ತು ಸಂಭ್ರಮದಿಂದ ನಡೆಯಿತು. ಬಿಗಿ ಭದ್ರತಾ ವ್ಯವಸ್ಥೆಯ ನಡುವೆ ಶ್ರೀ ಗುಂಡಿಚಾ ದೇವಾಲಯದಿಂದ ಶ್ರೀ ಜಗನ್ನಾಥ ದೇವಾಲಯದವರೆಗೆ ದೇವತೆಗಳ ಪವಿತ್ರ ಮರುಪ್ರಯಾಣವನ್ನು ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡರು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಂಡಳಿಯ ಯೋಜನೆಗಳ ಪ್ರಗತಿ ಹಾಗೂ ಆಡಳಿತಾತ್ಮಕ ಸುಧಾರಣೆಗಳಿಗೆ ಹಲವು ಪ್ರಮುಖ ನಿರ್ದೇಶನ ನೀಡಿದ್ದಾರೆ. ಸರ್ಕಾರ ನಿಗದಿಪಡಿಸಿರುವ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹದ ಗುರಿ ಸಾಧಿಸಲು ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕಾರ್ಯನಿರ್ವಹಿಸಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಾಲಕಿಯ ಅಪಹರಣ, ಲೈಂಗಿಕ ದೌರ್ಜನ್ಯ ಪ್ರಕರಣ ಕುರಿತು ರಾಷ್ಟೀಯ ಮಹಿಳಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. 7 ದಿನಗಳಲ್ಲಿ ವರದಿ ಸಲ್ಲಿಸುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ನಿರ್ದೇಶನ ನೀಡಿದೆ. ಬಳ್ಳಾರಿ ತಾಲೂಕಿನ ಹಲಕುಂದಿ, ಮಿಂಚೇರಿ ಹಾಗೂ ಸಂಜೀರಾಯನಕೋಟೆ ಮತ್ತಿತರ ಗ್ರಾಮಗಳ ಮಳೆಯಾಶ್ರಿತ ಜಮೀನಿನಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಮುಂಗಾರು ಹಂಗಾಮಿನ ಬರದ ಪರಿಸ್ಥಿತಿಯನ್ನು ಇಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಪರಿಶೀಲನೆ ಮಾಡಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ಗಣತಿ ನಮೂನೆಯ ಡಿಜಿಟಲೀಕರಣವು ಕೊಡಗು ಜಿಲ್ಲೆಯಲ್ಲಿ 80% ಪೂರ್ಣಗೊಂಡಿದ್ದು, ಇದೇ ಜುಲೈ 28ರೊಳಗೆ 100% ಪ್ರಗತಿ ಸಾಧಿಸುವಂತೆ ನೋಡಲ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ನಿರ್ದೇಶನ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಎಸ್ಐಆರ್ ಪ್ರಗತಿ ಸಂಬಂಧ ನೋಡಲ್ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:58. ಸ್ನೇಹಿತರೆ, ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.